ವಾಣಿ ಕನ್ನಡ ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 1ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 22ನೇ ತಾರೀಕು ಶುಕ್ರವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:36. ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು ಹಾಗೂ ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹೂಡಿಕೆದಾರರಿಂದ ಒಟ್ಟಾರೆ 49 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ 7 ರಾಜ್ಯಗಳಲ್ಲಿ ಬಾಕಿ ಇರುವಂತಹ 53 ಎಫ್ಐಆರ್ಗಳನ್ನು ಕ್ರೋಢೀಕರಿಸಿ ಪರಿಗಣಿಸುವಂತೆ ಕೋರಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಇಂದು ಉತ್ತಮವಾಗಿ ಕಾರ್ಯನಿರ್ವಹಿಸುವ ಆರೈಕೆ ಆರ್ಥಿಕತೆಯನ್ನು ಸೃಷ್ಟಿಸುವುದು ಎಂಬ ವಿಷಯದ ಕುರಿತು ವರ್ಚುವಲ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಹಿರಿಯ ನಾಗರಿಕರಿಗಾಗಿ ಜೀವನ್ ಆಪ್ ಮತ್ತು ವೃದ್ಧಾಭ್ಯ ಆರೋಗ್ಯದಾರರ ಮಾಹಿತಿಗಾಗಿ ಶತಾಯು ಡ್ಯಾಶ್ಬೋರ್ಡ್ ಬಿಡುಗಡೆ ಮಾಡುವುದು ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಶಾಲಾ ನಿರ್ವಹಣಾ ಸಮಿತಿ ಮಾರ್ಗಸೂಚಿಗಳು 2026 ಖಾಸಗಿ ಅನುದಾನರಹಿತ ಶಾಲೆಗಳಿಗೆ ಅನ್ವಯಿಸುವುದಿಲ್ಲ ಎಂದು ಶಿಕ್ಷಣ ಸಚಿವಾಲಯ ಸ್ಪಷ್ಟಪಡಿಸಿದೆ. ಏಕೆಂದರೆ ಇಂತಹ ಸಂಸ್ಥೆಗಳು ತಮ್ಮ ವೆಚ್ಚಗಳನ್ನು ಭರಿಸಲು ಸರ್ಕಾರದಿಂದ ಅಥವಾ ಸ್ಥಳೀಯ ಪ್ರಾಧಿಕಾರದಿಂದ ಯಾವುದೇ ಅನುದಾನವನ್ನು ಪಡೆಯುವುದಿಲ್ಲ ಎಂದು ತಿಳಿಸಿದೆ. ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಆರೋಗ್ಯ ಪರಿಸ್ಥಿತಿ ಬದಲಾಗುತ್ತಿರುವ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಇದೇ 28-31 ನಡೆಯಬೇಕಿದ್ದ 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದೂಡಲಾಗಿದೆ. ಪರಿಹಾರ ಅರಣ್ಯೀಕರಣ ನಿಯಮದ ಅಡಿ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು ನಗರ ಮತ್ತು ಪಟ್ಟಣದ ಸಮೀಪ ಇರುವಂತಹ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಇದೇ 30ರಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಒಂದು ದಿನದ ಕಾರ್ಯಾಗಾರ ಮತ್ತು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಾಷ್ಟೀಯ ಮತ್ತು ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜುಲೈ 11 ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಮುಂಬರುವ ಪಿಕಲ್ ಬಾಲ್ ವಿಶ್ವಕಪ್ಗಾಗಿ ಭಾರತೀಯ ಸಬ್ ಜೂನಿಯರ್ ಮತ್ತು ಜೂನಿಯರ್ ತಂಡಗಳ ಆಯ್ಕೆ ಪ್ರಕ್ರಿಯೆಯನ್ನು ಭಾರತೀಯ ಪಿಕಲ್ ಬಾಲ್ ಅಸೋಸಿಯೇಷನ್ ಐಪಿಎ ಜೂನ್ 12-14 ನಡೆಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

6:16 ಈ ಸಮಯ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಕಾರ್ಯಕ್ರಮ ವಿವರಣೆ ನಂತರ ಭಕ್ತಿಗೀತೆಗಳ ಸಮರ್ಪಣೆ, ನಾದೋಪಾಸನೆ ಕಾರ್ಯಕ್ರಮ ಮೂಡಿಬರಲಿದೆ. ಅದಾದ ನಂತರದಲ್ಲಿ 7:05 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. ನಂತರ 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಕನ್ನಡ ರತ್ನ ಭಟ್ಟಾರ ಮೂಡಿಬರಲಿದೆ. ನಂತರ ಭಾವಗೀತೆಗಳೊಂದಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ 8:00 ನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ ಹಾಗೂ ದಿನವಿಶೇಷಗಳು. 8:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನಿಮ್ಹಾನ್ಸ್ನ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗದ ಡಾಕ್ಟರ್ ಸುಂದರ್ ನಾಗ್. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 9:00 ಇಂದಿನ ವಿಶೇಷ. 10:02 ಹಳೆಯ ಮಧುರವಾದ ಚಿತ್ರಗೀತೆಗಳನ್ನು ಕೇಳುವ ಸಮಯ. ಓಲ್ಡ್ ಈಸ್ ಗೋಲ್ಡ್. 11:02 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು, ಕೇಳುಗರ ಕೋರಿಕೆಯನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಸ್ಪಂದನ ಮೂಡಿಬರಲಿದೆ. 2:40 ಚಿತ್ರತಾನ. 3:00-4:00 ಹಿಂದಿ ಕಾರ್ಯಕ್ರಮಗಳ ಪ್ರಸಾರ, ಸಖಿ ಸಹೇಲಿ ಮತ್ತಿತರ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. 4:00 ನಮ್ಮ ನಿಲಯದಿಂದ ಮೂಡಿಬರಲಿದೆ ಕಾರ್ಯಕ್ರಮ ಪರಿಮಳ. 5:05 ಸೇಫ್ ಡೇನಲ್ಲಿ ಓಲ್ಡ್ ಈಸ್ ಗೋಲ್ಡ್. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಕೇಳಲಿದ್ದೀರಿ. 5:30 ಸೇಫ್ ಡೇನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ವಂದೇ ಮಾತರಂಗೆ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ನಾಗಣ್ಣ. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೌ. 7:02 ಸೇಫ್ ಡೇನಲ್ಲಿ ಗಾನ ಭಜನ. 7:07 ಆಕಾಶಬುಟ್ಟಿ. ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರಾಗಿದ್ದ ಡಿಎಂ ವಿಜಯ್ ಕುಮಾರ್ ಅವರೊಂದಿಗಿನ ಸಂದರ್ಶನ. 7:22 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾಧರ್, ನಿರ್ಮಾಣ ಎಂ ಶಿವರಾಮ್. 7:45 ಗಾನ ಭಜನಾ ಕಾರ್ಯಕ್ರಮ. 8:02 ಯುವಧ್ವನಿ. 9:15 ನಮ್ಮ ನಿಲಯದಿಂದ ಹಿಂದಿ ಮೆಲೋಡೀಸ್ ಮೂಡಿಬರಲಿದೆ. 10:02 ಪ್ರಣಯ ಗೀತೆಗಳ ಗುಚ್ಛ, ಪ್ರೇಮನಿನಾದ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ.

ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ನಿಮ್ಮೊಂದಿಗಿದ್ದೇನೆ, ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಕಾರ್ಯಕ್ರಮದ ಆರಂಭಕ್ಕೆ ಗಣಪನಿಗೆ ವಂದನೆಗಳನ್ನು ಸಲ್ಲಿಸ್ತಾ ಸಾಗುವ

ಅಕ್ವಾತಾಪಿಯ ಗಣಪನಿಗೆ ನಮನವನ್ನು ಸಲ್ಲಿಸಿದ್ದಾಯಿತು. ಎಸ್ ಜಾನಕಿಯವರ ಶ್ರೀಕಂಠದಲ್ಲಿ ಮೂಡಿಬಂದ ಈ ಭಕ್ತಿ ರಚನೆಯನ್ನು ಮುತ್ತುಸ್ವಾಮಿ ದೀಕ್ಷಿತರು ರಚನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಈಗ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಕನಕದಾಸರ ಒಂದು ರಚನೆ

ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಚಿವುದೇಶಂಕರ್ ಅವರ ರಚನೆಯ ಭಕ್ತಿಗೀತೆಯನ್ನು ಕೇಳಿದ್ರಿ. ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ವಿಜಯ ನರಸಿಂಹ ಅವರ ರಚನೆಯ ಒಂದು ಭಕ್ತಿ ರಚನೆ

ಅಷ್ಟಲಕ್ಷ್ಮಿಯರನ್ನು ಕೂಡ ಒಂದೊಂದು ರೂಪದಲ್ಲಿ ನಾವು ಕಾಣ್ತಾ ಸಾಕ್ತಾ ಇರ್ತೇವೆ. ದೇವಿ ಲಕ್ಷ್ಮಿ ಅಂದ ಕೂಡಲೇ ಲಕ್ಷ್ಮಿ ಒಂದೇ, ಮಹಾಲಕ್ಷ್ಮಿನೂ ಒಂದೇ ಅಂಥೇಳಿ ನಾವು ತಿಳ್ಕೋತೀವಿ. ಅಖಂಡ ರಹಸ್ಯಗಳನ್ನು ಹೊಂದಿರತಕ್ಕಂತಹ ಪುರಾಣಗಳಲ್ಲಿ, ಗ್ರಂಥಗಳಲ್ಲಿ ತುಂಬ ಸ್ಥೂಲವಾಗಿ ನೋಡಿದಾಗ ಸಾಕಷ್ಟು ವಿಚಾರಗಳನ್ನು ನಾವು ಗ್ರಹಿಸ್ಬೋದು. ಸಾಮಾನ್ಯವಾಗಿ ಲಕ್ಷ್ಮೀದೇವಿ ಅಥವಾ ಲಕ್ಷ್ಮಿ ಮಹಾಲಕ್ಷ್ಮೀ ದೇವಿ ಇಬ್ಬರು ಒಂದೇ ಅಂತಕ್ಕಂಥ ಒಂದು ಪರಿಕಲ್ಪನೆ ಹೆಚ್ಚು ಕಡಿಮೆ ನಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಅದೇ ಇರುತ್ತೆ. ಆದರೆ ಸ್ಥೂಲವಾಗಿ ನಾವು ನೋಡಿದಾಗ ಲಕ್ಷ್ಮೀದೇವಿನೇ ಬೇರೆ, ಮಹಾಲಕ್ಷ್ಮಿನೇ ಬೇರೆ ಅಂತಕ್ಕಂಥ ಒಂದು ವಿಶೇಷವಾದ ವಿಚಾರ ನಮಗೆ ತಿಳಿಯುತ್ತೆ. ತ್ರಿಮೂರ್ತಿ ದೇವತೆಗಳಲ್ಲಿ ಒಂದು ಶಕ್ತಿ ಲಕ್ಷ್ಮೀದೇವಿ. ಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಎರಡೂ ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ನೋಡೋದಾದರೆ, ಭೃಗು ಮಹರ್ಷಿಯ ಪುತ್ರಿ ಲಕ್ಷ್ಮಿ, ಮತ್ತೊಂದು ಲಕ್ಷ್ಮಿ ಸಮುದ್ರ ಮಂಥನದಿಂದ ಜನಿಸ್ತಕ್ಕಂಥವಳು, ಮತ್ತೊಬ್ಬಳು ಭೃಗುವಿನ ಮಗಳಾಗಿದ್ದವಳು. ಭೃಗುವಿನ ಮಗಳನ್ನು ನಾವು ಲಕ್ಷ್ಮೀದೇವಿ ಅಂಥೇಳಿ ಕರಿತೇವೆ. ಹಾಗೆ ಭೃಗುವಿನ ಮಗಳಾದ, ಭೃಗು ಮಹರ್ಷಿಯ ಮಗಳಾದ ಲಕ್ಷ್ಮೀದೇವಿಯನ್ನು ಶ್ರೀದೇವಿ ಮತ್ತು ಭೂದೇವಿಯನ್ನು ಎರಡು ರೂಪದಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಈ ಒಂದು ಅಭಿವ್ಯಕ್ತಿಯಾದ ಎರಡು ರೂಪಗಳಲ್ಲಿ ಶ್ರೀರೂಪ ಮತ್ತು ಲಕ್ಷ್ಮೀ ರೂಪ. ಶ್ರೀರೂಪದಲ್ಲಿ ನಾವು ನೋಡೋದಾದರೆ ಆಕೆ ಕಮಲದ ಮೇಲೆ ಕೂತಿರ್ತಾಳೆ, ಲಕ್ಷ್ಮೀ ರೂಪದಲ್ಲಿ ನೋಡೋದಾದರೆ ವಿಷ್ಣುವಿನೊಂದಿಗೆ ಇರ್ತಾಳೆ. ಮಹಾಭಾರತದಲ್ಲೂ ಕೂಡ ಎರಡು ವಿಧದ ಲಕ್ಷ್ಮಿಯನ್ನು ನಾವು ಕಾಣ್ತೇವೆ. ಒಂದು ವಿಷ್ಣು ಪತ್ನಿಯಾದ ಲಕ್ಷ್ಮಿ, ಮತ್ತೊಂದು ಲಕ್ಷ್ಮಿಯಾಗಿ ರಾಜ್ಯಲಕ್ಷ್ಮಿಯಾಗಿ. ಭೂದೇವಿ ಮತ್ತು ಶ್ರೀದೇವಿ. ಭೂದೇವಿ ಭೂಮಿಯ ದೇವತೆ, ಆದರೆ ಶ್ರೀದೇವಿ ಸ್ವರ್ಗದ ದೇವತೆ. ಮೊದಲನೆಯದು ಫಲವತ್ತತೆಗೆ ಸಂಬಂಧಿಸಿದರೆ, ಎರಡನೆಯದು ಅಂದರೆ ಸ್ವರ್ಗದ ದೇವತೆ ಅದೃಷ್ಟ ಮತ್ತು ಶಕ್ತಿಗೆ ಸಂಬಂಧಿಸಿದ್ದು. ಭೂದೇವಿ ಸರಳ ಮತ್ತು ಸರಳ ಸ್ವಭಾವವನ್ನು ಹೊಂದಿದರೆ, ಶ್ರೀದೇವಿ ತಮಾಷೆಯ ಸ್ವಭಾವವನ್ನು ಹೊಂದಿರ್ತಾಳೆ, ವಿಷ್ಣುವನ್ನು ಸಂತೋಷಗೊಳಿಸೋದಕ್ಕೆ ಈ ಒಂದು ಎರಡು ಅಭಿವ್ಯಕ್ತಿ ರೂಪ ಲಕ್ಷ್ಮಿಯದ್ದು. ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಯಾರು? ಸಮುದ್ರ ಮಂಥನದಲ್ಲಿ ಹೊರಹೊಮ್ಮಿದ ಲಕ್ಷ್ಮಿಯನ್ನು ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿ ಅಂಥೇಳಿ ನಾವು ಕರಿತೇವೆ. ಕೈನಲ್ಲಿ ಬಂಗಾರದ ಕಲಶ ತುಂಬಿರುತ್ತೆ. ಈ ಕಲಶದ ಮೂಲಕ ಲಕ್ಷ್ಮಿ ಸಂಪತ್ತನ್ನು ಅನುಗ್ರಹ ಮಾಡ್ತಾಳೆ. ಬಿಳಿಯ ಬಣ್ಣದ ಆನೆ ಅಂತಕ್ಕಂಥ ನಂಬಿಕೆ ಕೂಡ ಇದೆ. ವಾಸ್ತವವಾಗಿ ಮಹಾಲಕ್ಷ್ಮಿಗೆ ನಾಲ್ಕು ಕೈಗಳಿದೆ, ಮತ್ತು ಒಂದೇ ಗುರಿ, ನಾಲ್ಕು ಸ್ವಭಾವಗಳ ಸಂಕೇತವಾಗಿ ನಾವು ಮಹಾಲಕ್ಷ್ಮಿಯನ್ನು ನೋಡ್ತೇವೆ. ದೂರದೃಷ್ಟಿ, ನಿರ್ಣಯ, ಕಠಿಣ ಪರಿಶ್ರಮ ಮತ್ತು ಆ ಒಂದು ಅನುಗ್ರಹದ ಶಕ್ತಿ, ಇದಿಷ್ಟೂ ಕೂಡ ಮಹಾಲಕ್ಷ್ಮಿಯ ರೂಪವಾಗಿ ನಾವು ನೋಡ್ತೇವೆ. ಸಾಗರ ಮಂಥನದಿಂದ ಜನಿಸಿದ ಲಕ್ಷ್ಮಿಯನ್ನು ನಾವು ಕಮಲೆ ಅಂತ ಕೂಡ ಕರಿತೇವೆ, ಮಹಾಲಕ್ಷ್ಮಿ ಅಂಥೇಳಿ ಕರಿತೇವೆ. ಭೃಗುವಿನ ಮಗಳಾದ, ಭೃಗುವಿನ ಮಗಳನ್ನು ನಾವು ಲಕ್ಷ್ಮಿ ಅಂಥೇಳಿ ಕರಿತೇವೆ, ಮಾತಾಲಕ್ಷ್ಮಿ ಅಂಥೇಳಿ ಕರಿತೇವೆ. ಭೃಗು ಮಹರ್ಷಿ ಯಾರು ಅಂತ ಹೇಳಿದ್ರೆ, ವಿಷ್ಣುವಿನ ಮಾವ, ಶಿವನ ಸೋದರ ಮಾವ. ಮಹರ್ಷಿ ಭೃಗು ಕೂಡ ಸಪ್ತ ಋಷಿಗಳಲ್ಲಿ ಶ್ರೇಷ್ಠವಾದ ಸ್ಥಾನವನ್ನು ಪಡೆದಿರ್ತಕ್ಕಂಥವರು. ದಕ್ಷ ಮಹಾರಾಜನ ಸಹೋದರ ಭೃಗು,

ಭಕ್ತಿಗೀತೆಗಳನ್ನು ಕೇಳ್ತಾ ಸಾಗ್ತಾ ಇದ್ದೇವೆ. ಈ ದಿನ ಶುಕ್ರವಾರ, ಲಕ್ಷ್ಮೀದೇವಿಯ ಪೂಜೆಗೆ ವಿಶೇಷವಾದ ಸ್ಥಾನ. ಅಷ್ಟಲಕ್ಷ್ಮಿಯರನ್ನು ನಾವು ಕಾಣ್ತೇವೆ, ಒಂದೊಂದು ರೂಪದಲ್ಲಿ ಒಂದೊಂದು ದೇವಿಯ ಸ್ವರೂಪವನ್ನು ಕಾಣ್ತಾ ಸಾಗ್ತೇವೆ. ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ,

ಶ್ರೀಕೃಷ್ಣ ಗಾರುಡಿ ಚಿತ್ರದಿಂದ ಆದ ಒಂದು ಭಕ್ತಿಗೀತೆಯನ್ನು ಕೇಳಿದ್ರಿ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿ ಬಂದ ಭಕ್ತಿಗೀತೆ ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿಗಳದು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮತ್ತೊಂದು ಭಕ್ತಿಗೀತೆಯನ್ನು ಕೇಳ್ತೀರಿ. ಚಿ ಸದಾಶಿವಯ್ಯ ಅವರ ರಚನೆ ಇದು. ಮಹಿಷಾಸುರ ಮರ್ದಿನಿ ಚಿತ್ರದಿಂದ ಆದ ಒಂದು ಭಕ್ತಿಗೀತೆ.

ವಿಧಿವಿಲಾಸ ಚಿತ್ರದ ಚಿತ್ರದಿಂದ ಆಯ್ದ ಒಂದು ಭಕ್ತಿಗೀತೆಯನ್ನು ಕೇಳಿದ್ರಿ. ಪಿ ಶಾಂತಾನಾಯರವರ ಧ್ವನಿಯಲ್ಲಿ ಮೂಡಿಬಂತು. ಎಚ್ ಎಲ್ ನಾರಾಯಣರಾವ್ ಅವರ ರಚನೆ ಇದು. ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕೇಳ್ತಾ ಇದ್ದೀರಾ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ತಾಯಿ ಕರಳು ಚಿತ್ರದಿಂದ ಆಯ್ದ ಒಂದು ಭಕ್ತಿಗೀತೆಗಳನ್ನು ಕೇಳಿ ಈಗ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ಜಿ ವಿ ಅಯ್ಯರ್ ಅವರ ರಚನೆ ಇದು.

ಮೂಡಿಬಂದ ರಾಮನ ಭಕ್ತಿಗೀತೆ ಶ್ರೀರಾಮಾಂಜನೇಯ ಯುದ್ಧ ಚಿತ್ರದಿಂದ ಆಯ್ದಿದ್ದಾಗಿತ್ತು. ಎಸ್ ಜಾನಕಿ ಮತ್ತು ವಸಂತ ಅವರ ಧ್ವನಿಯಲ್ಲಿ ಮೂಡಿಬಂದ ಭಕ್ತಿಗೀತೆಯನ್ನು ಕೇಳಿದ್ರಿ. ಗೀತಾಪ್ರಿಯ ಅವರ ರಚನೆ ಇದು. ನವಕೋಟಿ ನಾರಾಯಣ ಚಿತ್ರದಿಂದ ಆಯ್ದ ಒಂದು ಭಕ್ತಿಗೀತೆಯನ್ನು ಇವಾಗ ಪ್ರಸಾರ ಮಾಡ್ತಾ ಇದ್ದೇವೆ. ಸುಬ್ಬನರಸಯ್ಯ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಈ ಭಕ್ತಿಗೀತೆಯ ರಚನೆ ಪುರಂದರದಾಸರದ್ದು.

ಎಸ್ ಜಾನಕಿ ಹಾಗೂ ಜಯದೇವ ಅವರ ಧ್ವನಿಯಲ್ಲಿ ಪತಿಯೇ ದೈವ ಚಿತ್ತದಿಂದ ಆಯ್ದ ಭಕ್ತಿಗೀತೆಗಳನ್ನು ಕೇಳಿದ್ರಿ. ಆರ್ ಎನ್ ಜೆ ಗೋಪಾಲ್ ಅವರ ರಚನೆ ಇದು. ಈ ಭಕ್ತಿಗೀತೆಯೊಂದಿಗೆ ಇವತ್ತಿನ ನಾದೋಪಾಸನೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುವ ಸಮಯ ಬಂದಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಶೇಕಡಾ 6.4% ಶೇಕಡಾ 6.5% ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಭಾರತವು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ, ಆಹಾರ ಭದ್ರತೆಯನ್ನು ಬಲಪಡಿಸುವ ಮತ್ತು ಲಕ್ಷಾಂತರ ರೈತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಮೂಲಕ ಜಗತ್ತಿಗೆ ಹೊಸ ಮಾದರಿಯನ್ನು ಪ್ರಸ್ತುತಪಡಿಸಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆ 2026ರ ಯಾತ್ರಿಕರ ಆಯ್ಕೆಗಾಗಿ ಗಣಕೀಕೃತ ಆಯ್ಕೆ ಪ್ರಕ್ರಿಯೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಡೆಸಿದರು. 2026ರ ಈ ವರ್ಷದ ಯಾತ್ರೆಯು ಜೂನ್ನಲ್ಲಿ ಪ್ರಾರಂಭವಾಗಿ ಆಗಸ್ಟ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ಹೊಸದಾಗಿ ವಿವರವಾದ ಯೋಜನಾ ವರದಿ ಡಿಪಿಆರ್ ತಯಾರಾಗಿದ್ದು ಶೀಘ್ರದಲ್ಲೇ ಕೇಂದ್ರಕ್ಕೆ ಸಲ್ಲಿಸಲಾಗುವುದು. ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟ ಕೂಡಲೇ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ದೇಶದಾದ್ಯಂತ ಇಂಧನ ಮತ್ತು ಎಲ್ಪಿಜಿ ಕೊರತೆಯ ಬಗ್ಗೆ ಸಾರ್ವಜನಿಕರು ವದಂತಿಗಳನ್ನು ನಂಬದಂತೆ ಭಾರತದ ಪ್ರಮುಖ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳು ಮನವಿ ಮಾಡಿವೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಶಿವಮೊಗ್ಗದ ಸಕ್ರೆಬೈಲು ಆನೆಬಿಡಾರಕ್ಕೆ ಇಂದಿನಿಂದ ಪ್ರವಾಸಿಗರ ಪ್ರವೇಶವನ್ನು ನಿಷೇಧಿಸಲಾಗಿದೆ. ತೋಟಗಾರಿಕೆ ಇಲಾಖೆ ವತಿಯಿಂದ ಕೊಪ್ಪಳದಲ್ಲಿ ಹಮ್ಮಿಕೊಳ್ಳಲಾದಂತಹ 2026-27 ಸಾಲಿನ 10ನೇ ವರ್ಷದ ಮಾವು ಮಾರಾಟ ಮೇಳವನ್ನು ಇನ್ನೂ 5 ದಿನಗಳ ಕಾಲ ಮುಂದುವರಿಯಲಿದೆ ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕ ಕೃಷ್ಣ ಸಿ ಉಕ್ಕಂದ ತಿಳಿಸಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಹೈದರಾಬಾದ್ನಲ್ಲಿ ಇಂದು ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35 ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
4: ಈ ಯೋಜನೆ ಅಡಿ BP, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ.

0: ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಇನ್ನು ಕೆಲವೇ ಕ್ಷಣಗಳಲ್ಲಿ 7:05 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000ಕ್ಕೂ ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90, ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಈಗ ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಸಂಪನ್ನಗೊಳ್ಳಲಿದೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರ ಸೇರಿದಂತೆ ದೇಶದ ವಿವಿಧ 9 ಇಸ್ರೋ ಕೇಂದ್ರಗಳಲ್ಲಿ ಯುವ ವಿಜ್ಞಾನಿ ಕಾರ್ಯಕ್ರಮ ಯುವಿಕಾದಡಿ 9ನೇ ತರಗತಿ ಉತ್ತೀರ್ಣರಾದ 1,320 ವಿದ್ಯಾರ್ಥಿಗಳಿಗೆ ಕಳೆದ 5 ಆವೃತ್ತಿಗಳಲ್ಲಿ 2 ವಾರಗಳ ವಸತಿ ಸಹಿತ ತರಬೇತಿ ನೀಡಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಯುವಿಕಾ ಕುರಿತು ಮಾಹಿತಿ ನೀಡಿದ್ದಾರೆ ಇಸ್ರೋದ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಬಿಆರ್ ನಾಗೇಂದ್ರ.
1: ಭಾರತದ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳ 450 ವಿದ್ಯಾರ್ಥಿಗಳಿಗೆ ಈಗ ತರಬೇತಿಯನ್ನ ಕೊಡಲಾಗ್ತಿದೆ. ಕ್ಯಾಚ್ ದೆಮ್ ಯಂಗ್, ಚಿಕ್ಕ ವಯಸ್ಸಿನಲ್ಲಿಯೇ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸೂಕ್ತ ಅವಕಾಶವನ್ನು ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಭಾರತದ ಪ್ರತಿ ರಾಜ್ಯದಿಂದಲೂ ಸುಮಾರು 10-15 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ದೇಶದ ವಿವಿಧೆಡೆ ಇರುವ 9 ಇಸ್ರೋ ಕೇಂದ್ರಗಳಲ್ಲಿ ಒಟ್ಟು 450 ವಿದ್ಯಾರ್ಥಿಗಳಿಗೆ ಈ ವರ್ಷ ಯುವಿಕಾ ತರಬೇತಿಯನ್ನ ನೀಡಲಾಗ್ತಿದೆ. ಬೆಂಗಳೂರಿನಲ್ಲಿರುವ ಯುಆರ್ ರಾವ್ ಉಪಗ್ರಹ ಕೇಂದ್ರವು ಇಸ್ರೋ ಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿದೆ. ಪ್ರಸ್ತುತ ವರ್ಷದಲ್ಲಿ ಈ ಕೇಂದ್ರವು ಅಸ್ಸಾಂ, ಬಿಹಾರ್, ಕರ್ನಾಟಕ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶವಾದ ದಾದ್ರಾ, ನಗರ್ ಹವೇಲಿ, ದಮನ್, ದಿಯು ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಯುವಿಕಾ ತರಬೇತಿಯನ್ನು ನೀಡುತ್ತಿದೆ. ಯುವಿಕಾ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶ ವಿಜ್ಞಾನ ಹಾಗೂ ತಂತ್ರಜ್ಞಾನ, ಉಪಗ್ರಹ ಹಾಗೂ ರಾಕೆಟ್ಗಳ ಬಗ್ಗೆ ತರಗತಿಗಳನ್ನು ನಡೆಸಲಾಗುತ್ತದೆ. ಇಸ್ರೋ ಸಂಸ್ಥೆಯ ವಿವಿಧ ಪ್ರಯೋಗಾಲಯಗಳಿಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಹೇಗೆ ಸಂಶೋಧನೆಗಳನ್ನು ನಡೆಸಲಾಗುತ್ತದೆ, ಉಪಗ್ರಹ ಹಾಗೂ ರಾಕೆಟ್ಗಳನ್ನು ನಿರ್ಮಿಸುವ ವಿಧಾನವನ್ನ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳಿಗೆ ತೋರಿಸಲಾಗುತ್ತದೆ. ವಿಜ್ಞಾನದ ಹಲವು ಪ್ರಯೋಗಗಳನ್ನ ಮೂಲ ವೈಜ್ಞಾನಿಕ ಸಿದ್ಧಾಂತಗಳ ಬಗ್ಗೆ ವಿವರಿಸಲಾಗುತ್ತದೆ. ಖ್ಯಾತ ಹಿರಿಯ ವಿಜ್ಞಾನಿಗಳು ಹಾಗೂ ಅಂತರಿಕ್ಷ ಯಾನಿಗಳೊಡನೆ ವಿದ್ಯಾರ್ಥಿಗಳ ಸಂವಾದ ನಡೆಸಲಾಗುತ್ತದೆ.
0: ರಾಜ್ಯದ ಅರಣ್ಯ ಮತ್ತು ಅರಣ್ಯದಂಚಿನಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯಗಳ 50,000ಕ್ಕೂ ಅಧಿಕ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಸಲು 269 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗಾಗಿ 34 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ಆರಂಭಿಸಲಾಗಿದೆ. ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ 73,982 ವಿದ್ಯಾರ್ಥಿಗಳಿಗೆ 176 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ 200 ಹಾಸಿಗೆಗಳ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು 100 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಿಸಲು ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಎಚ್ಕೆ ಪಾಟೀಲ್ ಮಾಹಿತಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಎನ್ಜಿಇಎಫ್ ಲಿಮಿಟೆಡ್ ಸಂಸ್ಥೆಗೆ ನೀಡಿದ ದುಡಿಯುವ ಬಂಡವಾಳ ರೂಪದ ಸಾಲ 2 ಕೋಟಿ ರೂಪಾಯಿಗಳು ಮತ್ತು ಅದರ ಮೇಲಿನ ಬಡ್ಡಿ 4 ಕೋಟಿ ರೂಪಾಯಿ ಸೇರಿ ಒಟ್ಟು 6 ಕೋಟಿ ಹಾಗೂ 10 ಕೋಟಿ ರೂಪಾಯಿಗಳ ಬಡ್ಡಿರಹಿತ ಸಾಲವನ್ನು ಇಕ್ವಿಟಿಯಾಗಿ ಪರಿವರ್ತಿಸಲು ಸಂಪುಟ ಸಭೆ ನಿರ್ಧರಿಸಿದೆ. ಪಾರಿಸಾರಿಕ ವ್ಯವಸ್ಥೆ, ವನ್ಯಜೀವಿ ಮತ್ತು ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆಯ ಪ್ರಾಮುಖ್ಯತೆ ಬಗ್ಗೆ ಜನಜಾಗೃತಿ ಮೂಡಿಸುವ ದಿನವೆಂದು ವಿಶ್ವಸಂಸ್ಥೆ ಮೇ 22ನ್ನು ಜಾಗತಿಕ ಜೀವವೈವಿಧ್ಯ ದಿನವೆಂದು ಘೋಷಿಸಿದೆ. ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವುದು ಎಂಬ ಧ್ಯೇಯದೊಂದಿಗೆ ಸಮುದಾಯ ಸಂಚಾಲಿತ ಸಣ್ಣ ಪ್ರಯತ್ನಗಳ ಮೇಲೆ ಜಾಗತಿಕ ಸಂರಕ್ಷಣಾ ಗುರಿಗಳ ಯಶಸ್ಸು ಹೆಚ್ಚು ಅವಲಂಬಿತವಾಗಿದೆ ಎಂಬುದನ್ನು ಸಾರುವ ದಿನ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಮಾವು ಬೆಳೆಗಾರರ ಬಳಗ ಬೆಳೆಗಾರರಿಂದ ಬಳಕೆದಾರರಿಗೆ ಎಂಬ ಧ್ಯೇಯದೊಂದಿಗೆ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ಸಾವಯವ ಮಾವು ಮೇಳವನ್ನು ಕಳೆದ 1 ತಾರೀಖಿನಿಂದ ಆರಂಭಿಸಿದೆ. ರಾಸಾಯನಿಕ ಮುಕ್ತ, ಉತ್ತಮ ಗುಣಮಟ್ಟದ ಹಾಗೂ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ಸ್ವತಃ ಮಾವು ಬೆಳೆಗಾರರೇ ನೇರವಾಗಿ ಮಾರಾಟಕ್ಕೆ ಅಣಿಗೊಳಿಸಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಮಾವು ಕೃಷಿಕ ಹಾಗೂ ಧಾರವಾಡದ ಮಾವು ಬೆಳೆಗಾರರ ಬಳಗದ ಗೌರವಾಧ್ಯಕ್ಷ ಡಾ ರಾಜೇಂದ್ರ ಪೋದ್ದಾರ್.
5: ಧಾರವಾಡದ ಮಾವು ಬೆಳೆಗಾರ ಬಳಗದ ವತಿಯಿಂದ ಮಾವಿನ ಹಣ್ಣಿನ ಮಾರಾಟದ ಪ್ರಯತ್ನದ ಭಾಗವಾಗಿ May 1 ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ನೇರ ಮಾರಾಟವನ್ನು ಪ್ರಾರಂಭ ಮಾಡಿದ್ವಿ. ಬೆಳೆಗಾರರಿಂದ ಬಳಕೆದಾರರಿಗೆ ಅಂತ ಒಂದು ಘೋಷವಾಕ್ಯದೊಂದಿಗೆ ಕಳೆದ 4 ವರ್ಷದಿಂದ ಮಾಡ್ತಾ ಇದೀವಿ. ಸುಮಾರು 8-10 ಬೆಳೆಗಾರರು ಸಾವಯವವಾಗಿ ಯಾವುದೇ ರಸಾಯನಿಕ ಬಳಸದೆ ಅವನ್ನು ಮಾಗಿಸಿ ಹಣ್ಣುಗಳನ್ನು ಮಾರಾಟ ಮಾಡುವಂತಹ ವ್ಯವಸ್ಥೆ ಮಾಡಿದೆವು. ವೈಜ್ಞಾನಿಕ ಪದ್ಧತಿ ಆಧಾರದ ಮೇಲೆ ಉತ್ಪಾದನೆ ಮಾಡಿ ಅದನ್ನ ರಾಸಾಯನಿಕ ರಹಿತವಾಗಿ ಮಾಗಿಸಿ ಮಾರಾಟ ಮಾಡೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಈ ಹಣ್ಣು ಉತ್ತಮ, ಅದಕ್ಕೆ ತಾವು ಹೆಚ್ಚಿನ ಬೆಲೆ ಕೊಡಲಿ ಅಂತ ನಮ್ಮ ವಿನಂತಿ ಇದೆ. ಇದು ಕೇವಲ ಮಾರಾಟ ವ್ಯವಸ್ಥೆ ಅಲ್ಲ, ಇದು ವಿನ್ ವಿನ್. ಬೆಳೆಗಾರಿಗೆ ಒಳ್ಳೇದಾಗಬೇಕು ಮತ್ತು ಬಳಕೆದಾರಿಗೂ ಆರೋಗ್ಯಪೂರ್ಣವಾದ ಹಣ್ಣು ಸಿಗಬೇಕಂತ ಉದ್ದೇಶದಿಂದ, ರೈತರಿಗೆ ಲಾಭ ಕೂಡ ಆಗಲಿ ಅಂತ ಉದ್ದೇಶದಿಂದ ಈ ನೇರ ಮಾರಾಟ ವ್ಯವಸ್ಥೆಯನ್ನ ನಾವು ಪ್ರಾರಂಭ ಮಾಡಿದೀವಿ. ರೈತರ ವಿಶೇಷವಾಗಿ ಮಾವು ಬೆಳೆಗಾರ ಪರಿಶ್ರಮಕ್ಕೆ ಮತ್ತು ಪ್ರಯತ್ನಕ್ಕೆ ತಾವು ಸಹಾಯ ಸಹಕಾರ ನೀಡಿ ಉತ್ತೇಜನಕಾರಿಯಾದ ಬೆಲೆ ಕೊಟ್ಟು ಹಣ್ಣನ್ನು ಖರೀದಿ ಮಾಡಿ ರೈತರಿಗೆ ಒಂದು ಅಭಯಹಸ್ತ ನೀಡಿದಂಗೆ ಆಗ್ತದೆ. ಧನ್ಯವಾದಗಳು.
0: ಆಕಾಶವಾಣಿ 90 ಹಿನ್ನೆಲೆ ಆಕಾಶವಾಣಿ ಮೈಸೂರು ಕೇಂದ್ರ ಮಂಡ್ಯದ ಕೆವಿಎಸ್ ಭವನದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಆಯೋಜಿಸಿತ್ತು. ವಿಶ್ರಾಂತ ಪ್ರಾಂಶುಪಾಲರಾದ ಡಾ ಲೀಲಾ ಅಪ್ಪಾಜಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಬಾನುಲಿ ನಾಟಕಗಳು ಕುರಿತು ಜಿ ಶಾಂತಕುಮಾರ್, ವಿಶೇಷ ರೂಪಕ ಮತ್ತು ಸಾಕ್ಷಿಚಿತ್ರ ಕುರಿತು ಬಿ ದಿಗ್ವಿಜಯ್ ಹಾಗೂ ಚಿಂತನ ಮತ್ತು ಭಾಷಣಗಳ ಕುರಿತು ಮೈಸೂರು ಉಮೇಶ್ ಬಾನುಲಿ ಬರವಣಿಗೆ ಕಾರ್ಯಾಗಾರ ನಡೆಸಿಕೊಟ್ಟರು. ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳ ಕವಿಗಳು ಕವಿತೆ ವಾಚಿಸಿದರು. ಆಕಾಶವಾಣಿ ಮೈಸೂರು ಕೇಂದ್ರದ ಸಹಾಯಕ ನಿರ್ದೇಶಕ ಮಂಜುನಾಥ್ ಎನ್ ಬೇದ್ರೆ ಹಾಗೂ ಕಾರ್ಯಕ್ರಮ ನಿರ್ವಾಹಕ ಎನ್ ಕೇಶವಮೂರ್ತಿ ಕಾರ್ಯಾಗಾರ ಸಂಯೋಜಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ಭಯೋತ್ಪಾದನಾ ವಿರೋಧಿ

0: ಈ ದಿನದ ಪ್ರಮಾಣವಚನ ಸ್ವೀಕಾರವನ್ನು ರಾಜ್ಯದ ಎಲ್ಲ ಜಿಲ್ಲಾಡಳಿತಗಳು ಕೈಗೊಂಡ ವರದಿಗಳು ಬಂದಿವೆ. ಶಿವಮೊಗ್ಗದ ಸಕ್ರೆಬೈಲು ಆನೆಬಿಡಾರಕ್ಕೆ ಇಂದಿನಿಂದ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆ ತ್ಯಾವರೆಕೊಪ್ಪದ ಹುಲಿ ಸಿಂಹಧಾಮದ ಸಫಾರಿ ವೀಕ್ಷಣೆಗೆ ಮಂಗಳವಾರ 26ರಂದು ಅವಕಾಶ ಕಲ್ಪಿಸಲಾಗಿದೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಇಂದು ಬೆಳಗ್ಗೆ 11 ಗಂಟೆಗೆ ಕಲ್ಯಾಣವಾಣಿ ಕಾರ್ಯಕ್ರಮದಲ್ಲಿ ಪೊಲೀಸ್ ಆಯುಕ್ತ ಡಾ ಎಸ್ಡಿ ಶರಣಪ್ಪ ಅವರ ನೇರ ಫೋನ್ಇನ್ ಕಾರ್ಯಕ್ರಮ ಏರ್ಪಡಿಸಿದೆ. ಜುಲೈ 11ರಂದು ರಾಜ್ಯದ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿತವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000ಕ್ಕೂ ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90, ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30ಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45ಕ್ಕೆ ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45ಕ್ಕೆ ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

7:17 ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ನಿಮ್ಮೊಂದಿಗಿದ್ದೇನೆ ನಿಮ್ಮ ಬಾರಣಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತಿನಲ್ಲಿ ಈ ಹೊತ್ತಿನಲ್ಲಿ

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಪ್ರಾತಃ ಕಾಲವಾಗೋದೊಳಗಾಗಿ ಅಕ್ರೂರನು ಕೃಷ್ಣ ಬಲರಾಮರನ್ನು ಕರೆತರುವನು. ಹೌದು, ಇಂದಿಗೆ ನನ್ನ ಶತ್ರು ನಾಶವಾದಂತೆ ಸರಿ.
0: ಇದು ಕಂಸನ ಪಾತ್ರದ ಸಂಭಾಷಣೆ. ಯಾರು ಪಾತ್ರ ವಹಿಸಿದ್ರು ಅಂತ ಕೇಳ್ತೀರಾ? ಆರ್ ನಾಗರತ್ನಮ್ಮ ಅವರದು. ಕಂಸ, ರಾವಣ, ಭೀಮ, ದುರ್ಯೋಧನ ಪಾತ್ರಗಳನ್ನ ಹೆಣ್ಣು ಮಕ್ಕಳು ಮಾಡಬಲ್ಲರು. ಸ್ತ್ರೀವೇಷ ಪುರುಷರು ಹಾಕುವುದಾದರೆ ಪುರುಷನ ವೇಷ ಸ್ತ್ರೀ ಮಾಡಲಾರಳೆ ಅಂತ ಸ್ತ್ರೀ ನಾಟಕ ಮಂಡಳಿಯನ್ನ ಕಟ್ಟಿ ಮಹಿಳೆಯರನ್ನು ಹುರಿದುಂಬಿಸಿದವರು ಮಹಾನ್ ಕಲಾವಿದೆ ಆರ್ ನಾಗರತ್ನಮ್ಮ. ಎಳೆ ವಯಸ್ಸಿನಿಂದಲೇ ರಂಗಭೂಮಿ ಕಡೆ ಸೆಳೆತ. ಚಾಮುಂಡೇಶ್ವರಿ ಸಂಸ್ಥೆ, ಸುಬ್ಬಯ್ಯನಾಯ್ಡು ಅವರ ಸಂಸ್ಥೆ, ಕಂಪನಿ ನಾಟಕಗಳು, ಹಿರಣ್ಣಯ್ಯ ಮಿತ್ರ ಮಂಡಳಿ, ಹೀಗೆ ಹಲವಾರು ಸಂಸ್ಥೆಗಳ ಮೂಲಕ ರಾಜ್ಯದಾದ್ಯಂತ ಸಂಚರಿಸಿ ರಂಗನಾಟಕ ಪ್ರದರ್ಶನಗಳಲ್ಲಿ ವಿಜೃಂಭಿಸಿದ ಕಲಾವಿದೆ. ಚಲನಚಿತ್ರಗಳಲ್ಲೂ ನಟಿಸಿದರು. ಶ್ರೀ ಸ್ತ್ರೀ ನಾಟಕ ಮಂಡಳಿ ಹುಟ್ಟಿದ್ದು ಹೇಗೆ? ನಾಗರತ್ನಮ್ಮನವರೇ ಹೇಳಿದ್ದಾರೆ, ಕೇಳೋಣ.
1: ಮೈಸೂರಿನಲ್ಲಿ ಒಬ್ರು ಅಂಬುಜಮ್ಮ ಅಂತಿದ್ರು. ಅವರಿಗೆ ನಾಟಕದ ಮೇಲೆ ಒಂದು ಅಭಿಮಾನ. ನಾವು ಈ ಥರ ಒಂದು ಹೊಸದಾಗಿ ಒಂದು ನಾಟಕ ಆಡಬೇಕು ಅಂತ ಇದ್ವಿ, ಈ ಥರ ಮಾಡಬೇಕು ಅಂತ ಹೇಗೆ ಅಂದರು. ಅದಕ್ಕೆ ನಿಮ್ಮ ಇಷ್ಟ ನೋಡಿ ಅಂತ ಅಂದೆ. ಅದಕ್ಕೆ ಸರಿಯಾಗಿ ಈ ಗುಬ್ಬಿ ಕಂಪ್ನಿಲಿ ಒಬ್ಬರು ದೊರಸ್ವಾಮಿ ಅಂತ ಒಬ್ರು ಇದ್ರು. ಆ ಮನುಷ್ಯ ಇವ್ರನ್ನೆಲ್ಲ ಹೆಣ್ಮಕ್ಳನ್ನೆಲ್ಲ ಸೇರಿಸಿ ಒಂದು ನಾಟಕನ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಿಸೋಣ, ಕೃಷ್ಣ ಯಾವ್ದು ತೊಗೊಳಿದ್ರು ಕೃಷ್ಣ ಗಾಡಿ ತೊಗೊಳೋ ಅಂದರು. ಸರಿ ಮಾಡಿ ಅಂತಂದು. ಸರಿ, ಆಮೇಲೆ ನೀವು ಇದ್ರಲ್ಲಿ ಪಾತ್ರ ಮಾಡಬೇಕು ಅಂದರು. ಅಯ್ಯೋ, ಸದ್ಯ ನಾನು ಗಂಡು ಪಾತ್ರ ಮಾಡೋದು, ಇವತ್ತಿನವರೆಗೂ ಬರೀ ಹೆಣ್ಣು ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀನಿ, ಅದು ನನಗೆ ಕಷ್ಟ ಆಗುತ್ತಮ್ಮ ಅಂದೆ. ಸರಿ, ಆದುರ್ಸ್ವಾಮಿ ಅವ್ರಲ್ಲ, ಸರಿ ಇಲ್ಲ ಇಲ್ಲ ನೀನಾಗು ನೀ ಮಾಡ್ತೀಯ ಅಂದ್ಬಿಟ್ಟು ಮೊದಲು ಕೃಷ್ಣ ಮಾಡು ಅಂದರು. ಸರಿ, ಆಮೇಲೆ ಅರ್ಜುನ ಮಾಡು ಅಂದರು. ಕಡೆಗೆ ಏನು ಮಾಡಿಬಿಟ್ರು, ಯಾವುದು ಬೇಡ, ಎರಡು ಸರಿ ಇಲ್ಲ, ಭೀಮನ ಪಾತ್ರ ಮಾಡಿಸೋಣ ಅಂತ ಅವರಿಬ್ಬರು ನಿರ್ಧಾರ ಮಾಡಿಕೊಂಡ್ರು. ಸರಿ, ಅವಾಗ ಭಾಳ ಬಲವಂತವಾಗಿ ನನ್ನನ್ನು ಭೀಮನ ಪಾತ್ರ ಕೊಪ್ಪಿಸಿದ್ರು. ಆಮೇಲೆ ನನ್ನ ಮನೆಯೊಳಗೆ ಇದಕ್ಕೆ ಆಕ್ಷೇಪಣೆ ಆಯಿತು. ನಮ್ಮ ತಾಯಿ ಇದ್ದವರು, ಏನು ನೀನು ಇಷ್ಟು ಒಳ್ಳೆ ಹೆಸರು ತೊಗೊಂಡು ನೀನು ಏನಾದ್ರು ಮರ್ಯಾದೆಗೆ ಕಳ್ಕೊಬೇಡ ಅಂತ ಅಂದರು. ಆದರೆ ನನಗೇನು ಅಂದರೆ, ಒಂದು ಮಾತು ಕೊಟ್ಬಿಟ್ಟ ಮೇಲೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನನ್ನ ಕೈಲಾಗ್ತಾ ಇರಲಿಲ್ಲ. ಚಾಮುಂಡೇಶ್ವರಿ ಕಂಪ್ನಿಯೊಳಗೆ ಭೀಮನ ಪಾತ್ರ ಮಾಡ್ತಾ ಭೀಮನ್ ಕೃಷ್ಣಮೂರ್ತಿ ರಾಯರು ಅಂತಿದ್ರು, ಅವ್ರ ಹೆಸರು ಭೀಮ ಕೃಷ್ಣಮೂರ್ತಿ ರಾಯರು ಅಂತಲೇ ಆ ಮನುಷ್ಯ ಪಾತ್ರ ಮಾಡ್ತಾ ಇದ್ದಿದ್ದನ್ನು ಚೆನ್ನಾಗಿ ನನಗೆ ಮನಸ್ಸಿನಲ್ಲಿತ್ತು. ಸರಿ, ಅದಂತ ಇವರು ಪಾತ್ರ ಹೇಳ್ಕೊಡೋರು. ಆದರೆ ನನಗೆ ಏನಾಗುತ್ತೆ ಅಂದರೆ, ಈ ಪ್ರಾಕ್ಟೀಸ್ ಮಾಡುವಾಗ, ಅಭ್ಯಾಸ ಮಾಡುವಾಗ, ರಿಹರ್ಸಲ್ ಮಾಡಿ ಇಲ್ಲೇ ಮಾಡಿ ಎಲ್ಲರೆದ್ರಿಗೂ ಅಂತಾರೆ, ನನಗೆ ಅದು ಮಾತ್ರ ಬರ್ತಾ ಇರಲಿಲ್ಲ. ಸುಮ್ಮನೆ ಮಾತು ಗಟ್ಟಿ ಮಾಡೋನೇ ಹೊರತು ಅಭಿನಯ ಸಹಿತವಾಗಿ ನಾನೇನು ಮಾಡ್ತಾ ಇರಲಿಲ್ಲ. ಇದು ಅವಳು ಏನು ಮಾಡಿದ್ರು, ಆಕೆ ಮಂಡ್ಯದಲ್ಲಿ ಇಟ್ಕೊಂಬಿಟ್ರು ನಾಟಕನ, ಡೇಟು ಫಿಕ್ಸ್ ಮಾಡಿಬಿಟ್ರು. ನಾನು ಇನ್ನೂ ಅದನ್ನು ಪಾತ್ರ ಬಾಯಿಗೆ ಕಲ್ತಿರಲಿಲ್ಲ. ಸರಿ, ಅಕ್ಕಪಕ್ಕದವ್ರಲ್ಲ, ಏನು ಇವಳು ಇನ್ನೂ ಪುಸ್ತಕ ಇಟ್ಕೊಂಡೆ ಪಾತ್ರ ಮಾಡ್ತಾ ಇದ್ದಾರಲ್ಲ, ಇವಳು ಏನು ಮಾಡ್ತಾಳೆ ನಾಡಿದ್ದು ನಾಟಕದಲ್ಲಿ ಪಾತ್ರನ, ಭೀಮನ ಪಾತ್ರನ ಅಂತ ಎಲ್ಲರೂ ಅಂದರು. ನನಗೂ ಒಂದು ಸ್ವಲ್ಪ ಭಯ ಆಗಿತ್ತು. ನಾನು ದೇವ್ರನ್ನ ಹರಿಸ್ಕೊಂಡ್ಬಿಟ್ಟಿದ್ದೆ, ಸ್ವಾಮಿ ಹೋಗಲಿ, ಈ ನಾಟಕ ತಪ್ಪು ಹೋಗ್ಬಿಡಲಿ, ನಿಂತು ಹೋಗಲಿ ಅಂತ. ಅದೇನೋ ಕಾರಣದಿಂದ ಅವತ್ತು ನಾಟಕ ನಿಂತ್ಕೊಂಡ್ಬಿಡ್ತು, ತಪ್ಪು ಬಿಡು ಅಂದ್ಕೊಂಡು ಮನಸ್ಸು ಗಟ್ಟಿ ಮಾಡ್ಕೊಂಡಿದ್ದೆ. ಆದರೆ ಆಕೆ ಹಠ ಬಿಡಲಿಲ್ಲ. ತಿರುಗಿ ಇನ್ನೊಂದು ವಾರ ಒಂದು ದಿವಸ ಬಿಟ್ಟು ನಾಟಕ ಇಟ್ಕೊಂಡ್ಬಿಟ್ರು. ಹೇಳಿದ್ಮೇಲೆ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು, ಸರಿ ಮಂಡ್ಯದಲ್ಲಿ ನಾಟಕ ಪ್ರಾರಂಭ, ದೇವಸ್ಥಿತಿ ಮಾಡ್ತಾ ಇದ್ದಾರೆ, ಭಯ ಏನಾಗುತ್ತೋ ಏನಾಗುತ್ತೋ ಅನ್ನೋ ಒಂದು ಭಯ ಇದ್ದೇ ಇತ್ತೂನೆ. ಹೊಡೆದ್ರು ಬೆಲ್ ಹೊಡೆದ್ರು, ಮೂರನೇ ಬೆಲ್ಲು ಪರದೆ ಎತ್ತುವಾಗ್ಲೇ ಮೊದಲೇ ದೊಡ್ಡ ದರ್ಬಾರು, ದರ್ಬಾರಲ್ಲಿ ಧನರಾಯ, ದ್ರೌಪದಿ, ಅರ್ಜುನ, ಎಲ್ಲ ಕೃಷ್ಣ ಎಲ್ಲ ಇರೋವಂಥ ಒಂದು ಆ ದೃಶ್ಯದೊಳಗೆ ಮೊದಲು ಭೀಮ ಕೂತಿದ್ದವನು ಎದ್ದು ಬಂದು ಮಾತಾಡ್ತಾನೆ. ಆ ಗೌನ್ ಒಂದು ಸತಿ ಎಡಗಡೆಯಿಂದ ಒಂದು ತರಹ ಜೋಕ್ನಲ್ಲಿ ಹಿಂದಕ್ಕೆ ಒದರದು, ಅದೊಂದು ಇದಿಟ್ಕೊಂಡಿದೆ ಏನೋ ನೋಡಿದ್ದೆ ಎಲ್ಲರನ್ನು ಈ ಕಾಣಿಂದ ಒಂಥರ ಮಾಡಿದೆ. ಆ ತಕ್ಷಣವೇ ಜನಗಳೆಲ್ಲ ಏನು ನಾಕಾಣಿ ಕ್ಲಾಸ್ ಆವಾಗ ನಾಕಾಣಿ ಇದ್ದಿದ್ದು ಏನು ಪಟ ಪಟ ಪಟ ಪಟ ಅಂತ ಚಪ್ಪಾಳಿಗಳು ಹೊಡೆದ್ಬಿಟ್ಟು ಹಾಗೆ ಸ್ವಲ್ಪ ಧೈರ್ಯ ಬಂದ್ಬಿಡ್ತು ನನಗೆ, ಓ ಪರವಾಗಿಲ್ಲ ಅಂದ್ಬಿಟ್ಟು ಪೂರ್ತಿ ಮಾತನಾಡದೆ ಆ ಮಧ್ಯದಲ್ಲಿ ಎರಡು ಮೂರು ಸತಿ ನನಗೆ ಒನ್ಸ್ ಮೋರು ಕ್ಲಾಪ್ಸ್ಗಳು ಭಾಳ ಬಿತ್ತು. ಅವರೇನು ಮಾಡಿಬಿಟ್ರು, ನನ್ನನ್ನು ಬಂದು ಹೇಳ್ಕೊಂಡ್ರು, ಇಲ್ಲ ನೋಡು ಇದು ಒಳ್ಳೆ ಹೆಸರು ಬಂದಿದೆ, ನಿಜವಾಗ್ಲೂ ಇದನ್ನು ನಾಟಕ ಆಡೋಣ, ನಾಟಕ ಕಂಪ್ನಿ ಮಾಡೋಣ ಹಾಗೆ ಅಂದು. ಅಯ್ಯೋ, ಇದೇನಪ್ಪ ನೀವು ಈ ಥರ ಮಾತಾಡ್ತೀಯ, ಸದ್ಯ ನಾನು ಮಾಲೀಕರ ಹತ್ರ ಸಂಬಳ ತೊಗೊಂಡು ಕೆಲಸ ಮಾಡೋದೇ ನನ್ನ ಅಭ್ಯಾಸ, ಅವ್ರ ಕಷ್ಟಗಳನ್ನೆಲ್ಲ ನಾನು ನೋಡಿದ್ದೀನಿ ಆಯ್ತಾ, ಅಂಥದ್ದು ನಾನು ಬೇರೆ ಮಾಲೀಕಳಾಗಿ ಬೇಡಪ್ಪ ಸದ್ಯ ಬೇಡ, ಇದು ಇದು ಬೇಡ ದೊರಸ್ವಾಮಿಗಳು ಯಾಕೆ ಹಿಂಗೆ ಮಾಡ್ತೀರಾ ನೀವು ಒಂದೇ. ಇಲ್ಲ ಇಲ್ಲ ನಾವು ಅಂದರು, ತಿಪಟೂರು ಕ್ಯಾಂಪು 11 ನಾಟಕ ಒಪ್ಕೊಂಡು ಬಂದ್ಬಿಟ್ರು ಕಾಂಟ್ರಾಕ್ಟ್ನ. ಇಲ್ಲ ಇಲ್ಲ ಹಿಂಗೆ ಮಾಡಲೇಬೇಕು, ಏನು ದೊರಸ್ವಾಮಿ ಈ ಥರ ಮಾಡ್ತಿದ್ದೀರಾ ಅಂತ. ಸರಿ, ಈ ಸತಿ ಮಾಡ್ಬಿಡ್ತೀನಿ ನಾನು, ಆಮೇಲೆ ಮಾಡಲ್ಲ. ಸರಿ ಅಂದರು ಅವ್ರೇನು ಮಾಡಿಬಿಟ್ರು, ಜ್ಯೋತಿಷನ ಹತ್ರ ಹೋಗಿ ಶ್ರೀ ಸ್ತ್ರೀ ನಾಟಕ ಮಂಡಳಿ ಅಂತ ಬೋರ್ಡ್ ಇದು ಬರೆಸ್ಕೊಂಡು ನಾಗರತ್ನಮ್ಮನ ಹೆಸರು ಇದು ಸರಿಯಾಗಿದೆ ಅಂತ ಅದು ತಂದೇ ಬಿಟ್ರು, ತಂದು ಬೋರ್ಡ್ ಹಾಕಿಸ್ಬಿಟ್ರು ನಾಗರತ್ನಮ್ಮ ಶ್ರೀ ಸ್ತ್ರೀ ನಾಟಕ ಮಂಡಳಿ ಅಂತ ಅಂದ್ಬಿಟ್ಟು.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದೆ ಆರ್ ನಾಗರತ್ನಮ್ಮ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರೆಯ.
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ.
3: ಈ ಪಯಣ ಮುಗಿಯದಿರಲಿ.

ರಂಗೆ ಬೇರೆ. ಭಾವಗೀತೆ ಅಂತ ಹೇಳಿದ್ರೆ ಕವಿಯೊಬ್ಬರ ಅಂತರಂಗದ ಭಾವನೆಗಳು, ಅನುಭವಗಳು, ಪ್ರಕೃತಿಯ ಸೌಂದರ್ಯಕ್ಕೆ ಸಂಗೀತದ ಸ್ಪರ್ಶವನ್ನು ನೀಡಿ ಹಾಡ್ತಕ್ಕಂತಹ ಕವನ. 19ನೇ ಶತಮಾನದ ಕೊನೆಯಲ್ಲಿ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಇಂಗ್ಲಿಷ್ ಸಾಹಿತ್ಯದ ಪ್ರಣಯ ಗೀತೆಗಳನ್ನು ರಚಿಸ್ತಕ್ಕಂತಹ ಕವಿಗಳ ಪ್ರಭಾವದಿಂದ ಈ ಒಂದು ಪ್ರಾಕಾರ ಕನ್ನಡಕ್ಕೆ ಬಂತು. ಭಾವಗೀತೆಯಾಗಿ ಭಾವಗೀತೆಗಳ ಪರಿಚಯದೊಂದಿಗೆ ಸಾಗ್ತಾ ಸುಲೋಚನ ಅವರ ಧ್ವನಿಯಲ್ಲಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಒಂದು ರಚನೆ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಸೈಪ್ರಸ್ ಅಧ್ಯಕ್ಷರ ಭಾರತ ಭೇಟಿ, ಪ್ರಧಾನಿ ನರೇಂದ್ರ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ, ಜೂನ್ 1 ನಿಗದಿಯಾಗಿದ್ದ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಕಾರಣಾಂತರದಿಂದ ಮುಂದೂಡಿಕೆ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಗಾರನ ಹತ್ಯೆ, ಭಾರತಕ್ಕೆ ಅಗತ್ಯವಿರುವ ಇಂಧನ ಮಾರಾಟ ಮಾಡಲು ಸಿದ್ಧ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ. ಐಪಿಎಲ್ ಟಿ20 ಕ್ರಿಕೆಟ್: ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 89 ಬೃಹತ್ ಗೆಲುವು. ವಾರ್ತೆಗಳ ವಿವರ: ಭಾರತಕ್ಕೆ ಅಧಿಕೃತ ಭೇಟಿ ನೀಡಿರುವ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡಿಸ್ ಅವರು ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಿನ್ನೆ ಭಾರತಕ್ಕೆ ಆಗಮಿಸಿದ ಸೈಪ್ರಸ್ ಅಧ್ಯಕ್ಷರನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ರಾಜ್ಯ ಸಚಿವ ಅಜಯ್ ತಮ್ಟಾ ಅವರು ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಸೈಪ್ರಸ್ ಅಧ್ಯಕ್ಷರಾಗಿ ನಿಕೋಸ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಅವರೊಂದಿಗೆ ಸೈಪ್ರಸ್ ವಿದೇಶಾಂಗ ಸಚಿವ ಡಾ ಕಾನ್ಸ್ಟಂಟಿನೋಸ್ ಕೋಂಬೋಸ್ ಸೇರಿದಂತೆ ಉನ್ನತ ಮಟ್ಟದ ನಿಯೋಗ ಆಗಮಿಸಿದೆ. ಇಂದು ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ ಮತ್ತು ಭದ್ರತೆ, ಕೃತಕ ಬುದ್ದಿಮತ್ತೆ, ಫಿನ್ಟೆಕ್ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಮಾತುಕತೆಯ ನಂತರ ಹಲವು ಪ್ರಮುಖ ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿ ಹಾಕಲಿವೆ. ಪ್ರಧಾನಿಯವರು ಸೈಪ್ರಸ್ ಅಧ್ಯಕ್ಷರ ಗೌರವಾರ್ಥ ಮಧ್ಯಾಹ್ನದ ಔತಣಕೂಟವನ್ನು ಆಯೋಜನೆ ಮಾಡಿದ್ದು, ಇಂದು ಸಂಜೆ ಸೈಪ್ರಸ್ ಅಧ್ಯಕ್ಷರು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಕಳೆದ ವರ್ಷ ಜೂನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೈಪ್ರಸ್ಗೆ ಭೇಟಿ ನೀಡಿದ ಕೇವಲ 1 ಒಳಗಾಗಿ ಈ ಭೇಟಿ ನಡೆಯುತ್ತಿರುವುದು ವಿಶೇಷವಾಗಿದೆ. ಸದ್ಯ ಸೈಪ್ರಸ್ ದೇಶವು ಐರೋಪ್ಯ ಒಕ್ಕೂಟ ಸಮಿತಿಯ ಅಧ್ಯಕ್ಷತೆಯನ್ನು ಹೊಂದಿರುವುದರಿಂದ ಹಾಗೂ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಕ್ಕೆ 65 ತುಂಬಲಿರುವ ಹಿನ್ನೆಲೆಯಲ್ಲಿ ಈ ಪ್ರವಾಸ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಜೂನ್ 1 ನಡೆಯಲಿರುವಂತಹ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆಯನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದೆ. ಈ ಶೃಂಗಸಭೆಯನ್ನು 4 ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಜೊತೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಆಫ್ರಿಕಾದ ಹಲವು ದೇಶಗಳು ದೊಡ್ಡ ಬೆಕ್ಕುಗಳ ತಳಿಯನ್ನು ಹೊಂದಿರುವುದರಿಂದ ಹಾಗೂ ಜಾಗತಿಕ ವನ್ಯಜೀವಿ ಸಂರಕ್ಷಣೆ, ಪರಿಸರ ಸುಸ್ಥಿರತೆ ಮತ್ತು ಜೀವ ವೈವಿಧ್ಯದ ರಕ್ಷಣೆಯಲ್ಲಿ ಪ್ರಮುಖ ಪಾಲುದಾರರಾಗಿರುವುದರಿಂದ ಈ ಜಂಟಿ ಆಯೋಜನೆಗೆ ಸಿದ್ಧತೆ ನಡೆಸಲಾಗಿತ್ತು. 4 ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದಿನ ದಿನಗಳಲ್ಲಿ ನಡೆಸಲು ಆಫ್ರಿಕಾ ಒಕ್ಕೂಟದ ಅಧ್ಯಕ್ಷರು ಮತ್ತು ಆಫ್ರಿಕಾ ಒಕ್ಕೂಟ ಆಯೋಗದ ಜೊತೆ ಸಮಾಲೋಚಿಸಿ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಮೊದಲನೇ ಐಬಿಸಿಎ ಶೃಂಗಸಭೆಯನ್ನು ಸಹ ಸದ್ಯಕ್ಕೆ ಮುಂದೂಡಲಾಗಿದ್ದು, ಮುಂಬರುವ ದಿನಗಳಲ್ಲಿ ದಿನಾಂಕಗಳನ್ನು ನಿಗದಿಪಡಿಸಲಾಗುವುದು ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಶೃಂಗಸಭೆಯಲ್ಲಿ ಭಾಗಿಯಾಗುವ ರಾಷ್ಟಗಳು ಮತ್ತು ಪ್ರಮುಖ ಪಾಲುದಾರರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ನೂತನ ದಿನಾಂಕಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಸಚಿವಾಲಯದ ಪ್ರಕಟಣೆ ತಿಳಿಸಿದೆ. 40 ಸಿಆರ್ಪಿಎಫ್ ಯೋಧರ ವೀರ ಮರಣಕ್ಕೆ ಕಾರಣವಾಗಿದ್ದ 2019 ಪುಲ್ವಾಮಾ ಭಯೋತ್ಪಾದನಾ ದಾಳಿಯ ಪ್ರಮುಖ ಸಂಚುಗಾರರಲ್ಲಿ ಒಬ್ಬನಾದಂತಹ ಹಮ್ಜಾ ಬುರ್ಹಾನ್ ಅಲಿಯಾಸ್ ಅರ್ಜುಮಂಡ್ ಗುಲ್ಜಾರ್ ದಾರ್ ನಿನ್ನೆ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಅಪರಿಚಿತ ಬಂದೂಕುಧಾರಿಗಳ ಗುಂಡಿಗೆ ಬಲಿಯಾಗಿದ್ದಾನೆ. ಅಲ್ ಬದ್ರ್ ಭಯೋತ್ಪಾದಕ ಸಂಘಟನೆಯ ಕಮಾಂಡರ್ ಆಗಿದ್ದ ಈತನನ್ನು ಜಮ್ಮು ಕಾಶ್ಮೀರದಲ್ಲಿ ಸರಣಿ ಉಗ್ರ ಕೃತ್ಯಗಳನ್ನು ಎಸಗಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ 2022 ಏಪ್ರಿಲ್ನಲ್ಲಿ ಭಯೋತ್ಪಾದಕ ಎಂದು ಘೋಷಿಸಿತ್ತು. ಪುಲ್ವಾಮಾ ದಾಳಿಯ ನಂತರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ತಲೆ ಮರೆಸಿಕೊಂಡಿದ್ದ ಈತ ಅಲ್ಲಿನ ಮುಜಾಫರಾಬಾದ್ನ ಗೋಜ್ರಾದಲ್ಲಿ ಖಾಸಗಿ ಕಾಲೇಜೊಂದರ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ನಿನ್ನೆ ಬೆಳಗ್ಗೆ ಕಾಲೇಜಿನಿಂದ ಹೊರಗೆ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಬಂದೂಕುಧಾರಿಗಳು ಹತ್ತಿರದಿಂದ ಈತನ ಮೇಲೆ ಸರಣಿ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿದ್ದಾರೆ ಎಂದು ಸ್ಥಳೀಯ ಪೊಲೀಸರು ವರದಿ ಮಾಡಿದ್ದಾರೆ. ಭಾರತಕ್ಕೆ ಎಷ್ಟು ಪ್ರಮಾಣದ ಇಂಧನ ಅಗತ್ಯವಿದೆಯೋ ಅಷ್ಟನ್ನು ಮಾರಾಟ ಮಾಡಲು ಅಮೆರಿಕ ಸಿದ್ಧವಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ಹಾರ್ಮೋಜ್ ಜಲಸಂಧಿ ಮುಚ್ಚಲ್ಪಟ್ಟಿದ್ದರಿಂದ ಇಂಧನ ಬೆಲೆ ಏರಿಕೆಯಾಗಿ ಭಾರತದ ಮೇಲಾಗುತ್ತಿರುವ ಪರಿಣಾಮದ ಕುರಿತು ಮಾತನಾಡಿದ ಅವರು, ಭಾರತವನ್ನು ಅತ್ಯುತ್ತಮ ಪಾಲುದಾರ ದೇಶ ಎಂದು ಬಣ್ಣಿಸಿದ್ದಾರೆ. ಸ್ವೀಡನ್ ಮತ್ತು ಭಾರತ ಪ್ರವಾಸ ಕೈಗೊಳ್ಳುವ ಮುನ್ನ ಮಯಾಮಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಭೇಟಿಯು ಕ್ವಾಡ್ ಒಕ್ಕೂಟದ ರಾಷ್ಟ್ರಗಳ ವಿದೇಶಾಂಗ ಸಚಿವರನ್ನು ಭೇಟಿ ಮಾಡಲು ಲಭಿಸುತ್ತಿರುವಂತಹ ಮಹತ್ವದ ಅವಕಾಶವಾಗಿದೆ ಎಂದು ಹೇಳಿದ್ದಾರೆ. ಮಾರ್ಕೋ ರೂಬಿಯೋ ಅವರು ನಾಳೆಯಿಂದ 26ರವರೆಗೆ ಭಾರತ ಪ್ರವಾಸ ಕೈಗೊಳ್ಳಲಿದ್ದು ಕೋಲ್ಕತ್ತಾ, ಆಗ್ರಾ, ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. May 26ರಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕ್ವಾಡ್ ಸಭೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಈ ನಡುವೆ ರುಬಿಯೋ ಅವರ ಕೋಲ್ಕತ್ತಾ ಭೇಟಿಯು ಕಳೆದ 14 ವರ್ಷಗಳಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯೊಬ್ಬರು ಆ ನಗರಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿಯಾಗಿದ್ದು, ಈ ಹಿಂದೆ 2012ರಲ್ಲಿ ಹಿಲರಿ ಕ್ಲಿಂಟನ್ ಭೇಟಿ ನೀಡಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ರೈಲ್ವೆ ಆಹಾರ ಸರಬರಾಜು ಮತ್ತು ಪ್ರವಾಸೋದ್ಯಮ ನಿಗಮ IRCTC 2026-27ರ ಪ್ರವಾಸಿ ಹಂಗಾಮಿಗಾಗಿ ಅತ್ಯಾಧುನಿಕ ಸೌಲಭ್ಯಗಳು ಹಾಗೂ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಒಳಗೊಂಡಂತಹ ನವೀಕೃತ ಗೋಲ್ಡನ್ ಚಾರಿಯೆಟ್ ಐಷಾರಾಮಿ ಪ್ರವಾಸಿ ರೈಲನ್ನು ಮರು ಚಾಲನೆಗೊಳಿಸುವುದಾಗಿ ಘೋಷಿಸಿದೆ. ದಕ್ಷಿಣ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಅನಾವರಣಗೊಳಿಸುವ ಈ ಪ್ರತಿಷ್ಠಿತ ರೈಲು ಸಾಂಪ್ರದಾಯಿಕ ವೈಭವ ಮತ್ತು ಆಧುನಿಕ ಸೌಕರ್ಯಗಳ ಸಮ್ಮಿಲನದ ಜೊತೆಗೆ ನೂತನ ರೂಪದಲ್ಲಿ ಮರಳಲಿದೆ ಎಂದು IRCTC ತಿಳಿಸಿದೆ. ಈ ಐಷಾರಾಮಿ ರೈಲಿನಲ್ಲಿ ಆಕರ್ಷಕ ಒಳಾಂಗಣ ವಿನ್ಯಾಸ, ಸುಸಜ್ಜಿತ ಕ್ಯಾಬಿನೆಟ್ಗಳು, ಸ್ಮಾರ್ಟ್ ಟಿವಿ ಮತ್ತು ವೈಫೈ ಆಧಾರಿತ ಮನರಂಜನಾ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಒಟ್ಟು 40 ಅತ್ಯಾಧುನಿಕ ಕ್ಯಾಬಿನೆಟ್ಗಳನ್ನು ಹೊಂದಿರುವಂತಹ ಈ ರೈಲಿನಲ್ಲಿ ಏಕಕಾಲಕ್ಕೆ 80 ಅತಿಥಿಗಳಿಗೆ ಪ್ರಯಾಣಿಸಲು ಅವಕಾಶವಿದ್ದು, ಇದರಲ್ಲಿ ಡಬಲ್ ಬೆಡ್, ಟ್ವಿನ್ ಬೆಡ್ ಮತ್ತು ವಿಶೇಷ ಚೇತನ ಪ್ರಯಾಣಿಕರಿಗಾಗಿಯೇ ವಿನ್ಯಾಸಗೊಳಿಸಲಾದಂತಹ ವಿಶೇಷ ಕ್ಯಾಬಿನ್ ವ್ಯವಸ್ಥೆ ಇರುವುದು ಪ್ರಮುಖ ಆಕರ್ಷಣೆಯಾಗಿದೆ. ಕೇಂದ್ರ ರೈಲ್ವೆ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಇಂದಿನಿಂದ ರಾಜಸ್ಥಾನಕ್ಕೆ 2 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಈ ವೇಳೆ ಅವರು ರಾಜ್ಯದ ಹಲವು ನೂತನ ರೈಲ್ವೆ ಸೌಲಭ್ಯಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಜೋಧ್ಪುರ ರೈಲ್ವೆ ನಿಲ್ದಾಣದಲ್ಲಿ ಆಯೋಜನೆ ಮಾಡಲಾಗಿರುವ ಮುಖ್ಯ ಕಾರ್ಯಕ್ರಮದಲ್ಲಿ ಅವರು ಜೋಧ್ಪುರ್ ದೆಹಲಿ ಕಂಟೋನ್ಮೆಂಟ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ನವೀಕೃತ 20 ಬೋಗಿಗಳ ಸೇವೆಗೆ ಹಸಿರು ನಿಶಾನೆಯನ್ನು ತೋರಲಿದ್ದಾರೆ. ಬಳಿಕ ಜಾಲೋರ್ನಲ್ಲಿ ಭುಜ್ ನವದೆಹಲಿ ನೂತನ ರೈಲ್ವೆ ಸೇವೆಗೆ ಚಾಲನೆ ನೀಡಲಿರುವ ಸಚಿವರು ಪಾಲಿ ಜಿಲ್ಲೆಗೆ ಭೇಟಿ ನೀಡಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಅಡಿಯ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ನಾಳೆ ಜೈಪುರದಲ್ಲಿ ಆಯೋಜನೆ ಮಾಡಲಾಗಿರುವ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರವನ್ನು ಅವರು ವಿತರಣೆ ಮಾಡಲಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಹೈದರಾಬಾದ್ನಲ್ಲಿ ಇಂದು ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ತರಬೇತಿ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲ್ಕತ್ತಾ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ. ದುರಂತ ಸಂಭವಿಸಿದ 2024 ಆಗಸ್ಟ್ 9ರ ರಾತ್ರಿ ಸಂತ್ರಸ್ತೆ ರಾತ್ರಿಯ ಊಟ ಸೇವಿಸಿದ ಸಮಯದಿಂದ ಹಿಡಿದು ಮರುದಿನ ಸಂಜೆ ಆಕೆಯ ಅಂತ್ಯಕ್ರಿಯೆ ನೆರವೇರುವವರೆಗಿನ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ತನಿಖೆ ನಡೆಸಲು ಕೇಂದ್ರೀಯ ತನಿಖಾ ದಳ ಸಿಬಿಐನ 3 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಹೈಕೋರ್ಟ್ ಆದೇಶ ನೀಡಿದೆ. ದೇಶದಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದ್ದ ಈ ಘಟನೆಯ ತಕ್ಷಣದ ದಿನಗಳಲ್ಲಿ ಸಾಕ್ಷ್ಯಗಳನ್ನು ನಾಶಪಡಿಸಲಾಗಿದೆ ಮತ್ತು ಪ್ರಕರಣವನ್ನು ಮುಚ್ಚಿಹಾಕಲು ಯತ್ನಿಸಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ದವು. ಈ ಹಿನ್ನೆಲೆಯಲ್ಲಿ ನಿನ್ನೆ ಆದೇಶ ಹೊರಡಿಸಿರುವ ನ್ಯಾಯಮೂರ್ತಿಗಳಾದಂತಹ ಶಂಪಾ ಸರ್ಕಾರ್ ಮತ್ತು ತೀರ್ಥಂಕರ್ ಘೋಷ್ ಅವರಿದ್ದ ವಿಭಾಗೀಯ ಪೀಠವು ಸಿಬಿಐನ ಪೂರ್ವ ವಲಯ ಜಂಟಿ ನಿರ್ದೇಶಕರು ಈ ವಿಶೇಷ ತಂಡದ ನೇತೃತ್ವ ವಹಿಸಲಿದ್ದಾರೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ

ಮುಖ್ಯಾಂಶಗಳು. ಸೈಪ್ರಸ್ ಅಧ್ಯಕ್ಷರ ಭಾರತ ಭೇಟಿ, ಪ್ರಧಾನಿ ನರೇಂದ್ರ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ. ಜೂನ್ 1 ನಿಗದಿಯಾಗಿದ್ದ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಕಾರಣಾಂತರದಿಂದ ಮುಂದೂಡಿಕೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಗಾರನ ಹತ್ಯೆ. ಭಾರತಕ್ಕೆ ಅಗತ್ಯವಿರುವ ಇಂಧನ ಮಾರಾಟ ಮಾಡಲು ಸಿದ್ಧ, ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 89 ಬೃಹತ್ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ

ಇಂದು ವಿಶ್ವನಾಥ್ ಅವರ ಧ್ವನಿಯಲ್ಲಿ ಬಿ ಆರ್ ಲಕ್ಷ್ಮಣ್ ರಾಯರ ರಚನೆಯನ್ನು ಕೇಳಿದ್ರಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿದ್ದೇವೆ. ನಮ್ಮೊಂದಿಗೆ ಯಾರಿದ್ದಾರೆ ಅಂತ ಹೇಳಿ ಒಮ್ಮೆ ನೋಡಿ ಬರೋಣ. ಕೌಸಲ್ಯ ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿ ಗುಡ್ ಮಾರ್ನಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಶ್ರದ್ಧತ್ ಮೊಳೆ ಅವರು. ಅನಂತ ಕುಮಾರ್ ಅರಸ್ ಗುಬ್ಬಿಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬೆಳಗಿನ ಶುಭೋದಯ ವಿವಿಧ ಭಾರತಿಗೆ ಅಂತೇಳಿ ಅರುಣಾ ಮೈತ್ರಿ

ಎಸಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ, ನಿಮಗೂ ಕೂಡ ಗುಡ್ ಮಾರ್ನಿಂಗ್. ಹನುಮಂತಪ್ಪ ಹುಲಗಮ್ಮನವರ ಸಂದೇಶ ಹುಬ್ಬಳ್ಳಿಯಿಂದ ನಮ್ಮ ಹತ್ತ ಬಂದಿದೆ. ಉಮೇಶ್ ಸಿರಿಗೆರೆಯವರ ಸಂದೇಶ ನಮ್ಮ ಹತ್ತ ಬಂದಿದೆ. ಸೌಭಾಗ್ಯ ಅವರ ಸಂದೇಶವನ್ನು ಕಳಿಸಿ ಗುಡ್ ಮಾರ್ನಿಂಗ್, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ ಅಂತೇಳಿ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಧರ್ಮಣಾದನಿಯವರ ಸಂದೇಶ ಕಡಗಂಚಿಯಿಂದ ಬಂದಿದೆ. ಸಾಕು ಮನುಜ ಆಸೆ ಹೂವಾದರೆ ಚೆನ್ನ ಅಂತಕ್ಕಂಥ ಭಕ್ತಿಗೀತೆಗಳನ್ನು ಪ್ರಸಾರ ಮಾಡಿದ್ರಿ, ತುಂಬ ಮೆಚ್ಚುಗೆ ಆಯಿತು, ಧನ್ಯವಾದ ಅಂತೇಳಿ ಹೇಳ್ತಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕರೆಯಿಂದ ಸಂದೇಶವನ್ನು ಕಳಿಸಿ ಶುಕ್ರವಾರದ ಶುಭ ಮುಂಜಾನೆಯಲ್ಲಿ ಮೂಡಿ ಬರ್ತಕ್ಕಂಥ ಭಕ್ತಿಗೀತೆಯಂತೂ ತುಂಬ ಖುಷಿನೇ ಕೊಡ್ತು, ಧನ್ಯವಾದಗಳು. ನಾದೋಪಾಸನೆ ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಮೂಡಿ ಬಂದಂತಹ ಭಕ್ತಿಗೀತೆಗೆ ಜೊತೆಗೆ ಲಕ್ಷ್ಮೀ ಮತ್ತು ಮಹಾಲಕ್ಷ್ಮಿಯರ ಕುರಿತಾದ ಕಿರು ಭಕ್ತಿ ಮಾಹಿತಿಗಳು ಕೂಡ ತುಂಬ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಟಿ ಆರ್ ಮಿಲ್ ಚಾಮರಾಜಪೇಟೆಯಿಂದ ಗಣೇಶನ್ ಅವರ ಸಂದೇಶ ನಮ್ಮ ಹತ್ತ ಬಂದಿದೆ. ನಳಿನಾ ಲಂಕೇಶ್ ವಿಜಯನಗರದಿಂದ, ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ಭಾರೆ ಭಾಗ್ಯದ ನಿಧಿಯೇ ಅಂತಕ್ಕಂಥ ಗೀತೆ, ಮಹಾಲಕ್ಷ್ಮಿಯ ಕುರಿತಾದ ಭಾವಗೀತೆ ಭಕ್ತಿಗೀತೆ ತುಂಬ ಖುಷಿ ಕೊಡ್ತು ಸರ್, ಧನ್ಯವಾದ ಅಂತೇಳಿ ಹೇಳ್ತಾರೆ. ಸುಧಾ ಕನಕನಪಾಳ್ಯದಿಂದ ಸಂದೇಶ ಕಳಿಸಿ ಒಳ್ಳೆ ಒಳ್ಳೆಯ ಭಕ್ತಿಗೀತೆಗಳು ಪ್ರಸಾರವಾಯಿತು ನಾದೋಪಾಸನೆಯಲ್ಲಿ, ಇಷ್ಟ ಆಯಿತು, ಧನ್ಯವಾದ ಅಂತೇಳಿ ಹೇಳ್ತಾ ಇದ್ದಾರೆ. ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿಯಿಂದ ಸಂದೇಶವನ್ನು ಕಳಿಸಿ ನಾದೋಪಾಸನೆಯ ಭಕ್ತಿ ಸುದಿಯನ್ನು ಸವಿದು ತುಂಬ ಖುಷಿ ಕೊಡ್ತು, ಧನ್ಯವಾದ ಅಂತೇಳಿ ಹೇಳ್ತಾ ಇದ್ದಾರೆ. ಕಿಶೋರ್ ನಾಡಿಗೇರ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ, ಧನ್ಯವಾದ ಅಂತೇಳಿ ಹೇಳ್ತಾ ಇದ್ದಾರೆ. ಅಭಿನಂದನ್ ಜೈನ್ ಸಂದೇಶವನ್ನು ಕಳಿಸಿದ್ದಾರೆ. ಅಪರೂಪದ ಗೀತೆಗಳು ಪ್ರಸಾರವಾಯಿತು, ಅದರಲ್ಲೂ ನಾದೋಪಾಸನೆಯಲ್ಲಿ ನಮಕೋಟಿ ನಾರಾಯಣ ಚಿತ್ರದಿಂದ ಆದಂತಹ ಒಂದು ಅಪರೂಪದ ಗೀತೆ ತುಂಬ ಖುಷಿ ಕೊಡ್ತು, ಧನ್ಯವಾದ ಅಂತೇಳಿ ಹೇಳ್ತಾ ಇದ್ದಾರೆ. ವರಲಕ್ಷ್ಮಿ ಪೀಣ್ಯದಿಂದ ಸಂದೇಶವನ್ನು ಕಳಿಸಿ ಇವತ್ತು ಶುಕ್ರವಾರ ಮಹಾಲಕ್ಷ್ಮಿ ಮನೆಗೆ ಬರೋ ಸಮಯ, ನಾದೋಪಾಸನೆ ಕಾರ್ಯಕ್ರಮದಲ್ಲಿ ವಾತಾಪಿ ಗಣಪತಿ ಭಜೆ, ಲಕ್ಷ್ಮೀ ಬಾರಮ್ಮ, ಬೊಂಬೆ ಆಟವಯ್ಯ, ಜಯ ರಘುರಾಮ, ಭಕ್ತಿ ಭಾವವನ್ನು ತುಂಬತಕ್ಕಂಥ ಗೀತೆಗಳನ್ನು ಕೇಳಿಸಿದ್ರಿ, ಧನ್ಯವಾದಗಳು ನಿಲಯಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಚಂದ್ರಮುಖಿ ಮಲ್ಲತಳ್ಳಿಯಿಂದ ಸಂದೇಶವನ್ನು ಕಳಿಸಿ ಭಾವಗೀತೆ ಪ್ರಸಾರವಾದದ್ದಂತೂ ತುಂಬ ಖುಷಿಯಾಯಿತು. ಸುಲೋಚನಾ ಅವರ ಧ್ವನಿಯಲ್ಲಿ ಎಲ್ಲಿ ಜಾರಿತೋ ಮನವೊಯ್ಯಿ ಭಾವಗೀತೆ ನನಗಂತೂ ತುಂಬ ಇಷ್ಟ ಸರ್, ಧನ್ಯವಾದಗಳು ಪ್ರಸಾರಿಸಿದ್ದಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಶಾಂತಾಚಾರ್ ಬಡಿಗೇರಿ ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನು ಕಳಿಸಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪುರುಷ ವೇಷಸ್ತ್ರೀ ಮಾಡ್ತಕ್ಕಂಥ ಸ್ತ್ರೀ ನಾಟಕ ಮಂಡಳಿ ಕಟ್ಟಿದ ಮಹಾನಟಿ ಆರ್ ನಾಗರತ್ನಮ್ಮ ಅವರ ಕುರಿತಾದ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ತುಂಬ ಖುಷಿಯಾಯಿತು. ಇಂಥ ಮಹನೀಯರ ಇತಿಹಾಸವನ್ನು ಇಂದಿನ ಪೀಳಿಗೆಗೆ ತಲುಪಿಸಿದ ನಿಲಯಕ್ಕೆ ಧನ್ಯವಾದಗಳು. ಇಡೀ ತಂಡದ ಶ್ರಮ ಮತ್ತು ಕಲ್ಪನೆ ನಿಜಕ್ಕೂ ಅದ್ಭುತ. ರೇಡಿಯೋ ಮಾಧ್ಯಮದ ಮೂಲಕ ಇಂಥ ಉತ್ತಮ ವಿಚಾರಗಳನ್ನು ಆಲಿಸಿ ಅದನ್ನು ಗುರುತಿಸಿ ಪ್ರಶಂಸಿಸಿದ ನಿಲಯಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ ಶಾಂತಾಚಾರ್ ಬಡಿಗೇರ್ ಅವರು. ಅರಸೀಕೆರೆಯಿಂದ ಜ್ಯೋತಿ ಸಂಗಮ್ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀನಿ ಸರ್, ಗುಡ್ ಮಾರ್ನಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್. ಕೊಡ್ಲಿಪೇಟೆ ಕೊಡಗು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಪ್ರಸನ್ನ ಅವರು. ಕಾರ್ಯಕ್ರಮ ಅಂತೂ ತುಂಬ ಖುಷಿ ಕೊಡ್ತಾ ಇದೆ, ಧನ್ಯವಾದ ಅಂತೇಳಿ ಹೇಳ್ತಾ ಇದ್ದಾರೆ. ಕೊಡ್ಲಿಪೇಟೆ ಕೊಡಗು ಮಳೆ ಜೋರು ಅಂತ ಅನಿಸುತ್ತೆ, ಹುಷಾರು. ನಾದೋಪಾಸನೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು ಸರ್ ಅಂತೇಳಿ ಶರಣಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿಯಿಂದ ಹೇಳ್ತಾ ಇದ್ದಾರೆ. ಶಶಿಕುಮಾರ್ ಗಿರಿನಗರದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಸುಮಧುರ ಭಾವಗೀತೆಗಳಿಗೆ ಧನ್ಯವಾದಗಳಿರಲಿ ಸರ್ ಅಂಥೇಳಿ ನಳಿನಾ ಲಂಕೇಶ್ ವಿಜಯನಗರದಿಂದ ಹೇಳ್ತಾ ಇದ್ದಾರೆ. ರಾಜು ರತ್ನ ಪೂಜಾ ವರ್ಣಿಕಾ ರಾಜಾಜಿನಗರದಿಂದ ಭಾವಗೀತೆಗಳು ಭಕ್ತಿಗೀತೆಗಳಂತೂ ಮನಸ್ಸನ್ನು ಸೂರೆಗೊಂಡಿತು ಅಂತೇಳಿ ಹೇಳ್ತಾ ಇದ್ದಾರೆ. ನಾಗರಾಜ್ ಶರ್ಮಾ ಸಂದೇಶವನ್ನು ಕಳಿಸಿ ಆರ್ ನಾಗರತ್ನಮ್ಮ ಅವರ ಮಾತುಗಳು ಅನುಭವಗಳು ತುಂಬ ಇಷ್ಟ ಆಯಿತು, ಭಾವಗೀತೆಗಳು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತಹ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ನಿಮ್ಮ ವಾಟ್ಸಪ್ ಸಂಖ್ಯೆ ಹೇಳಬೇಕು, ಹೇಳ್ತಾ ಇದ್ದೀನಿ 9483091029 9483091029. ಯಾಕೆ ಅಂತೇಳಿದ್ರೆ ಸಂಖ್ಯೆಯಂತೂ ನಿಮಗೆ ಚಿರ ಪರಿಚಿತ, ನೀವಿದ್ದೀರಿ ವಿವಿಧ ಭಾರತಿಯೊಂದಿಗೆ, ನಾವಿದ್ದೇವೆ ನಿಮ್ಮೊಂದಿಗೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತಕ್ಕೆ ಅಧಿಕೃತ ಭೇಟಿ ನೀಡಿರುವ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಟಿಸ್ ಅವರು ನವದೆಹಲಿಯಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ವಿಧಾನಸೌಧದಲ್ಲಿ ನೆಫ್ರೋಯೂರಾಲಜಿ ಸಂಸ್ಥೆಯ ಆಡಳಿತ ಮಂಡಳಿ ಸಭೆ ಮತ್ತು ವಾರ್ಷಿಕ ಸಾಮಾನ್ಯ ಸರ್ವ ಸದಸ್ಯರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಂತಾರಾಷ್ಟೀಯ ಜೈವಿಕ ವೈವಿಧ್ಯತೆ ದಿನವನ್ನು ಇಂದು ಆಚರಣೆ ಮಾಡಲಾಗುತ್ತಿದ್ದು, ರಾಜ್ಯ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆಯ ವತಿಯಿಂದ ಆಯೋಜನೆ ಮಾಡಿರುವಂತಹ ವಿಶೇಷ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ರಿಜ್ವಾನ್ ಹರ್ಷದ್ ವಹಿಸಲಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜನೆ ಮಾಡಿದಂತಹ 6ನೇ ಯುವಿಕ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಸಂಪನ್ನಗೊಳ್ಳಲಿದೆ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ವತಿಯಿಂದ ಬೆಂಗಳೂರಿನ ಕಲಾಗ್ರಾಮದಲ್ಲಿಂದು ಆಯೋಜಿಸಿರುವಂತಹ ತಿಂಗಳ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಖ್ಯಾತ ವಿಮರ್ಶಕರಾದಂತಹ ಪ್ರೊಫೆಸರ್ ಜಿ ಡಾಮಿನಿಕ್ ಉಪನ್ಯಾಸ ನೀಡಲಿದ್ದಾರೆ. ಜೂನ್ 1ರಂದು ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಪ್ರಥಮ ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಅಲಿಯನ್ಸ್ ಶೃಂಗಸಭೆಯನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದೆ. 40ಕ್ಕೂ ಹೆಚ್ಚು ಸಿಆರ್ಪಿಎಫ್ ಯೋಧರ ವೀರ ಮರಣಕ್ಕೆ ಕಾರಣವಾಗಿದ್ದ 2019ರ ಪುಲ್ವಾಮಾ ಭಯೋತ್ಪಾದನಾ ದಳಿಯ ಪ್ರಮುಖ ಸಂಚುಕಾರರಲ್ಲಿ ಒಬ್ಬನಾದಂತಹ ಹಮ್ಜಾ ಬುರ್ಹಾನ್ ಅಲಿಯಾಸ್ ಅರ್ಜುಮಂಡ್ ಗುಲ್ಜಾರ್ ದಾರ್ ನಿನ್ನೆ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಅಪರಿಚಿತ ಬಂದೂಕುದಾರಿಗಳ ಗುಂಡಿಗೆ ಬಲಿಯಾಗಿದ್ದಾನೆ. ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಸಂಪೂರ್ಣವಾಗಿ ಕೃತಕ ಬುದ್ದಿಮತ್ತೆ ಬಳಸಿ ನಿರ್ಮಿಸಲಾದಂತಹ ನೂತನ ಚಲನಚಿತ್ರವನ್ನು ನಿನ್ನೆ ಪ್ರದರ್ಶನ ಮಾಡಲಾಯಿತು. ಹೆಲ್ ಗ್ರೈಂಡ್ ಎಂಬ ಚಲನಚಿತ್ರ 95 ನಿಮಿಷಗಳ ಚಿತ್ರವಾಗಿದ್ದು ಸುಮಾರು 5 ಲಕ್ಷ ಅಮೆರಿಕನ್ ಡಾಲರ್ ವೆಚ್ಚದಲ್ಲಿ ಕೇವಲ 14 ದಿನಗಳಲ್ಲಿ 15 ಜನರ ತಂಡವು ಇದನ್ನು ನಿರ್ಮಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 10 ಗಂಟೆಗೆ ಕೇಳಲಿದ್ದೀರಿ.

0: 97.9 FM.
1: The Indian Navy invites online applications from unmarried male and female candidates for short service commission information technology entry. Last date for submission is 1st June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit Samriddh Bharat.
2: ಚೈತ್ರ,
3: ಏನತ್ತೆ?
2: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
3: ಅಂದ್ರೆ?
2: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
3: ಮತ್ತೆ ವ್ಯವಹಾರ?
2: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
3: ಓಹ್,
2: ಅಂದ್ರೆ UPI ಇಂದ?
3: ಹೌದಾ?
2: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
3: ಅದೇನತ್ತೆ?
2: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
3: ಏನತ್ತೆ?
4: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
5: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
6: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
7: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
6: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
7: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.
8: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಒಂದಿಷ್ಟು ಮಾತು ಮಾಹಿತಿಯೊಂದಿಗೆ ಸಾಗ್ತಾ ಇದ್ದೀವಿ. ನೋಡಿ, ಮನುಷ್ಯನ ಪ್ರಯತ್ನವಿಲ್ಲದಲೇ ಏನೂ ಕೂಡ ಸಾಧ್ಯ ಆಗೋದಿಲ್ಲ. ಪ್ರಯತ್ನವಿಲ್ಲದಲೇ ನೀವು ಕೂತ್ಕೊಂಡು ಮಂತ್ರಕ್ಕೆ ಮಾವಿನಕಾಯಿ ಬೀಳಲಿ ಅಂತ ಹೇಳಿದ್ರೆ ಅದು ಯಾವತ್ತೂ ಸಾಧ್ಯ ಇಲ್ಲ.

ಆ ಮಾವಿನಕಾಯನ್ನು ಪಡೆಯೋದಕ್ಕೆ ಬೇಕಾದಂತಹ ಶ್ರಮ ಪರಿಶ್ರಮವನ್ನು ಪಟ್ಟಾಗ ಮಾತ್ರ ಆ ಫಲ ನಮಗೆ ಸಿಗುತ್ತೆ. ಒಂದು ಪುಟ್ಟ ಕಥೆಯೊಂದಿಗೆ ಸಾಗೋಣ ಶುಭೋದಯ ಕನ್ನಡಕ ಕಾರ್ಯಕ್ರಮದಲ್ಲಿ. ಒಮ್ಮೆ ಒಂದು ಪುಟ್ಟ ಕತೆ, ಕಾಲ್ಪನಿಕ ಕತೆ ಇದು. ಒಮ್ಮೆ ದೇವರು ತಿರುಪತಿ ವೆಂಕಟೇಶನ ಹತ್ರಕ್ಕೆ, ಒಬ್ಬ ಮನುಷ್ಯ ತಿರುಪತಿ ವೆಂಕಟೇಶನ ಹತ್ರಕ್ಕೆ ಹೋಗಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಬಂದ್ಬಿಟ್ನಂತೆ. ಏನು ಅಗ್ರಿಮೆಂಟು ಅಂತ ಹೇಳಿದ್ರೆ, ನೋಡಪ್ಪ ಈ ಸಲ ನನಗೆ 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದ್ರೆ 50 ಲಕ್ಷ ನಿನಗೆ, 50 ಲಕ್ಷ ನನಗೆ ಅಂಥೇಳಿ ಅಗ್ರಿಮೆಂಟ್ ಮಾಡ್ಕೊಂಡ ಬಂದಂತೆ. ಸರಿ ಆಯಿತು, ಮನೆಗೆ ಬಂದ. ಮನೆಗೆ ಬಂದು ಏನು ಮಾಡ್ದ, ಹೆಂಡತಿ ಹತ್ರ ಹೇಳ್ದೆ, ನೋಡೆ ಹೀಗೆ ನಾನು ತಿರುಪತಿಗೆ ಹೋಗಿದ್ದೆ. ಹಾಂ ಹೋಗಿದ್ರಾ, ಏನಾಯಿತು ಅಂತ. ಹೀಗೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಬಂದಿದ್ದೀನಿ, ಇನ್ನೇನಿಲ್ಲ ಬಿಡು, ನಮ್ಮ ಕಷ್ಟಗಳೆಲ್ಲ ಇನ್ನು ದೂರ ಆಗೋಗುತ್ತೆ ಅಂತ. ಹೌದಾ, ಏನ್ರಿ ಅಂಥ ಅಗ್ರಿಮೆಂಟು ಅಂತೇಳಿ ಹೆಂಡತಿ ಕೇಳಿದ್ಲಂತೆ. ಅದಕ್ಕೆ ಇವನು ಹೇಳಿದ್ನಂತೆ, ನೋಡೆ ಹೋಗಿದ್ದೆ ತಿರುಪತಿ ವೆಂಕಟೇಶ್ವರನ ಹತ್ರ, ಹೋಗ್ಬಿಟ್ಟು 1 ಕೋಟಿ ರೂಪಾಯಿ ನನಗೆ ಲಾಟ್ರಿ ಹೊಡೆದ್ರೆ 50 ಲಕ್ಷ ನಿನಗೆ, 50 ಲಕ್ಷ ನನಗೆ ಅಂಥೇಳಿ ಅಗ್ರಿಮೆಂಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಕಣೆ ಅಂಥೇಳಿ ಸಂತೋಷವಾಗಿ ಹೇಳಿದ್ನಂತೆ. ಹೆಂಡತಿ ಕಕ್ಕಾ ಬಿಕ್ಕಿಯಾಗಿ ಇವನನ್ನೇ ಕೆಕ್ಕರಿಸ್ಕೊಂಡು ನೋಡಿದ್ಲಂತೆ. ರೀ ನಿಮಗೇನು ತಲೆಯಲ್ಲಿ ಬುದ್ಧಿಗಿದ್ದು ಇದೆಯೇನ್ರಿ ಅಂಥೇಳಿ ಹೇಳಿದ್ನಂತೆ. ಯಾಕೆ, ಏನು ಮಾಡಿದ್ನಿ ಅಂತ ತಪ್ಪನ್ನ ಅಂತೇಳಿ. ಅವೆಲ್ಲ ಆಗಲ್ಲ ರೀ, 50 ಲಕ್ಷ ಯಾಕ್ರಿ ವೆಂಕಟೇಶ್ವರ ಸ್ವಾಮಿಗೆ, 10 ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಬಂದ್ರಿ, 50-50 ಎಲ್ಲ ಬೇಡ, 10 ಲಕ್ಷ ಕೊಡ್ತೀನಿ ಅಂತ ಹೇಳಿ ಸಾಕು, 90 ಲಕ್ಷ ನಮಗೇ ಇರಲಿ, 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದ್ರೆ ತಿರುಪತಿಗೆ 10 ಲಕ್ಷ ಕೊಟ್ಬಿಡೋಣ, ನಾವು 90 ಲಕ್ಷ ಇಟ್ಕೊಳ್ಳೋಣ, ಹೋಗಿ ಅಗ್ರಿಮೆಂಟ್ ರಿವೈಸ್ ಮಾಡ್ಕೊಂಬಿಟ್ಟು ಬನ್ನಿ, ಇನ್ನೊಂದು ಸಲ ಮಾತಾಡ್ಕೊಂಬನ್ನಿ ಅಂತೇಳಿ ಹೇಳಿದಂತೆ. ಇವನಿಗೆ ಹೇಳಿ ಬಂದ್ಬಿಟ್ಟಿದ್ದೀನಿ, ಈಗ ಹೆಂಗಪ್ಪ ಹೋಗೋದು ಅಂಥೇಳಿ. ಏನಾದರಾಗಲಿ ಹೆಂಡತಿ ಮಾತಿಗೆ ಎದುರಾಡೋದು ಉಂಟೆ, ಬೇಡ ಬೇಡ ಅಂಥೇಳಿ ಮತ್ತೆ ಹೋಗ್ಬಿಟ್ಟು. ಇನ್ನೇನು ದಿನಾನು ಹತ್ರನೂ ಬಂತು, ಡ್ರಾ ಆಗಿ ಹೋಗ್ಬಿಡುತ್ತೆ ಅಂಥೇಳಿ. ಏನಾದರಾಗಲಿ ಮತ್ತೆ ಹೋಗಿ ವೆಂಕಟೇಶ್ವರ ಸ್ವಾಮಿ ಹತ್ರ ಅಗ್ರಿಮೆಂಟನ್ನು ಸ್ವಲ್ಪ ಚೇಂಜ್ ಮಾಡೋಣ ಅಂಥೇಳಿ ತಿರುಪತಿಗೆ ಹೋಗಿ ವೆಂಕಟೇಶ್ವರ ಸ್ವಾಮಿಗೆ ಹೇಳಿದಂತೆ, ನೋಡಪ್ಪ ನಾನು ಹಿಂಗೆ ನಿನಗೆ 50 ಲಕ್ಷ ಕೊಡ್ತೀನಿ ಲಾಟ್ರಿ ಹೊಡೆದ್ರೆ, ನಾನು 50 ಲಕ್ಷ ಇಟ್ಕೋತೀನಿ, 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದ್ರೆ ಅಂಥೇಳಿ ಹೇಳಿದ್ದೆ. ಆದರೆ ನನ್ನ ಹೆಂಡತಿ ಯಾಕೋ ಇದಕ್ಕೆ ಒಪ್ತಾ ಇಲ್ಲ, ಒಂದು ಕೆಲಸ ಮಾಡೋಣ, 10 ಲಕ್ಷ ರೂಪಾಯಿ ನಿನಗೆ ಕಾಣಪ್ಪ, 90 ಲಕ್ಷ ನಾನು ಇಟ್ಕೋತೀನಿ ಅಂತೇಳಿ ಹೇಳಿದ್ನಂತೆ. ವೆಂಕಟೇಶ್ವರ ಸ್ವಾಮಿ ನಗ್ತಾ ನಿಂತ್ಕೊಂಡಿದ್ನಂತೆ. ಯಾಕಪ್ಪ, ಯಾಕೆ ದೇವ್ರೆ, ಏನು ಮಾಡಿದೆ ನಾನಂತ ತಪ್ಪನ್ನ ಅಂತೇಳಿ ಹೇಳಿದಂತೆ. ಅದಕ್ಕೆ ವೆಂಕಟೇಶ್ವರ ಸ್ವಾಮಿ ಹೇಳಿದ್ನಂತೆ, ಅಯ್ಯೋ ದಡ್ಡನ ಮಗನೇ, ಫಸ್ಟ್ ಲಾಟ್ರಿ ಟಿಕೆಟ್ ತಗೊಳಯ್ಯ, ಆಮೇಲೆ ಹೊಡೆಯೋದು ಬಿಡೋದು ನೋಡೋಣ ಅಂಥೇಳಿ ಹೇಳಿದ್ನಂತೆ. ಹಾಗಾಗಿ ಮನುಷ್ಯ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ನಾವು ದೇವರಿಂದ ಆ ಫಲವನ್ನು ನಿರೀಕ್ಷಿಸ್ಬೋದು ಅನ್ನೋದನ್ನು ಬಿಟ್ಟರೆ, ಎಲ್ಲದನ್ನು ದೇವ್ರ ಮೇಲೆ ಭಾರ ಹಾಕಿ ನೀನೇ ನೋಡ್ಕೊಳ್ಳಪ್ಪ ಅಂತ ಹೇಳಿದ್ರೆ ಅದು ಎಷ್ಟು ಸೂಕ್ತ, ಎಷ್ಟು ಸಾಧ್ಯ ಅಲ್ವಾ?

ಮೂಡಿ ಬಂದ ರಾಗ ಅರುಣರಾಗ ಅಚ್ಯುತದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಈಗ ಪ್ರಸಾರವಾಗ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಪ್ರೇಮಲೋಕ ಚಿತ್ತದ ಗೀತೆ.

0: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆ ಆಶಯ.
0: ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
5: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
4: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಹಬ್ಬ ಹುಡುಗಿ ಚಿತ್ರದ ಗೀತೆ ಪ್ರಸಾರವಾಯಿತು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಧ್ವನಿಯಾಗಿದ್ದರು. ಎಚ್ ಎಲ್ ಎನ್ ಸಿಂಹ ಅವರ ಸಾಹಿತ್ಯಕ್ಕೆ ಪಿ ಕಾಳಿಂಗರಾಯರು ಸಂಗೀತವನ್ನು ನೀಡಿದರು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳೊಂದಿಗೆ ಸಾಗ್ತಾ ಇದ್ದೇವೆ ನಾವು. ಇವಾಗ ಪ್ರಸಾರವಾಗುತ್ತೆ ಮನಮೆಚ್ಚಿದ ಹುಡುಗಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಸ್ನೇಹಿತರೆ, ಈಗ ಪ್ರಸಾರವಾಗುತ್ತೆ ಕಾರ್ಯಕ್ರಮ ಮನೋಚಿಂತನ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನಿವಾಸ್ನ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗ ಡಾಕ್ಟರ್ ಸುಂದರ್ ನಾಗ್. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಆಕಾಶವಾಣಿ.
1: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಇಂದಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಸುಂದರ್ ನಾಗ್ ಗಂಜೇಕರ್, ಪ್ರಾಧ್ಯಾಪಕರು, ಮನೋವೈದ್ಯಕೀಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ.
3: ನಮಸ್ಕಾರ.
2: ಒಂದು ಕುಟುಂಬಕ್ಕೆ ಹೊಸದೊಂದು ಮಗು ಬರುತ್ತೆ ಅಂದ್ರೆ ಎಲ್ರಿಗೂ ಖುಷಿ. ಈ ಹಿಂದೆ ಕೂಸು ಹುಟ್ಟಕ್ ಮುಂಚೆನೆ ಕುಲಾವಿ ಹೊಲಿಸೋದು ಅಂತ ಹೇಳ್ತಾ ಇದ್ರು ಹಿರಿಯರು. ಮಗು ಬರೋಕ್ಕಿಂತ ಮುಂಚೆನೆ ಟೋಪಿ ಹಾಕೋದು, ಸ್ವೆಟರ್ ಹಾಕೋದು, ಸಾಕ್ಸ್ ಹಾಕೋದು ಇದೆಲ್ಲ ಹಿಂದೆ ಇತ್ತು. ಆದ್ರೆ ಈಗ ಹೊಸದಾಗಿ ಕುಟುಂಬಗಳು ಏನ್ ಮಾಡ್ತಾರೆ ಅಂದ್ರೆ ಮಗುವಿನ ರೂಮ್ ಹೇಗಿರ್ಬೇಕು, ಅದ್ರ ಕಲರ್ ಹೇಗಿರ್ಬೇಕು, ಅದ್ರಲ್ಲಿ ಆಟ ಸಾಮಾನುಗಳು ಏನಿರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಮಗು ಬರೋದನ್ನೇ ಕಾತರದಿಂದ ಕಾಯ್ತಾ ಇರ್ತಾರೆ. ಗರ್ಭಿಣಿ ತಾಯಿಯ ಆರೈಕೆ ಅಂತೂ ಚೆನ್ನಾಗಿ ನಡೀತಾ ಇರುತ್ತೆ, ಆದ್ರೆ ಪ್ರಸವದ ನಂತರ ಮಗು ಕಡೆ ಗಮನ ಕೊಡ್ತಾ ಕೊಡ್ತಾ ಎಲ್ಲೋ ಬಾಣಂತಿಯನ್ನ ಮರ್ತು ಬಿಡ್ತಾರೇನೋ ಅಂತ ಅನ್ಸತ್ತೆ. ಹಾಗಾಗಿ ಮಾನಸಿಕ ಅನಾರೋಗ್ಯದ ಸ್ಥಿತಿಯನ್ನ ನಾವು ಹೆಚ್ಚು ಕಾಣ್ತಾ ಇದೀವಿ ಅಂತ ಅನ್ಸತ್ತೆ. ಹೇಳಿ, ವೈದ್ಯರಾಗಿ ನಿಮಗೆ ಏನ್ ಅನ್ಸತ್ತೆ, ಪ್ರಸವದ ನಂತರ ತಾಯಂದಿರು ಖಿನ್ನತೆಗೆ ಹೋಗೋದಿಕ್ಕೆ ಏನ್ ಕಾರಣ ಇರ್ಬೋದು ಡಾಕ್ಟ್ರೆ?
3: ವೈದ್ಯಕೀಯ ಕಾರಣಗಳು ಕೂಡ ಇದೆ, ಸಾಮಾಜಿಕ ಕಾರಣಗಳು ಕೂಡ ಇದೆ. ಇವಾಗ ವೈದ್ಯಕೀಯ ಕಾರಣಗಳು ಏನಪ್ಪಾ ಅಂದ್ರೆ, ಇವಾಗ ಪ್ರಸವ ನಂತರ ಪ್ಲಾಸೆಂಟಾ ಅನ್ನುವಂಥದ್ದು ಒಂದು ಆರ್ಗನ್ ಮಗುವಿನ ಜೊತೆ ನೆಕ್ಸ್ಟ್ ಅದು ಡಿಲಿವರಿ ಆಗುತ್ತೆ. ಸೊ ಅದು ಒಂಥರ ಹಾರ್ಮೋನ್ಗಳ ಒಂದು ಗಂಟಿದ ಹಾಗೆ ತಾಯಿಗೆ ಪ್ರೆಗ್ನೆನ್ಸಿನ ಮೇಂಟೈನ್ ಮಾಡಲಿಕ್ಕೆ ಆ ಒಂದು ಆರ್ಗನ್ ಇರುತ್ತೆ. ಅದು ಕೂಡ ಡಿಲಿವರಿ ಆದ್ಮೇಲೆ ಆ ಹಾರ್ಮೋನ್ಗಳ ಬಹಳಷ್ಟು ಹಾರ್ಮೋನ್ಗಳ ಅಂಶ ಡ್ರಾಸ್ಟಿಕ್ ಆಗಿ ತಗ್ಗೋಗ್ಬಿಡುತ್ತೆ, ಕುಸಿಯುತ್ತೆ. ಅದು ಆ ತಾಯಿನ ಕೆಲವೊಂದು ಮಾನಸಿಕ ಖಿನ್ನತೆಗೆ ಒಳಗಾಗುವಂಗೆ ಮಾಡುತ್ತೆ. ಅದು ಒಂದು ಅಂಶ. ಅದಲ್ದೇನೆ ನೀವು ಹೇಳಿರುವ ಹಾಗೆ ತಾಯಿ ಕಡೆ ಗಮನ ಕಡಿಮೆ ಆಗಿರ್ಬೋದು, ಅಥವಾ ಪದೇ ಪದೇ ಹಾಲು ಕುಡಿಸ್ತಾ ಇರಬೇಕು, ಅವಳು ನಿದ್ದೆ ಹಾಳಾಗುತ್ತೆ, ಅವಳು ನಿದ್ದೆ ಮಾಡಬೇಕು ಅಂತ ಹೇಳಿದ್ರೂ ಅವಳಿಗೆ ನಿದ್ದೆ ಮಾಡಲಿಕ್ಕೆ ಆಗ್ತಾ ಇರಲ್ಲ, ಆ ನಿದ್ರಾಹೀನತೆ ಅಂತ ನಾವೇನು ಹೇಳ್ತೇವೆ, ಅದು ಕೂಡ ಒಂದು ಪ್ರಮುಖವಾಗಿ ಬಯಾಲಾಜಿಕಲ್ ಕಾರಣಗಳು ಇರ್ತವೆ. ಅದರ ಜೊತೆಗೆ ಇವಾಗ ಎಲ್ಲರ ಗಮನನೂ ಮಗು ಕಡೆ ಇರೋದ್ರಿಂದ ನನ್ನ ಬಗ್ಗೆ ಅಂದ್ರೆ ನನಗೆ ಸಹಾಯ ಮಾಡಲ್ಲ ಮಗು ನೋಡ್ಕೊಳ್ಳಿಕ್ಕೆ, ಆ ತರದ್ದು ಕೆಲವೊಂದ್ಸತಿ ಆಗಿದ್ದೇ ಹೋದಾದ್ರೆ ಅದನ್ನು ಕೂಡ ಕಾರಣಗಳಾಗ್ತವೆ. ಅದರಲ್ಲೂ ನಮ್ಮ ದೇಶದಲ್ಲಿ ಏನು ಗಂಡ್ಮಗು ಹೆಣ್ಮಗು ಅತ್ತೆ ಮಾವನ ಕಡೆಯಿಂದ ಗಂಡನ ಕಡೆಯಿಂದ ಒಂಥರ ಪ್ರೆಷರ್ ಬಂದಂಗ್ ಬರುತ್ತೆ, ಯಾಕೆ ಗಂಡ್ಮಗು ಹೊತ್ತಿಲ್ಲ, ಇದ್ರದ ಕಾರಣ ಅವಳು ಇಲ್ಲ ಅಂದ್ರೂ ಅವಳಿಗೆ ಒಂಥರ ಒತ್ತಡ ಹೇರ್ದಂಗ್ ಆಗುತ್ತೆ. ಇವೆಲ್ಲ ಸಾಮಾಜಿಕ ಕಾರಣಗಳು ಅವಳ ಮೇಲೆ ಒತ್ತಡನ ಬೀರಿ ಖಿನ್ನತೆಯನ್ನು ಉಂಟು ಮಾಡುವಂಗೆ ಮಾಡುತ್ತೆ.
2: ಇದರದಲ್ಲಿ ಲಕ್ಷಣಗಳು ಔಟ್ಕಮ್ ಏನಾಗ್ಬೋದು, ಅವಳಿಗೆ ಈ ರೀತಿ ಒತ್ತಡ ಬಂದಾಗ ಯಾವ ತರ ರಿಯಾಕ್ಟ್ ಮಾಡ್ತಾರೆ?
3: ಖಿನ್ನತೆ ಕಾಯಿಲೆ ಲಕ್ಷಣಗಳನ್ನು ಅಂತ ಹೇಳಿದ್ರೆ ಮೂರು ಮುಖ್ಯ ಲಕ್ಷಣಗಳು. ಯಾವುದೇ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇಲ್ಲದೆ ಇರುವಂತದ್ದು, ಹೇಳಬೇಕು ಅಂದ್ರೆ ನೆಮ್ಮದಿ ಇಲ್ಲ ಅಂತ ಹೇಳುವಂತದ್ದು. ಮೂರನೇದು ಆ ಎನರ್ಜಿ ಲೆವೆಲ್ ಒಂಥರ ಏನೋ ಕುಸಿದೋಗಿರುತ್ತೆ. ಈ ಮೂರು ಮುಖ್ಯ ಲಕ್ಷಣಗಳು ಅದರದ್ದು. ಅದ್ರ ಜೊತೆಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಅಳು ಬರುವಂತದ್ದು, ಕೋಪ ಮಾಡ್ಕೊಳ್ಳುವಂಥದ್ದು, ವಿನಾಕಾರಣ ನನಗೆ ಬೇಡ ಈ ಮಗು ಅನ್ನುವಂತ ಹೇಳುವಂಥದ್ದಾಗಿರ್ಬೋದು, ನಾನು ಬದುಕುದಿಲ್ಲ ಅಂತ ಹೇಳುವಂಥದ್ದಾಗಿರ್ಬೋದು, ಅಥವಾ ಇನ್ನೂ ಅದು ತೀವ್ರತೆ ಜಾಸ್ತಿ ಆಗ್ತಾ ಹೋದಂಗೆ ಅವ್ರ ಪ್ರಾಣಕ್ಕೆ ಅವ್ರ ಅಪಾಯ ಮಾಡ್ಕೊಳ್ಳುವಂತ ಸ್ಥಿತಿಗಳು ಕೂಡ ಬರ್ತವೆ. ಸೊ ಆ ರೀತಿ ಹೋಪ್ಲೆಸ್ನೆಸ್, ಹೆಲ್ಪ್ಲೆಸ್ನೆಸ್, ವರ್ತ್ಲೆಸ್ನೆಸ್ ಆ ರೀತಿ ಹೇಳ್ತೇವೆ ಆ ಪದಗಳನ್ನ. ಸೊ ಆ ರೀತಿ ಯೋಚನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅವರಿಗೆ.
2: ಈ ರೀತಿಯ ಪ್ರಸವ ನಂತರದ ತಾಯಂದರಲ್ಲಿ ಉಂಟಾಗುವಂತಹ ಖಿನ್ನತೆಗಳು, ಈ ತರ ಲಕ್ಷಣಗಳು ಕಂಡು ಬಂದ್ರೆ ಯಾವ ರೀತಿ ನಮ್ಮ ಕುಟುಂಬದವರು ಅವರ ಜೊತೆ ಬೆರಿಬೇಕು ಅಥವಾ ಅವರನ್ನ ನೋಡ್ಕೊಳ್ಬೇಕು, ಎಲ್ಲಿ ಈ ಕುಟುಂಬ ವಿಫಲರಾಗ್ತಾ ಇದ್ದಾರೆ ಈ ತರದ ತಾಯಂದರನ್ನ ನೋಡ್ಕೊಳ್ಳೋದಿಕ್ಕೆ?
3: ಎಸ್ಪೆಷಲಿ ನಾವು ಪಟ್ಟಣದಲ್ಲಿ ನೋಡಿದ್ದೇವೆ, ಗಂಡ ಹೆಂಡತಿ ಮತ್ತೆ ಮಕ್ಕಳು ಅಷ್ಟೇ ಇರ್ತಾರೆ. ಅದೇ ಹಳ್ಳಿ ಕಡೆ ಹೇಳಿದ್ರೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂತ ಹೇಳ್ತೇವೆ. ಈ ಅವಿಭಾಜ್ಯ ಕುಟುಂಬ ಕೆಲವೊಂದ್ಸತಿ ಅವರಿಗೆ ಅದು ಒಂಥರ ಬಫರ್ ಕೊಡತ್ತೆ. ಇವಾಗ ಅವಳಿಗೆ ಮಗು ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಎಷ್ಟೋ ಜನ ಪಾರ್ಟ್ನ ತಗೊಳ್ಳಿಕ್ಕೆ ರೆಡಿ ಇರ್ತಾರೆ. ಬಟ್ ಇವಾಗ ಪಟ್ಟಣದಲ್ಲಿ ಹೇಗೆ ಗಂಡ ಹೆಂಡತಿ ಇಬ್ಬರೇ ಇದ್ರೆ ಗಂಡ ಕೆಲ್ಸಕ್ಕೆ ಹೋಗಿದಾನಂದ್ರೆ ಮತ್ತಾರು ಇರಲ್ಲ ಅಲ್ಲಿ ನೋಡ್ಕೊಳ್ಳಿಕ್ಕೆ, ಎಲ್ಲಾ ಕೆಲಸನೂ ಅವಳೇ ಮಾಡ್ಬೇಕು. ಒಂದಿನ ಎರಡು ದಿನ ಚೆನ್ನಾಗಿರುತ್ತೆ, ಬಟ್ ನಿರಂತರವಾಗಿ ಮಾಡಬೇಕು ಅಂದ್ರೆ ಅದು ಏನು ಬಿಡುವಿಲ್ದೇನೆ. ಸೊ ಆತರ ಇದ್ದಾಗ ಅವರಿಗೆ ಅದು ಒಂಥರ ಹೊರೆ ಅನ್ಸೆ ಅನ್ಸುತ್ತೆ, ಒತ್ತಡ ಅನ್ಸುತ್ತೆ, ಯಾರಾದ್ರೂ ಬೇಕು ಅಂತ ಅನ್ಸುತ್ತೆ.
2: ಆ ಒತ್ತಡ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗಬಹುದು, ಅದು ಕೂಡ ಆತರ ತಿರುವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕೆಲವು ಬಾರಿ ಮಕ್ಕಳು ಬೆಳಗ್ಗೆ ಮಲಗಿರ್ತಾರೆ, ರಾತ್ರಿ ಅಳ್ತಾ ಇರ್ತಾರೆ, ರಾತ್ರಿ ಮಲಗಿರ್ತಾರೆ, ಬೆಳಗ್ಗೆ ಹೊತ್ತು ಅಳ್ತಾ ಇರ್ತಾರೆ. ಅಂದ್ರೆ ಒಂದೇ ರೀತಿಯಲ್ಲಿ ಇರಲ್ಲ ಮಗುವಿನ ನಿದ್ರೆ, ತಾಯಿಯ ನಿದ್ರೆಯಲ್ಲೂ ಏರುಪೇರನ್ನ ಕಾಣ್ತೀವಿ. ಸೊ ಈ ನಿದ್ರಾಹೀನತೆ ಆಗ್ಲೇ ಹೇಳ್ದ ಹಾಗೆ

0: ಎಷ್ಟು ತೀವ್ರವಾಗಿ ಈ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗಬಹುದು, ಯಾವ ರೀತಿ ಪರಿಣಾಮವನ್ನ ಬೀರಬಹುದು ತಾಯಿ ಮೇಲೆ?
1: ನಿದ್ರಾಹೀನತೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಯಾಲಜಿಕಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಇದು ನಮ್ಮ ಬ್ರೈನ್ ಅಲ್ಲಿರುವಂತಹ ಕೆಲವೊಂದು ಹಾರ್ಮೋನ್ಗಳ ವ್ಯತ್ಯಾಸಗಳನ್ನು ಕೂಡ ಮಾಡುತ್ತೆ. ಈ ಸ್ಲೀಪ್ ವೇಕ್ ಸೈಕಲ್ ಸರಿಯಾಗಿಲ್ಲ ಅಂದ್ರೆ ಅವರ ಬ್ರೈನ್ ಅಲ್ಲಿರುವಂತಹ ಕೆಲವೊಂದು ಹಾರ್ಮೋನ್ಗಳು, ಗ್ಲುಟಮೇಟ್ ಅಂತ ಹೇಳ್ತೇವೆ, ಗಾಬಾ ಅಂತ ಹೇಳ್ತೇವೆ, ಆ ಹಾರ್ಮೋನ್ಗಳಲ್ಲೂ ಕೂಡ ವ್ಯತ್ಯಾಸನ ತರಿಸುತ್ತೆ. ಸೊ ಅದರದ ಪರಿಣಾಮವಾಗಿನೂ ಕೂಡ ಅವರಲ್ಲಿ ಖಿನ್ನತೆ ಬರುವಂತ ಚಾನ್ಸಸ್ ಗಳು ಹೆಚ್ಚಾಗ್ತವೆ, ನಿದ್ರಾಹೀನತೆಗಳು. ಇದನ್ನ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಸ್ಟಡಿ ಮಾಡ್ತಾ ಇದ್ದಾರೆ.
0: ಯಾಕೆಂದ್ರೆ ಪ್ರತಿ ಡಾಕ್ಟರ್ ಹೇಳೋದು 6-8 ಗಂಟೆ ಮನುಷ್ಯ ನಿದ್ದೆ ಮಾಡಿದ್ರೆ ಅವನ ಬ್ರೈನ್ ಚುರುಕಾಗಿರತ್ತೆ, ಅವನು ಸರಿಯಾಗಿ ಕೆಲಸವನ್ನ ಮಾಡೋದಿಕ್ಕೆ, ಚಟುವಟಿಕೆಯಿಂದ ಇರೋದಿಕ್ಕೆ ಸಾಧ್ಯವಾಗುತ್ತೆ ಅಂತ. ಆದ್ರೆ ಇಲ್ಲಿ ಅದು ಏರುಪೇರಾದಾಗ ತುಂಬಾನೇ ಸ್ಟ್ರೆಸ್ ಅಂತ ಅನ್ಸತ್ತೆ ತಾಯಿಗೆ. ತಾಯಿ ಯಾವಾಗ ಸಮಯ ಸಿಗತ್ತೆ ಆಗ ಎಲ್ಲ ನಿದ್ರೆ ಮಾಡಿಕೊಂಡು ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಅಲ್ವಾ?
1: ಬಟ್ ಅದು ಎಷ್ಟೋ ತಾಯಂದಿರಲ್ಲಿ ಅದು ಸಾಧ್ಯ ಆಗ್ತಾ ಇರಲ್ಲ, ಮಗು ಮಲ್ಕೊಂಡ್ರು ಕೂಡ ಅವ್ರಿಗೆ ನಿದ್ದೆ ಬರಲ್ಲ. ಇದರಲ್ಲಿ ಹೇಗಂದ್ರೆ ಇವಾಗ ಒಂದ್ಸತಿ ಪ್ರಸವ ನಂತರದ ಖಿನ್ನತೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಅಷ್ಟು ಬೇಗ ಕಡಿಮೆ ಆಗಲ್ಲ. ಅದು ನಾವು ಅವಳಿಗೆ ಓಕೆ ಮಗು ಮಲ್ಕೊಂಡಿದೆ ನೀನು ಮಲ್ಕೋ ಅಂತ ಹೇಳಿದ್ರು ಅವರಿಗೆ ನಿದ್ರೆ ಬರಲ್ಲ. ಯಾಕಂದ್ರೆ ಅವ್ರ ಬ್ರೈನ್ ಅಲ್ಲಿ ಇರುವಂತಹ ಒಂದು ಗಾಬಾ ಮತ್ತೆ ಗ್ಲುಟಮೇಟ್ ಅನ್ನುವಂತ ಅಂಶಗಳು ಆಲ್ರೆಡಿ ಏರ್ಪೇರ್ ಆಗಿರುತ್ತೆ. ಆ ಮಗು ಮಲ್ತ್ ಕೂಡಲೇ ಅದು ರೀಸೆಟ್ ಆಗಲ್ಲ. ಅದು
0: ಈ ರೀತಿಯಾದ ಸಂದರ್ಭದಲ್ಲಿ ತಾಯಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಡಾಕ್ಟರ್?
1: ಯೂಶುವಲಿ ಏನ್ ಹೇಳ್ತೀವಿ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇನೆ ಕೆಲವೊಂದ್ಸತಿ ಈ ತರದ ಕಾಯಿಲೆಗಳ ಮುನ್ಸೂಚನೆಗಳಿರ್ತವೆ. ಉದಾಹರಣೆ ಕೊಡ್ತೇನೆ, ಯಾವ ತಾಯಂದಿರಿಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಜಾಸ್ತಿ ಆತಂಕ ಇರುತ್ತೋ ಆ ತಾಯಂದಿರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆಯನ್ನ ನೋಡುವಂತ ಚಾನ್ಸಸ್ ಗಳು ಜಾಸ್ತಿ. ಸೊ ಅದಕ್ಕಾಗಿ ನಾವು ಇಂಟರ್ವೆನ್ಷನ್ಸ್ ಅಂತ ಏನ್ ನಾವು ಏನ್ ಹೇಳ್ತೇವೆ ಅದು ಪ್ರೆಗ್ನೆನ್ಸಿಯಲ್ಲೇ ಆಗ್ಬೇಕು. ಅವಳಿಗೆ ಅವಳ ಪ್ರೆಗ್ನೆನ್ಸಿ ಬಗ್ಗೆನೆ ಆತಂಕ ಇರಬಹುದು, ಅವಳ ಆರೋಗ್ಯದ ಬಗ್ಗೆ ಆತಂಕ ಇರಬಹುದು, ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತಹ ಮಗುವಿನ ಬೆಳವಣಿಗೆ ಬಗ್ಗೆ ಆತಂಕ ಇರಬಹುದು. ಸೊ ಈ ರೀತಿ ಆತಂಕ ಪ್ರೆಗ್ನೆನ್ಸಿ ಟೈಮಲ್ಲೇನೆ ಇದ್ದಿದ್ದೇ ಹೋದಾದ್ರೆ ಅವರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆ ಬರುವಂತ ಚಾನ್ಸಸ್ ಗಳು ಜಾಸ್ತಿ.
0: ಗರ್ಭಿಣಿ ಇರುವಾಗ್ಲೇನೆ ತಪಾಸಣೆಗೆ ಬಂದಾಗ ಅವರಿಗೆ ಮನೋವೈದ್ಯರು ಅವರಿಗೆ ಸಲಹೆಯನ್ನ ನೀಡೋದು ಇಲ್ಲಿ ಮುಖ್ಯ ಅಂತ ಅನ್ಸುತ್ತೆ.
1: ಮನೋವೈದ್ಯರು ಅಷ್ಟೇ ಅಲ್ಲದೇನೆ ನಮ್ಮ ದೇಶದಲ್ಲಿ ಆಶಾಸ್ ಮತ್ತೆ ANMs ಅಂತ ಹೇಳ್ತೇವೆ, ಅವರು ಸತತವಾಗಿ ತಾಯಿಯ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರ್ತಾರೆ. ಅವರಿಂದ ನಾವು ಅವರ ಮಾನಸಿಕ ಆರೋಗ್ಯ ಹೇಗಿದೆ ಅನ್ನುವಂಥದ್ದು ಬಗ್ಗೆ ನಾವು ಮಾಹಿತಿ ತಗೊಳ್ಬೇಕಾಗುತ್ತೆ. ಸ್ವಲ್ಪ ಸಮಾಧಾನ ಅಥವಾ ಆಪ್ತ ಸಮಾಲೋಚನೆಗಳು ಕೂಡ ಅವರಿಗೆ ಅವರಿಗೆ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ಅವರು ಪ್ರಸವ ನಂತರ ಕೂಡ ಏನ್ ಸಾಂತ್ವನ ಅಥವಾ ಆಪ್ತ ಸಮಾಲೋಚನೆ ಏನ್ ಮಾಡಿರ್ತಾರೆ ಅದರದ ಲಾಭನ ಅವರು
0: ಪ್ರಸವ
1: ನಂತರ ಕೂಡ ಪಡಿಬಹುದು.
0: ಇನ್ನು ಅತಿಯಾದ ಒತ್ತಡ ಅಥವಾ ಪ್ರಸವ ನಂತರದ ಸೈಕೋಸಿಸ್ ಲಕ್ಷಣಗಳು ಕಂಡು ಬಂದ್ರೆ ತಾಯಿನೇ ಸ್ವತಃ ಆಗ್ಲಿ ಅಥವಾ ಕುಟುಂಬದವರಾಗ್ಲಿ ತಕ್ಷಣ ಏನ್ ಮಾಡಬೇಕು?
1: ಪ್ರಸವ ನಂತರದ ಸೈಕೋಸಿಸ್ ಕಾಯಿಲೆ ಅಂತ ಏನ್ ಹೇಳ್ತೀವಲ್ಲ ಅದು ಯೂಶುವಲಿ ನಾವು ಅದನ್ನ ಮೆಡಿಕಲ್ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ತೇವೆ. ಇಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ಪ್ರಾಬಬ್ಲಿ ದ ಬೆಸ್ಟ್ ಥಿಂಗ್ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡಬಹುದು ಅಂದ್ರೆ ಅವ್ರನ್ನ ಫಸ್ಟ್ ವೈದ್ಯರನ್ನ ಕಾಣುವಂಥದ್ದು. ಯೂಶುವಲಿ ನಾ ಏನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ನನ್ನ ಅನುಭವ ಏನಿದೆ ಅಂದ್ರೆ ಅವ್ರನ್ನ ಫಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಹೊರತು ಏನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲ್ಲ. ತುಂಬಾ ಸಮಯನ ಕಳೆದು ಬಿಡ್ತಾರೆ. ಅಷ್ಟು ಸಮಯದಲ್ಲಿ ಆ ಸಿಂಪ್ಟಮ್ಸ್ಗಳು ಅವ್ರ ತೊಂದರೆಗಳು ಎಷ್ಟು ಮಟ್ಟಿಗೆ ಜಾಸ್ತಿ ಆಗುತ್ತವಂದ್ರೆ ನಾವು ಅವ್ರನ್ನ 2-3 ವಾರ 4 ವಾರ ನಾವು ಆಸ್ಪತ್ರೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅವರು ಬಹಳ ಬೇಗ ಬಂದ್ರೆ ಬೇಗನೆ ಅವ್ರಿಗೆ ಮನೆ ಕಳಿಸಬಹುದು. ಲೇಟ್ ಮಾಡಿದಷ್ಟು ಆ ಸಿಂಪ್ಟಮ್ಸ್ ಹೇಗೆ ಜಾಸ್ತಿ ಆಗ್ತಾ ಹೋಗ್ತವಲ್ಲ ಆ ಜಾಸ್ತಿ ಆದಷ್ಟು ಅವರಿಗೆ
0: ಚಿಕಿತ್ಸೆಯ ಒಂದು ಸಮಯ
1: ಕೂಡ ಜಾಸ್ತಿ ತಗೊಳ್ಳುತ್ತೆ.
0: ಸೊ ಹಾಗಾಗಿ ತಕ್ಷಣ ವೈದ್ಯರನ್ನ ಕಾಣ್ಬೇಕು. ಇಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಆಗುತ್ತೆ ಡಾಕ್ಟ್ರೆ, ವೈದ್ಯರು ಅಂತಂದ್ರೆ ಎಂತ ವೈದ್ಯರನ್ನ ನೋಡ್ಬೇಕು?
1: ಇವಾಗ ಯೂಶುವಲಿ ಆಬ್ಸ್ಟೆಟ್ರಿಷಿಯನ್ಸ್ ಅಂತ ನಾವು ಹೇಳ್ತೇವೆ ಅಂದ್ರೆ ಏನೋ ಪ್ರಸವ ಮಾಡುವಂತ ಡಾಕ್ಟರ್ಗಳು, ಅವರನ್ನು ತೋರಿಸಿದ್ರು ಸಾಕು. ಇದರಲ್ಲಿ ಕೆಲವೊಂದು ವಿರಳವಾದಂತ ಕೆಲವೊಂದು ಕಂಡೀಷನ್ಸ್ ಗಳಿದೆ. ಸೇ ನಾವು ಅದನ್ನ ಸೆರೆಬ್ರೋ ವ್ಯಾಸ್ಕ್ಯುಲರ್ ಥ್ರೋಂಬೋಸಿಸ್ ಅಂತ ಹೇಳ್ತೇವೆ, CVT ಅಂತ. ಅದು ಬ್ರೈನ್ ಅಲ್ಲಿ ಕೆಲವೊಂದ್ಸತಿ ರಕ್ತ ಹೆಬ್ಬಗಟ್ಟುವಂಥದ್ದು. ಸೊ ಆ ರೀತಿ ಆದಾಗ ಕೆಲವೊಂದ್ಸತಿ ಲಕ್ಷಣಗಳು ಸ್ವಲ್ಪ ಸೈಕೋಸಿಸ್ ತರನೂ ಅನ್ಸಬಹುದು. ಅಂದ್ರೆ ಆವಾಗ ಕೆಲವೊಂದ್ಸತಿ ಕೆಲವರಿಗೆ ಜ್ವರ ಇರುತ್ತೆ, ಫಿಟ್ಸ್ಗಳು ಬರ್ತವೆ. ಬಟ್ ಫಿಟ್ಸ್ ಬಂದ ಮೇಲೆ ಅವ್ರ ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ಕೊಂಡು ಬಿಡ್ತದೆ. ಆ ಟೈಮಲ್ಲಿ ನೀವು ಆಬ್ಸ್ಟೆಟ್ರಿಷಿಯನ್ಸ್ ಏನಾದರೂ ತೋರಿಸಿದ್ರೆ ಅವರು ಅದನ್ನ ಬಹಳ ಬೇಗ ಕಂಡುಹಿಡಿಬಹುದು. ಇದು ಸೇ ಫಾರ್ ಎಕ್ಸಾಂಪಲ್ ಇವಾಗ ಸಿಸೇರಿಯನ್ ಸೆಕ್ಷನ್ ಮಾಡಿದ್ದೆ ಹೋದಾದ್ರೆ ಆ CVT ಆಗುವಂತ ಚಾನ್ಸಸ್ಗಳು ಜಾಸ್ತಿ. ಇವಾಗ 1,000 ಡೆಲಿವರಿ ಆಯ್ತು ಅಂದ್ರೆ 6 ಜನರಿಗೆ ಈ ರೀತಿ CVT ಆಗುವಂತ ಚಾನ್ಸಸ್ ಇದೆ. ಬಟ್ ಅದ್ರದ ಚಿಕಿತ್ಸೆ ಸಂಪೂರ್ಣವಾಗಿ ಡಿಫ್ರೆಂಟ್. ಆದ್ರೆ ಈ ಸೈಕೋಸಿಸ್, ಇವಾಗ ನಾವು ಸೈಕೋಸಿಸ್ ನೋಡಿದ್ರೆ 1,000 ಡೆಲಿವರಿಯಲ್ಲಿ 1-2 ಆಗಬಹುದು. 2 ಟ್ರೀಟಬಲ್ ಕಂಡೀಷನ್,
0: ಎರಡಕ್ಕೂ ಚಿಕಿತ್ಸೆ.

0: ಎರಡಕ್ಕೂ ಚಿಕಿತ್ಸೆ ಇದೆ, ಬಟ್ ಡಿಫ್ರೆಂಟ್ ಚಿಕಿತ್ಸೆ ಇದೆ. ಯೂಶ್ವಲಿ MBBS ಓದ್ಬೇಕಾದ್ರೂ ಕೂಡ ಇರುತ್ತೆ. ಸೊ ಅವರು ಕೂಡ ಇದು ಆಪ್ಷೆಟಿಕ್ ಪ್ರಾಬ್ಲಮ್ ಅಲ್ಲ, ಇದು ಸೈಕೆಟ್ರಿಕ್ ಪ್ರಾಬ್ಲಮ್ ಅಂತ ಅವರು ಯೂಶ್ವಲಿ ಏನು ನಿಯರೆಸ್ಟ್ ಯಾರು ಸೈಕಾಟ್ರಿಸ್ಟ್ ಇರ್ತಾರೆ. ಇವಾಗಂತೂ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಇದೆ, ಪ್ರತಿಯೊಬ್ಬರು ಡಿಸ್ಟ್ರಿಕ್ಟ್ಗೂ ಒಬ್ಬೊಬ್ಬರು ಸೈಕಾಟ್ರಿಸ್ಟ್ ಇರ್ತಾರೆ, ಅವರನ್ನ ಅಲ್ಲಿ ರೆಫರ್ ಮಾಡಬಹುದು.
1: ಸೊ ಹಾಗಾಗಿ ತಕ್ಷಣವಾಗಿ ಯಾವುದೇ ಡಾಕ್ಟರ್ ಹತ್ರ ಹೋದ್ರೂ ಕೂಡ ಇವರನ್ನ ಮಾರ್ಗದರ್ಶನ ನೀಡಿ ಅವರು ಎಲ್ಲಿಗೆ ಹೋಗ್ಬೇಕು, ಎಂತ ಡಾಕ್ಟರ್ನ ವೈದ್ಯರನ್ನ ಕಾಣಬೇಕು ಅನ್ನೋದನ್ನ ಪ್ರತಿಯೊಬ್ಬ ಡಾಕ್ಟರ್ ಹೇಳ್ತಾರೆ ಅಂತ ಖಂಡಿತವಾಗ್ಲೂ ಹೇಳ್ತಾ ಇದ್ರೆ ಭರವಸೆಯನ್ನ ಕೊಡ್ತಾ ಇದ್ರಾ. ಇನ್ನು ಡಾಕ್ಟರ್, ಇತ್ತೀಚೆಗೆ ನೀವು ಆಗ್ಲೇ ಹೇಳಿದ ಹಾಗೆ ನಮ್ಮ ಭಾರತದಲ್ಲಿ ಕೂಡು ಕುಟುಂಬ ಹೋಗಿ ಇವಾಗ ನಗರ ಪ್ರದೇಶದಲ್ಲಿ ಅದರಲ್ಲಂತೂ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಸೊ ಈ ತರ ಇದ್ದಾಗ ಪ್ರಸವದ ನಂತರ ಇಬ್ಬರಿಗೂ ಮೊದಲ ಮಗು ಅಂತ ಹೇಳಿದ್ರೆ ಇಬ್ಬರಿಗೂ ಗೊತ್ತಿರಲ್ಲ ಆ ಮಗುನ ಹೇಗೆ ಹ್ಯಾಂಡಲ್ ಮಾಡಬೇಕು, ತನ್ನ ಆರೋಗ್ಯ ಹೇಗೆ ನೋಡ್ಕೋಬೇಕು ಅಂತ ತಾಯಿಗೆ ಗೊತ್ತಿರಲ್ಲ. ಸೊ ಇಂಥ ಸಂದರ್ಭದ ತಾಯಂದಿರಿಗೆ ಈ ಕಾರ್ಯಕ್ರಮದ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಯಾವ ರೀತಿ ಇವರು ತಮ್ಮ ಆರೋಗ್ಯವನ್ನು ಉತ್ತಮ ಪಡಿಸ್ಕೊಳ್ಬೇಕು?
0: ಇವಾಗ್ಲೇ ಹೇಳಿದ ಹಾಗೇನೆ, ಈ ಆರೋಗ್ಯ ಉತ್ತಮ ಪಡಿಸ್ಕೊಳ್ಳುವಂಥದ್ದು ಪ್ರೆಗ್ನೆನ್ಸಿಯಿಂದನೇ ಸ್ಟಾರ್ಟ್ ಆಗಬೇಕು. ಅಂದರೆ ಅವರಲ್ಲಿ ಏನಾದರೂ ಮಾನಸಿಕ ಅಥವಾ ಆತಂಕಗಳೇನಾದರೂ ಇದ್ರೆ, ಖಿನ್ನತೆ ಏನಾದರೂ ಇದ್ರೆ, ಅದನ್ನ ದಯವಿಟ್ಟು ಅವರು ಹಂಚ್ಕೋಬೇಕು. ಅದನ್ನ ಆಶಾಸ್ ಇರ್ಬೋದು, ANMs ಇರ್ಬೋದು, ಅಥವಾ ಅವರು ಎಲ್ಲಾದರೂ ಆಸ್ಪತ್ರೆಗೆ ಭೇಟಿ ಮಾಡ್ತಾರೆ ಅಂದರೆ ನರ್ಸ್ಗಳು ಬಂದು ಅವ್ರದ್ದು BP ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ, ಅವರಿಗೆ ಕೇಳ್ತಾರೆ ನೀನು ಹೇಗಿದ್ದೆ ಅಂತ. ಸೊ ಆ ಟೈಮಲ್ಲಿ ಅವರಿಗಾಗುವಂಥ ಕಷ್ಟನ ಅವರಿಗೆ ಹಂಚ್ಕೊಂಡ್ರೆ ಅದ್ರ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ಮಗುವಿನ ಆರೋಗ್ಯ ನೋಡಲಿಕ್ಕೆ ತಂದೆ ಮತ್ತೆ ತಾಯಿ ಇಬ್ರು ಸಹಾಯ ಬೇಕು. ಸೇ ಫಾರ್ ಎಕ್ಸಾಂಪಲ್, ಇವಾಗ ಗಂಡ ಕೆಲ್ಸಕ್ಕೆ ಹೋದ ಅಂದ್ರೆ ಅವನು ವಾಪಸ್ ಬಂದ ಮೇಲೆ ಅಟ್ ಲೀಸ್ಟ್ ಅವನು ಮಗುನ ನೋಡ್ಕೊಳ್ಳುವಂಥದ್ದು ಮತ್ತೆ ತಾಯಿಗೆ ಸ್ವಲ್ಪ ಫ್ರೀ ಟೈಮ್ ಕೊಡುವಂಥದ್ದು, ಆ ರೀತಿ ಅವನು ಸಹಾಯ ಮಾಡಿದ್ದೆ ಹೋದಾದ್ರೆ ಎಷ್ಟೋ ಬಹಳಷ್ಟು ಒತ್ತಡನ ನಾವು ಕಡಿಮೆ ಮಾಡಬಹುದು. ಶೇರ್ ರಿಸ್ಪಾನ್ಸಿಬಿಲಿಟಿ. ಸೇ ಫಾರ್ ಎಕ್ಸಾಂಪಲ್, ಅವಳೇನೋ ಅಡುಗೆ ಮಾಡಿರ್ತಾಳೆ, ಊಟ ಆಗಿರುತ್ತೆ, ಆಮೇಲೆ ಅವನು ಪಾತ್ರೆ ತಿಕ್ಬಹುದು, ಅಡುಗೆ ಮನೆಯನ್ನ ಕ್ಲೀನ್ ಮಾಡಿಡಬಹುದು. ಸೊ ಆ ರೀತಿಯಲ್ಲಿ ಸಣ್ಣ ಪುಟ್ಟ ಏನಾದರೂ ಸಹಾಯ ಆ ತಾಯಿಗೆ ಸಿಕ್ಕಿದ್ದೆ ಹೋದಾದ್ರೆ ಎಷ್ಟೋ ರಿಲೀಫ್ ಸಿಗುತ್ತೆ, ಎಷ್ಟೋ ಒತ್ತಡಗಳು ಕಡಿಮೆ ಆಗ್ತವೆ.
1: ಖಂಡಿತ ಡಾಕ್ಟ್ರೆ, ಇದೆಲ್ಲ ನಮ್ಮ ಕಾರ್ಯಕ್ರಮನ ಕೇಳ್ತಾ ಇರೋ ಪುರುಷರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಮಗು ಇರುವಂತಹ ಮನೆಯ ಸದಸ್ಯರಷ್ಟೇ ಅಲ್ಲ, ಇಲ್ಲದೆ ಇರುವಂತಹ ಸದಸ್ಯರು, ಈಗ ಮದುವೆ ಆಗಿರೋ ಸದಸ್ಯರು ಕೂಡ ಇದನ್ನ ಮಾಡಬಹುದು ಅಂತ ಅನ್ಕೊಳ್ತೀನಿ. ಇನ್ನು ಒಂದು ಮಗು ಆದ ಮೇಲೆ ತಾಯಿಗೆ ತನ್ನ ಆರೋಗ್ಯದ ಮೇಲೆ ಗಮನ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ, ಒಂದು ನನ್ನ ಸೌಂದರ್ಯ ಹೊರಟೋಯ್ತು ಅನ್ನೋದೊಂದು ಮನಸ್ಸಿಗೆ ಬರುತ್ತೆ. ಮೊದಲಿದ್ದ ಹಾಗೆ ನಾನು ಈಗಿಲ್ಲ, ನಾನು ದಪ್ಪ ಆಗ್ಬಿಟ್ಟಿದ್ದೀನಿ, ಈಗ ನಾನು ನೋಡಕ್ ಚೆನ್ನಾಗಿಲ್ಲ, ಹಾಗಾಗಿ ನನ್ನನ್ನು ಗಮನಿಸಲ್ಲ ಯಾರುವೆ, ನನಗೆ ಸಿಗ್ತಾ ಇದ್ದಂತ ಪ್ರೀತಿ ಕಾಳಜಿ ಕಡಿಮೆ ಆಗ್ತಾ ಇದೆ ಅನ್ನೋ ಹೆಣ್ಮಕ್ಳು ಕೂಡ ನಾವು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಇದರಿಂದ ಎಷ್ಟೋ ಹೆಣ್ಮಕ್ಳು ಮಕ್ಳು ಬೇಡ ಅನ್ನೋರನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ತರ ಇರುವಾಗ ಈ ರೀತಿಯ ಮಗು ಆದ್ಮೇಲೆ ತಮ್ಮ ಶರೀರವನ್ನ ಗಮನಿಸ್ಕೊಳ್ಳದೆ ಇರುವಂತಹ ಹೆಣ್ಮಕ್ಳಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಕೊಡೋ ಸಂದೇಶ ಏನು?
0: ಈ ಪ್ರೆಗ್ನೆನ್ಸಿಯಲ್ಲಿ ವೇಟ್ ಗೇನ್ ಇರುತ್ತೆ, ಆ ಒಂದು ಏನ್ ಬೊಜ್ಜು ಅಂತ ಏನು ಹೇಳ್ತೀವಲ್ಲ, ಅದನ್ನ ಕರಗಿಸ್ಕೊಳ್ಳಿಕ್ಕೆ ಎಷ್ಟೋ ಹೆಣ್ಮಕ್ಳು ತುಂಬಾನೇ ಪ್ರಯತ್ನ ಪಡ್ತಾರೆ, ಕೆಲವೊಂದ್ಸತಿ ವಿಫಲರು ಕೂಡ ಆಗ್ತಾರೆ. ಎಕ್ಸಸೈಸ್ ಇರಬಹುದು ಅಥವಾ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಇರಬಹುದು. ಪ್ರಯತ್ನ ಮಾಡಿ, ಮಾಡಬಾರದು ಅಂತ ಏನು ಹೇಳಲ್ಲ, ಅದರ ಜೊತೆಯಲ್ಲಿ ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಇರಲಿ ಅಂತ. ಕೆಲವೊಂದ್ಸತಿ ಆ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಈ ವಿಷಯಗಳೆಲ್ಲ ತುಂಬಾನೇ ಕಾಡ್ತಾ ಇರ್ತವೆ, ಅದು ಒಂಥರ ಒತ್ತಡ ತರ ಅನಿಸ್ತಾ ಇರುತ್ತೆ ನಿಮ್ಮ ತಾಯ್ತನದ ಮೇಲೆ, ಅದು ಒಂಥರ ತ್ಯಾಗ ಮಾಡ್ತಾ ಇದ್ದೀರ, ಅದ್ರ ಬಗ್ಗೆ ನಿಮ್ಗೆ ಹೆಮ್ಮೆ ಇರಲಿ. ಸೊ ಆ ಹೆಮ್ಮೆನ ನೀವು ಯಾವತ್ತು ಬೆಳೆಸ್ಕೊಂಡ್ರೆ ದೇಹದಲ್ಲಿ ಆಗಿರುವಂತಹ ಬದಲಾವಣೆಗಳು ಕೂಡ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸುತ್ತೆ. ಆ ಹೆಮ್ಮೆ ಇರಬೇಕು ತಾಯಂದಿರಿಗೆ.
1: ತಾಯಿ ಅನ್ನೋ ಒಂದು ಸ್ಥಾನ ಸಿಕ್ಕಿರೋದ್ರಿಂದ ಅದರಲ್ಲೇ ಖುಷಿ ಪಡಿ ಅಂತ ಹೇಳ್ತಾ ಇದ್ದೀರಾ. ಇನ್ನು ತಾಯ್ತನ ಅನ್ನೋದು ಅಳೆಯಲಾಗದ ಅನುಭವ, ಅದನ್ನ ಪೂರ್ತಿಯಾಗಿ ಅನುಭವಿಸ್ಬೇಕು ಅಂದ್ರೆ ತಾಯಿ ತನ್ನ ಯೋಗಕ್ಷೇಮವನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಹಾಗೆ ಮಗುವಿಗೆ ತಾಯಿಯೇ ಮೊದಲ ಗುರು, ಅದರಿಂದ ತನ್ನ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಾನು ತಿಳ್ಕೊಳ್ಬೇಕು. ಇನ್ನು ಇಷ್ಟೊತ್ತು ನವಜಾತ ಶಿಶುವಿನ ತಾಯಂದಿರ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ನವಜಾತ ಶಿಶುವಿನ ತಾಯಂದಿರ ಮಾನಸಿಕ ಆರೋಗ್ಯ ಕುರಿತು ಬೆಂಗಳೂರು ನಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಂದರ್ ನಾಗ್ ಗಂಜೇಕರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ನಿರ್ಮಲಾ ಎಸ್.
3: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಅಂದು ಇಂದು ಎಂದೆಂದು. ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಸರಿಯಾಗಿ 9:22 ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ನಿಮ್ಮೊಂದಿಗಿದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
2: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
1: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
2: ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.
3: ಇಂದಿನ ವಿಶೇಷ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿದ್ದೇವೆ. ಈಗ ತಾನೇ ನಾವು ಕೇಳಿದ್ವಿ, ಪರಿಸರವನ್ನು ಉಳಿಸಬೇಕು, ಬೆಳೆಸಬೇಕು. ಪರಿಸರದ ಮೇಲೆ ಮಾನವನ ನಿರಂತರ ಅವ್ಯಾಹತವಾದಂತಹ ದಾಳಿ ಮುಂದುವರಿತಾನೇ ಇದೆ. ಸ್ನೇಹಿತರೆ, ಇವತ್ತು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನ, ವಿಶ್ವ ಜೀವ ವೈವಿಧ್ಯ ದಿನ. ಇಂದು ಮೇ 22. ಜೀವ ವೈವಿಧ್ಯತೆ ಅಂತ ಹೇಳಿದ್ರೆ ಭೂಮಿಯ ಮೇಲಿನ ವೈವಿಧ್ಯಮಯ ಜೀವಗಳು ಅಂತ ಅರ್ಥ. ಮಾನವನ ಮಿತಿಮೀರಿದ ಚಟುವಟಿಕೆಗಳಿಂದ ಇವತ್ತು ಜೀವ ವೈವಿಧ್ಯ ಆತಂಕಕಾರಿಯಾದಂತಹ ಸ್ಥಿತಿನಲ್ಲಿದೆ, ಜೊತೆಗೆ ಆತಂಕಕಾರಿಯಾದ ದರದಲ್ಲಿ ಕ್ಷೀಣಿಸ್ತಾ ಇದೆ ಕೂಡ. ಪರಿಸರ ವ್ಯವಸ್ಥೆಗಳನ್ನು ಮತ್ತೆ ಆ ಪರಿಸರ ವ್ಯವಸ್ಥೆಯಲ್ಲಿ ಅಂಟಿಕೊಂಡಿರ್ತಕ್ಕಂತಹ ಅನೇಕಾನೇಕ ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕಾಗಿಯೇ ಇರ್ತಕ್ಕಂತಹ ಅನೇಕಾನೇಕ ಪ್ರಭೇದಗಳನ್ನು ರಕ್ಷಣೆ ಮಾಡ್ತಕ್ಕಂತಹ ಒಂದು ಘನ ಉದ್ದೇಶದಿಂದ ಇವತ್ತು ಮೇ 22 ಜೀವ ವೈವಿಧ್ಯ ದಿನವನ್ನು ಆಚರಣೆ ಮಾಡ್ತೀವಿ. ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನ ಇಂದು. ನಶಿಸಿ ಹೋಗ್ತಾ ಇರ್ತಕ್ಕಂತಹ ಪ್ರಾಣಿ, ಪಕ್ಷಿ, ಸಸ್ಯ ಸಂಕರಗಳನ್ನು ನಾವು ರಕ್ಷಣೆ ಮಾಡ್ತಕ್ಕಂಥದ್ದು, ಹಾಗೆ ನಿಸರ್ಗದ ಸಮತೋಲನವನ್ನು ಕಾಪಿಡ್ತಕ್ಕಂಥದ್ದು ಕೂಡ ಇದರ ಮುಖ್ಯ ಉದ್ದೇಶವಾಗಿದೆ. ಅರಣ್ಯ ನಾಶ, ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನದ ಏರಿಕೆ, ಗಾಳಿ, ನೀರು, ಮಣ್ಣಿನ ಮಾಲಿನ್ಯಗಳು, ನೈಸರ್ಗಿಕ ಸಂಪನ್ಮೂಲಗಳನ್ನು ಅತಿಯಾಗಿ ಬಳಕೆ ಮಾಡ್ತಕ್ಕಂಥದ್ದು, ಅತಿಯಾಗಿ ಶೋಷಣೆ ಮಾಡ್ತಕ್ಕಂಥದ್ದು, ಆಕ್ರಮಣಕಾರಿಯಾದಂತಹ ಚಟುವಟಿಕೆಗಳು, ಮಾನವನ ಚಟುವಟಿಕೆಗಳಿಂದ ಇವತ್ತು ಪರಿಸರ ನಮಗೆ ತಿಳಿದೋ ತಿಳಿದಲ್ಲೇನೋ ನಮ್ಮಿಂದ ದೂರ ಹೋಗ್ತಾ ಇದೆ. ನಾವು ಪರಿಸರದಿಂದ ಎಲ್ಲೋ ನಿರ್ಲಕ್ಷಿಸ್ಬಿಟ್ಟಿದ್ದೀವಿ ಒಬ್ಬ ಮನುಷ್ಯ. ಹಾಗಾಗಿಯೇ ಅನೇಕ ಕಾಯಿಲೆಗಳು, ಹೆಸರೇ ಇಲ್ಲದಂತಹ ಕಾಯಿಲೆಗಳು ಕೂಡ ಇವತ್ತು ಮನುಷ್ಯನನ್ನು ಬಾಧಿಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮನ್ನು ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂತಹ ಅನೇಕ ಅನೇಕ ಪ್ರಭೇದಗಳನ್ನು ನಾವಿವತ್ತು ಹಾಳು ಮಾಡ್ತಕ್ಕಂಥದ್ದು. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ವಿಶ್ವಸಂಸ್ಥೆ ಇಂದ ಅನುಮೋದಿಸಲ್ಪಟ್ಟಂತಹ ದಿನ ಇಂದು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆಯ ದಿನ

ಪಿ ಸುಶೀಲ ಅವರ ಧ್ವನಿಯಲ್ಲಿ ವಾಲ್ಮೀಕಿ ಚಿತ್ರದ ಗೀತೆಯನ್ನು ಕೇಳಿದಿ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ಸಾಹಿತ್ಯಕ್ಕೆ ಘಂಟಸಾಲ ಅವರ ಸಂಗೀತವಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಿ ನೀ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ಸ್ನೇಹಿತರೆಯುವತ್ತಿನ ದಿನ ವಿಶೇಷದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನ. ವಿವಿಧ ಜೀವಿಗಳನ್ನು ಮನುಷ್ಯನ ಹಪಹಪಿಯ

ತನದಿಂದ ಪರಿಸರದ ಮೇಲಿನ ದಾಳಿಯಿಂದ ಅವುಗಳು ಕ್ಷೀಣಿಸ್ತಕ್ಕಂತಹ ಸಂದರ್ಭವನ್ನು ಊಹಿಸಿ ವಿಶ್ವಸಂಸ್ಥೆ ಇದರ ಕುರಿತಾದ ಜಾಗೃತಿ ಮತ್ತು ಅದರ ಸಂರಕ್ಷಣೆಯ ಸಲುವಾಗಿ ಮಾಡಿರ್ತಕ್ಕಂತಹ ವಿಶೇಷ ದಿನ ಇಂದು ವಿಶ್ವ ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನ. ಇವತ್ತು ಭೂಮಿ ಮೇಲೆ ಮಾನವರೂ ಸೇರಿದಂತೆ ಎಷ್ಟು ಬಿಲಿಯನ್ ಜಾತಿಯ ಸಸ್ಯ ಮತ್ತು ಪ್ರಾಣಿಗಳಿದೆ ಅಂತ ಹೇಳಿದ್ರೆ 8 ಮಿಲಿಯನ್ ಜಾತಿಯ ಸಸ್ಯ ಮತ್ತು ಪ್ರಾಣಿಗಳು ವಾಸ ಮಾಡ್ತಾ ಇದೆ ಭೂಮಿಯ ಮೇಲೆ, ಮನುಷ್ಯನೂ ಸೇರಿದಂತೆ ಅಂಥೇಳಿ ಅಂದಾಜು ಮಾಡಿದ್ದಾರೆ ನಮ್ಮ ವಿಜ್ಞಾನಿಗಳು. ಈ ಪ್ರಭೇದಗಳು ವಾಸಿಸ್ತಕ್ಕಂತಹ ಪರಿಸರ ವ್ಯವಸ್ಥೆ ನಂಬಲಾರದಷ್ಟು ಸಂಕೀರ್ಣತೆಯಿಂದ ಕೂಡಿರ್ತಕ್ಕಂಥದ್ದು. ಮತ್ತು ಪರಿಸರದ ಮೇಲೆ, ಪರಿಸರ ವ್ಯವಸ್ಥೆಯ ಪ್ರತಿಯೊಂದು ಭಾಗ ಕೂಡ ಒಂದಕ್ಕೊಂದು ಒಂಥರ ಜಿಗ್ಗಾ ಜಿಗಟಿನ ಹಾಗೆ ಅವಲಂಬಿತವಾಗಿರ್ತಕ್ಕಂಥದ್ದು. ಮಾನವರು ಕೂಡ ಪರಿಸರ ವ್ಯವಸ್ಥೆಯಲ್ಲಿ ಮುಳುಗಿದ್ದಾರೆ. ಪರಿಸರ ವ್ಯವಸ್ಥೆಯ ಒಂದು ಹಂತ, ಒಂದು ಕೀಲಿ ತಪ್ಪಿದರೂ ಕೂಡ ಮಾನವನ ಆರೋಗ್ಯದ ಮೇಲೆ, ಮಾನವನ ನಿತ್ಯದ ಚಟುವಟಿಕೆಯ ಮೇಲೆ ಬಹುದೊಡ್ಡ ಅಗಾಧವಾದ ಪರಿಣಾಮವು ಬೀರುತ್ತೆ. ಅದು ಶತ ಸಿದ್ಧ ಕೂಡ. ಆದಾಗ್ಯೂ ಕೂಡ ಮಾನವನ ಈ ಚಟುವಟಿಕೆ ಪರಿಸರ ವ್ಯವಸ್ಥೆಯ ಮೇಲೆ ಗಮನಾರ್ಹವಾದ ಪರಿಣಾಮವನ್ನು ಬೀರ್ತಾನೇ ಬಂದಿದೆ. ಉದಾಹರಣೆಗೆ ನೋಡೋದಾದರೆ ಮಾನವ ನಿರ್ಮಿತವಾದಂತಹ ಹವಾಮಾನ ಬದಲಾವಣೆ ಇರ್ಬೋದು, ಮಾಲಿನ್ಯ ಇರ್ಬೋದು, ಆ ಒಂದು ಜೀವ ಪ್ರಭೇದಗಳು ವಾಸಿಸ್ತಕ್ಕಂತಹ ಆವಾಸ ಸ್ಥಾನವನ್ನು ನಷ್ಟ ಮಾಡ್ತಕ್ಕಂಥದ್ದು, ಇವೆಲ್ಲವುದರ ಒಂದು ಪರಿಣಾಮ ಇಡೀ ನಿಸರ್ಗದ ಮೇಲೆ ಪರಸ್ಪರ ಅವಲಂಬಿತವಾಗಿರ್ತಕ್ಕಂತಹ ಒಂದು ಜೀವ ವೈವಿಧ್ಯಕ್ಕೆ ಕಂಟಕಪ್ರಾಯವಾಗಿರ್ತಕ್ಕಂಥದ್ದು. ಅವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಈ ಕುರಿತಾದ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ದಿನ ಮಾಡ್ತಾ ಇರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನ.

ಅವತಾರ ಪುರುಷ ಚಿತ್ರಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಧ್ವನಿಯಾಗಿದ್ದಾರೆ. ಶ್ಯಾಮಸುಂದರ್ ಕುಲಕರ್ಣಿ ಅವರ ಸಾಹಿತ್ಯಕ್ಕೆ ವಿಜಯಾನಂದ್ ಅವರ ಸಂಗೀತವಿದೆ.

0: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
1: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
0: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
1: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.

ಓಮಲಿಗೆ ಚಿತ್ತದ ಗೀತೆ ಪ್ರಸಾರವಾಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಇವತ್ತು ವಿಶ್ವ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆಯ ದಿನ. ಭಾರತದಲ್ಲಿ ಅತಿ ಹೆಚ್ಚು ಜೀವ ವೈವಿಧ್ಯತೆಯನ್ನು ಹೊಂದಿರತಕ್ಕಂತಹ ರಾಜ್ಯಗಳಲ್ಲಿ ಕರ್ನಾಟಕ ತುಂಬ ಪ್ರಮುಖವಾದ ಸ್ಥಾನದಲ್ಲಿರ್ತಕ್ಕಂಥದ್ದು. ನಮ್ಮಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಯ ಪ್ರದೇಶಗಳನ್ನು ಭಾಗಗಳನ್ನು ಸ್ಥೂಲವಾಗಿ ನಾವು ಪರಿಚಯ ಮಾಡಿಕೊಳ್ಳೋದಾದರೆ ಪಶ್ಚಿಮ ಘಟ್ಟಗಳು ವಿಶ್ವ ಪಾರಂಪರಿಕ ತಾಣವಾಗಿರ್ತಕ್ಕಂತಹ ಪಶ್ಚಿಮ ಘಟ್ಟಗಳು ಕರ್ನಾಟಕದ ಜೀವ ವೈವಿಧ್ಯತೆಯ ಪ್ರಮುಖ ಕೇಂದ್ರವಾಗಿರ್ತಕ್ಕಂಥದ್ದು. ಇನ್ನು ದೇವನಹಳ್ಳಿಯಲ್ಲಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈ ಪ್ರದೇಶ ನೂರಾರು ವರ್ಷಗಳ ಹಳೆಯ ಹುಣಸೆ ಮರಗಳನ್ನು ಹೊಂದಿರತಕ್ಕಂಥದ್ದು, ಅತ್ಯಂತ ಹಳೆಯ ಜೀವ ವೈವಿಧ್ಯತೆಯನ್ನು ಹೊಂದಿರತಕ್ಕಂತಹ ಪ್ರದೇಶ ಅಂತ ಹೇಳಿ ಕರಿಬೋದು. ಸಾಕಷ್ಟು ಪ್ರದೇಶಗಳನ್ನು ನಾವು ಕರ್ನಾಟಕದಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಅಂಬಾರ್ಗುಡ್ಡ ಅಂತಕ್ಕಂಥದ್ದು ಔಷಧೀಯ ಸಸ್ಯಗಳಿರ್ತಕ್ಕಂತಹ ವಿಶಿಷ್ಟ ಜೀವ ಸಂಕುಲಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಚಿಕ್ಕಮಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ ಕೂಡ ಹುಲ್ಲುಗಾವಲುಗಳನ್ನು ಹೊಂದಿರತಕ್ಕಂತಹ ಪ್ರದೇಶ, ಅನೇಕ ಜೀವ ವೈವಿಧ್ಯತೆಗಳನ್ನು ಹೊಂದಿರತಕ್ಕಂತಹ ಪ್ರದೇಶ ಇದು. ಇನ್ನು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ, ಬನ್ನೇರುಘಟ್ಟ, ದಾಂಡೇಲಿ ವನ್ಯಜೀವ ಧಾಮ ಇರ್ಬೋದು, ಕಾವೇರಿ ವನ್ಯಜೀವಿ ಧಾಮ ಇರ್ಬೋದು, ಶರಾವತಿ ಕಣಿವೆ ವನ್ಯಜೀವಿ ಧಾಮ ಇರ್ಬೋದು, ಕಾಳಿಕೊಳ್ಳ ಅದು ಕೂಡ ಶ್ರೇಷ್ಠವಾದ ವನ್ಯಜೀವಿಗಳ ಪ್ರದೇಶ, ಅಪರೂಪದ ಜೀವ ಸಂಕುಲಗಳು ವನ್ಯಜೀವಿ ತಾಣಗಳನ್ನು ಹೊಂದಿರತಕ್ಕಂತಹ ಪ್ರದೇಶ ಇದು. ಇನ್ನು ಬಿಳಿಗಿರಿ ರಂಗನ ಬೆಟ್ಟ, ಅಘನಾಶಿನಿ ಕೊಳ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥದ್ದು, ಸಾಕಷ್ಟು ಜೀವ ವೈವಿಧ್ಯತೆಯ ಪ್ರವಾಸಿ ಮತ್ತು ಹೆಸರುವಾಸಿಯಾದಂತಹ ತಾಣಗಳು, ವಿಶಿಷ್ಟವಾದ ಪ್ರಭೇದಗಳನ್ನು ಹೊಂದಿರತಕ್ಕಂತಹ ತಾಣಗಳನ್ನು ನಾವು ನಮ್ಮ ಕರ್ನಾಟಕದಲ್ಲೇ ನಾವು ಸಾಕಷ್ಟು ಪ್ರದೇಶಗಳನ್ನು ಕಾಣಬಹುದು. ಕುದುರೆಮುಖ, ಕೊಡಚಾದ್ರಿನಲ್ಲಿರ್ತಕ್ಕಂಥದ್ದು, ಕಪ್ಪತ್ತಗುಡ್ಡ ಅದು ಕೂಡ ತುಂಬ ಹೆಸರುವಾಸಿಯಾದಂತಹ ಕ್ಷೇತ್ರ, ನೈಸರ್ಗಿಕವಾದ ಸಂಪತ್ತಿನಿಂದ, ಹೇರಳವಾದ ನೈಸರ್ಗಿಕ ಸಂಪತ್ತಿನಿಂದ ಹೆಸರುವಾಸಿಯಾಗಿರ್ತಕ್ಕಂತಹ ಸ್ಥಳ ಇದು ಕಪ್ಪತ್ತಗುಡ್ಡ. ಹಾಗೆ ಪಂಜಾವರಂ ಕಾಡು ಕೂಡ ಗುಲ್ಬರ್ಗಾ ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಹೀಗೆ ನಾನಾ ಥರದ, ನಾನಾ ಪ್ರಭೇದ, ನಾನಾ ಸಸ್ಯವರ್ಗ, ನಾನಾ ಜೀವ ಸಂಕುಲಗಳನ್ನು ಹೊಂದಿರತಕ್ಕಂತಹ ಜೀವ ವೈವಿಧ್ಯತೆಯ ಪ್ರದೇಶಗಳನ್ನು ಭಾರತದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದಲ್ಲಿ ನಾವು ಕಾಣಬಹುದು. ಇಂತಹ ಜೀವ ಸಂಕುಲಗಳನ್ನು, ಜೀವ ವೈವಿಧ್ಯತೆಯನ್ನು, ನೈಸರ್ಗಿಕ ಶ್ರೀಮಂತಿಕೆಯನ್ನು ಕಾಪಾಡತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹೊಣೆ, ಕರ್ತವ್ಯ, ಜವಾಬ್ದಾರಿ ಕೂಡ.

ಜಯಸಿಂಹ ಚಿತ್ರದ ಗೀತೆಯನ್ನು ಕೇಳಿದ್ರಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂತು. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಆನಂದ್ ಅವರ ಸಂಗೀತವಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ. ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಗಿರಿಕನ್ಯಾ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಸರ್ವ ಜೀವಿಗಳ ಪ್ರಾಣಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

ಡಾಕ್ಟರ್ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗಂಧದ ಗುಡಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಈ ಚಂದದ ಗಂಧದ ಗುಡಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ, ಜವಾಬ್ದಾರಿ ಕೂಡ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಇವತ್ತು ರಾಜಾರಾಮ್ ಮೋಹನ್ ರಾಯರವರ ಜನ್ಮದಿನ ಕೂಡ. ಭಾರತೀಯ ನವೋದಯದ ಪಿತಾಮಹ, ಬ್ರಹ್ಮ ಸಮಾಜದ ಸ್ಥಾಪಕ, ಅವರ ಜನ್ಮದಿನ ಕೂಡ ಇಂದು. 22 ಮೇ 1772 ಇವರ ಜನ್ಮ ಆಯಿತು. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಇವತ್ತು ಮೇ 22 ರೈಟ್ ಬ್ರದರ್ಸ್ಗೆ ಅವರ ಫ್ಲೈಯಿಂಗ್ ಮಿಷಿನ್, ವಿಮಾನ, ಆ ಒಂದು ಹಕ್ಕನ್ನು ಪಡೆದಂತಹ ದಿನ ಕೂಡ ಇಂದು. ರೈಟ್ ಬ್ರದರ್ಸ್ ಅವರಿಗೆ ವಿಮಾನ ಹಾರಾಟದ ಒಂದು ಹಕ್ಕು ಸಿಕ್ಕಂತಹ ದಿನ ಇಂದು. ಇದಕ್ಕೂ ಮುಂಚೆ ಶಿವಕರ್ ಬಾಪೋಜಿ ಥಾಲ್ಪಾಡೆ ಅಂತಕ್ಕಂಥವರು ಯಶಸ್ವಿಯಾಗಿ ವಿಮಾನದ ಹಾರಾಟವನ್ನು ನಡೆಸಿದರು. ಚೌಪಾತಿ, ಮುಂಬೈನ ಸಮೀಪ ಇರತಕ್ಕಂಥ ಚೌಪಾತಿನಲ್ಲಿ ಅವರು ವಿಮಾನ ಹಾರಾಟವನ್ನು ಯಶಸ್ವಿಯಾಗಿ ನಡೆಸಿದ್ದು ಶಿವಕರ್ ಬಾಪೋಜಿ ಥಾಲ್ಪಾಡೆ ಅವರು. ಇವತ್ತು ರೈಟ್ ಬ್ರದರ್ಸ್ ಅವರಿಗೆ ವಿಮಾನ ಹಾರಾಟವನ್ನು ಯಶಸ್ವಿಯಾಗಿ ಹಾರಾಟ ನಡೆಸಿ ಇವತ್ತು ಆ ಹಕ್ಕನ್ನು ಪಡೆದಂತಹ ದಿನ ಕೂಡ ಇಂದು. ದೇವರು ಕೊಟ್ಟ ತಂಗಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ರಾಮಾಚಾರಿ ಚಿತ್ರದ ಗೀತೆ ಪ್ರಸಾರವಾಯಿತು. ಮನು ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ಭಾಗ ಪ್ರಸಾರವಾಗ್ತಾ ಇದೆ. ಓಂ ಚಿತ್ರದ ಗೀತೆ, ಡಾಕ್ಟರ್ ರಾಜ್ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಚಂದ್ರಯಾನ 3 ಕಾರ್ಯಾಚರಣೆಗೆ ಅಮೆರಿಕದ ಏರೋನಾಟಿಕ್ಸ್ ಮತ್ತು ಆಸ್ಟ್ರೋನಾಟಿಕ್ಸ್ ಸಂಸ್ಥೆ AIAA 2026 ಗೋಡಾರ್ಡ್ ಆಸ್ಟ್ರೋನಾಟಿಕ್ಸ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಮೆರಿಕದಲ್ಲಿನ ಭಾರತದ ರಾಯಭಾರಿ ವಿನಯ್ ಕ್ವಾತ್ರ ಇಸ್ರೋ ಪರವಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ರಾಜ್ಯದ ಅರಣ್ಯ ಮತ್ತು ಅರಣ್ಯದ ಅಂಚಿನಲ್ಲಿರುವಂತಹ ವಾಸ ಮಾಡುತ್ತಿರುವಂತಹ ಬುಡಕಟ್ಟು ಸಮುದಾಯಗಳ 50,000 ಅಧಿಕ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಸಲು 269 ಕೋಟಿ ರೂಪಾಯಿ ವಿನಿಯೋಗ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ 200 ಹಾಸಿಗೆಗಳ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು 100 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಿಸಲು ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಕೇಂದ್ರ ರೈಲ್ವೆ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಇಂದಿನಿಂದ ರಾಜಸ್ಥಾನಕ್ಕೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ವೇಳೆ ಅವರು ರಾಜ್ಯದ ಹಲವು ನೂತನ ರೈಲ್ವೆ ಸೌಲಭ್ಯಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನಲ್ಲಿ ನಿರ್ಮಾಣಗೊಳ್ಳಲಿರುವಂತಹ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದ ನಿರ್ಮಾಣ ಕಾಮಗಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದೇ ವೇಳೆ ಅವರು ನಮ್ಮ ಮನೆ ಯೋಜನೆಗೆ ಕೂಡ ಚಾಲನೆಯನ್ನು ನೀಡಲಿದ್ದಾರೆ. ಭಾರತೀಯ ರೈಲ್ವೆ ಆಹಾರ ಸರಬರಾಜು ಮತ್ತು ಪ್ರವಾಸೋದ್ಯಮ ನಿಗಮ 2026-27 ಪ್ರವಾಸಿ ಹಂಗಾಮಿಗಾಗಿ ಅತ್ಯಾಧುನಿಕ ಸೌಲಭ್ಯಗಳು ಹಾಗೂ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಒಳಗೊಂಡಂತಹ ನವೀಕೃತ ಗೋಲ್ಡನ್ ಚಾರಿಯೆಟ್ ಐಷಾರಾಮಿ ಪ್ರವಾಸಿ ರೈಲನ್ನು ಮರು ಚಾಲನೆಗೊಳಿಸುವುದಾಗಿ ಘೋಷಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರಗೊಳ್ಳಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರ ಒಳಗೆ MyGOV.in ಜಾಲತಾಣ ಅಥವಾ 1800117800 ಈ ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಬಹುದಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
4: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
5: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
4: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.

0: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.
1: ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತ, ನಮಸ್ಕಾರ ಅಂತೇಳಿ ಹೇಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ನಿಮ್ಮ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029, ಸಂಖ್ಯೆ ಮತ್ತೊಮ್ಮೆ 9483091029. ಹಾಗೆಯೇ ಪ್ಲೇಸ್ಟೋರ್ನಿಂದ ನ್ಯೂಸ್ ಆನ್ AIR ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನೀವೆಲ್ಲೇ ಇದ್ದರೂ, ಯಾವ ದೇಶದ ಯಾವ ಮೂಲೆಯಲ್ಲೇ ಇದ್ದರೂ ಕೂಡ ವಿವಿಧ ಭಾರತಿ ನಿಮ್ಮ ಜೊತೆ ಸದಾ ಇರುತ್ತೆ. ಕಾರ್ಯಕ್ರಮದ ಆರಂಭಕ್ಕೆ ಪ್ರಸಾರವಾಗುತ್ತೆ ಕೃಷ್ಣನಿ ಕುಣಿದಾಗ ಚಿತ್ತದ ಗೀತೆ. ಚಿತ್ರ ಅವರು ಧ್ವನಿಯಾಗಿದ್ದಾರೆ. ವಿಜಯ ಆನಂದ್ ಅವರ ಸಂಗೀತವಿರ್ತಕ್ಕಂತಹ ಈ ಗೀತೆ ಕೃಷ್ಣನಿ ಕುಣಿದಾಗ ಚಿತ್ರ ತೆರೆ ಕಂಡದ್ದು 1989. ವಿನೋದ್ ರಾಜ್, ಸುಧಾರಾಣಿ, CR ಸಿಂಹ, ಜಗ್ಗೇಶ್, ರವಿಶಂಕರ್ ಮುಂತಾದವರು ತಾರಾಗಣದಲ್ಲಿದ್ದರು. ದ್ವಾರಕೀಶ್ ಅವರ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಮೂಡಿಬಂದ ಚಿತ್ರ ಇದು ಕೃಷ್ಣನಿ ಕುಣಿದಾಗ. ಆ ಚಿತ್ರದ ಒಂದು ಸುಂದರ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಆರಂಭ.

ಹಳೆಯ ಮಧುರವಾದ ಚಿತ್ರಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಮಧುರಾತೀತ ಮಧುರವಾದ ಗೀತೆಗಳನ್ನು ಹೆಕ್ಕಿ ತೆಗಿತಕ್ಕಂಥ ಒಂದು ಗಂಟೆಯ ಅವಧಿ, ಹಳೆಯ ಮಧುರವಾದ ಗೀತೆಗಳನ್ನು ಕೇಳಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ ಈಗ ಪ್ರಸಾರವಾಗ್ತಾ ಇದೆ. ಸರಿಸುಮಾರು 75 ವರ್ಷಗಳಷ್ಟು ಹಿಂದಿನ ಒಂದು ಗೀತೆ, ಚಿನ್ನದಂತಹ ಗೀತೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಚಿನ್ನದ ಗಣಿಯಿಂದನೇ ಹೆಕ್ಕಿ ತೆಗೆದಂತಹ ಗೀತೆ ಅಂತೇಳಿ ಹೇಳ್ಬೋದು. ನಾಗಕನಿಕೆ ಚಿತ್ರದ ಗೀತೆ ಇವಾಗ ಪ್ರಸಾರವಾಗ್ತಾ ಇದೆ. ನಾಗಕನಿಕೆ ಚಿತ್ರ ತೆರೆ ಕಂಡದ್ದು 1949 ಸುಮಾರು 75-76 ವರ್ಷ ಹಳೆಯದಾದಂತಹ ಚಿತ್ರ ಇದು. ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯ, ನೀಲಮ್ಮ ಕಡಂಬಿಯವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಜಿ ವಿಶ್ವನಾಥನ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರ ಇದು. ತಾರಾಗಣದಲ್ಲಿ ಜಯಶ್ರೀ, ಬಳ್ಳಾರಿ ರತ್ನಮಾಲ, ಬಿ ರಾಘವೇಂದ್ರ, ಸುಶೀಲಾದೇವಿ, ವಿಮಲಾನಂದ ದಾಸ್ ಮುಂತಾದವರು ತಾರಾಗಣದಲ್ಲಿದ್ದರು. ನಾಗಕನಿಕೆ ಚಿತ್ರದ ಒಂದು ಗೀತೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನ

ಇಂತಹ ಸುಮಧುರವಾದ ಗೀತೆಗಳನ್ನು ಕೇಳೋದೇ ಒಂಥರ ಭಾಗ್ಯ ಅಂತ ಹೇಳಿ ಅನಿಸುತ್ತೆ. ಇವಾಗ ಪ್ರಸಾರವಾಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು, ಎಲ್ಲ ಈಶ್ವರಿಯವರ ಧ್ವನಿಯಲ್ಲಿ ಭಲೆ ಜೋಡಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಪ್ರಥಮವಾಗಿ ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯಕ್ಕೆ ಆರ್ ರತ್ನ ಅವರ ಸಂಗೀತವಿದೆ. ಭಲೆ ಜೋಡಿ ಚಿತ್ರ ತೆರೆಕಂಡದ್ದು 1970 ರಾಜ್ಕುಮಾರ್, ಭಾರತಿ, ದಿನೇಶ್, ಬಾಲಕೃಷ್ಣ, ಕುಪ್ಪರಾಜ್, ಪಂಡ್ರಿಭಾಯಿ ಮುಂತಾದವರು ತಾರಾಗಣದಲ್ಲಿದ್ದರು. ವೈ ಆರ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು ಭಲೆ ಜೋಡಿ. ಆ ಚಿತ್ರದ ಗೀತೆಯ ನಂತರ ನೀವು ಕೇಳ್ತೀರಿ ಸೇಡಿಗೆ ಸೇಡು ಚಿತ್ರದ ಒಂದು ಹಾಡು. ಚಿವುದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಸೇಡಿಗೆ ಸೇಡು ಚಿತ್ರ ತೆರೆಕಂಡದ್ದು ಕೂಡ 1970 ಉದಯಶಂಕರ್, ಬಾಲಕೃಷ್ಣ, ನರಸಿಂಹರಾಜು, ಜಯಂತಿ, ಪಾಪಣ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಎ ವಿ ಶೇಷಗಿರಿ ರಾವ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು ಸೇಡಿಗೆ ಸೇಡು. ಆ ಚಿತ್ರದ ಒಂದು ಗೀತೆ ಕೂಡ ಪ್ರಸಾರವಾಗ್ತಾ ಇದೆ ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳ ಸಂಗಮ ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ.

ಸುಂದರವಾದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಇವಾಗ ಪ್ರಸಾರವಾಗುತ್ತೆ ನಮ್ಮ ಊರು ಚಿತ್ರದ ಒಂದು ಸುಂದರ ಗೀತೆ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ರೇಣುಕಾ ಧ್ವನಿಯಾಗಿದ್ದಾರೆ. ಸಿ ವಿ ಶಿವಶಂಕರ್ ಅವರ ಸಾಹಿತ್ಯಕ್ಕೆ ಆರ್ ರತ್ನ ಅವರ ಸಂಗೀತವಿದೆ. ನಮ್ಮ ಊರು ಚಿತ್ರ ತೆರೆಕಂಡದ್ದು 1968 ರಾಜೇಶ್, ದಿನೇಶ್, ಶೈಲಶ್ರೀ, ಕೃಷ್ಣಕುಮಾರಿ, ಬಾಲಕೃಷ್ಣ, ನರಸಿಂಹರಾಜು ಮುಂತಾದವರು ತಾರಾಗಣದಲ್ಲಿದ್ದರು. ಸಿ ವಿ ಶಿವಶಂಕರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರ ಇದು. ನಮ್ಮ ಊರು ಆ ಚಿತ್ರದ ಒಂದು ಮಧುರ ಗೀತೆ ಈ ಹೊತ್ತಿನಲ್ಲಿ.

ಪಿ ಸುಶೀಲ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಶ್ರೀ ಸದಾಶಿವಯ್ಯ ಅವರ ಸಾಹಿತ್ಯಕ್ಕೆ ಎಸ್ ರಾಜೇಶ್ವರ ರಾವ್ ಅವರ ಸಂಗೀತವಿತ್ತು. ಅಮರಶಿಲ್ಪಿ ಜಕಣಾಚಾರಿ ಚಿತ್ರ ತೆರೆಕಂಡದ್ದು 1964ರಲ್ಲಿ. ಬಿ ಎಸ್ ರಂಗಾವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು. ತಾರಾಗಣದಲ್ಲಿ ಕಲ್ಯಾಣ್ ಕುಮಾರ್, ಬಿ ಸರೋಜಾದೇವಿ, ರಾಜಾ ವಿ ನಾಗಯ್ಯ, ನರಸಿಂಹರಾಜು ಮುಂತಾದವರಿದ್ದರು. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ.

0: The Indian Navy invites online applications from unmarried male and female candidates for short service commission. Information technology entry. Last date for submission is 1st June 2026. For more details, visit www.joinindiannavy.gov.in. The Indian Navy. Combat ready, cohesive. Atmanirbhar. Safeguarding seas for a viksit Samriddh Bharat.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
5: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
6: کاشر زبانی این پروگرام تے خبری تے چھ نیوز آن اے آر ایپ پر دستیا
7: آکاشوانی انیت تامل نگلچگلوں نیوز آن اے آر ایپل کڑیکم

0: ರಾಗ್ರಾಮ್ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ವಿವಿಧ ಭಾರತಿ 102.9 ಎಫ್ಎಂ.
2: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಈವಾಗ ಪ್ರಸಾರವಾಗುತ್ತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಅಮೃತಗಳಿಗೆ ಚಿತ್ರದ ಒಂದು ಸುಂದರ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. 1984 ತೆರೆಕಂಡ ಚಿತ್ರ ಇದು. ಅಮೃತಗಳಿಗೆ ಶ್ರೀಧರ್, ಪದ್ಮಾವಾಸಂತಿ, ರಾಮಕೃಷ್ಣ, ವೆಂಕಟರಾಮ್ ಮುಂತಾದವರು ತಾರಾಗಣದಲ್ಲಿದ್ದರು. ಪುಟ್ಟಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು ಅಮೃತಗಳಿಗೆ. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

0: ಚಂದ್ರ ಜಗೋರಿ.
1: ಮುದ್ದಾದ ಗೀತೆಗಳನ್ನು ಆಲಿಸ್ತಾ ಕೂತ್ಕೊಂಡಿದ್ದೀವಿ. ತಿಂಡಿ ಕಾಫಿ ಎಲ್ಲ ಆಯ್ತಾ ಅಂತ ಹೇಳಿದ್ರೆ, ತಿಂಡಿ ಅಂತ ಅಂದರೆ ಮನೆಯಲ್ಲಿ ಹೆಣ್ಮಕ್ಳು ಎಲ್ಲೋ ಮೂಗುಮರಿ ಥರ, ಯೋ ದಿನ ಏನಪ್ಪಾ ತಿಂಡಿ ಮಾಡೋಣ ಅಂಥೇಳಿ, ಅದೇ ಉಪ್ಪಿಟ್ಟು, ಅದೇ ಇಡ್ಲಿ, ಅದೇ ದೋಸೆ, ಅದೇ ಪುಳಿಯೋಗರೆ. ಹೊಸದಾಗಿ ಏನಿದೆ ಅಂತ ಹೇಳಿದರೆ ಅದೇ ಹೆಸರುಗಳು ಕೂಡ ಅದೇ ಇದೆ, ಹೆಸರು ಕೂಡ ಬದಲಾಗಿಲ್ಲ. ಆದರೆ ತುಂಬ ಆಲೋಚಿಸಿ ನೋಡಿದಾಗ ಈ ತಿಂಡಿಗಳ ಹೆಸರಿನ ಹಿಂದೆ ಏನಾದರೂ ಒಂದು ಸಕಾರಣ ಇದೆಯಾ ಅಂಥೇಳಿ ನೋಡಿದ್ರೆ, ದೋಸೆ ಅನ್ನೋ ಹೆಸರು ಹೇಗೆ ಬಂತು, ಇಡ್ಲಿ ಅನ್ನೋ ಹೆಸರು ಹೇಗೆ ಬಂತು, ಉಪ್ಪಿಟ್ಟು ಅನ್ನೋ ಹೆಸರು ಹೇಗೆ ಬಂತು ಅಂತೆಲ್ಲ ನೋಡ್ತಾ ಹೋದರೆ, ಕೆಲವೊಂದು ಹೆಸರುಗಳ ಹಿಂದೆ ಏನೋ ಒಂದು ವಿಶಿಷ್ಟವಾದ ಕಥೆ ಕೂಡ ನಮಗೆ ಸಿಕ್ಬಿಡುತ್ತೆ. ಏನಪ್ಪ ತಿಂಡಿ ಅಂತ ಹೇಳಿದ್ರೆ ಹೇಳ್ತಾರೆ, ಇನ್ನೇನು ಮಾವಿನಕಾಯಿ ಬಂತು, ಮಾವಿನಕಾಯಿ ಚಿತ್ರಾನ್ನ ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳಿದ್ರೆ ನಿಂಬೆಹಣ್ಣಿನ ಚಿತ್ರಾನ್ನ ಅಂತ ಹೇಳ್ತಾರೆ, ಯಾವುದೋ ಒಂದು ಚಿತ್ರಾನ್ನ ಅಂತ ಹೇಳ್ತಾರೆ. ಚಿತ್ರಾನ್ನ ಅಂತ ಹೇಳಿದ್ರೆ ಇದರಲ್ಲಿ ಯಾವ ಚಿತ್ರವೂ ಇಲ್ಲ, ಏನೂ ಇಲ್ಲ, ಅದು ಹೆಂಗೆ ಅನ್ನ ಆಗಿ ಹೋಗ್ಬಿಡುತ್ತೆ.

ಇದು ಅಂತ ಹೇಳಿದ್ರೆ, ಇದ್ರ ಹಿಂದೆ ಒಂದು ಕತೆ ಇದೆ, ಹಾಗೆ ಬೆಳೆದು ಬಂದ ಕತೆ ಇದು. ಇದ್ರೂ ಇರಬಹುದು ಈ ಕತೆ ಇದಕ್ಕೆ ಸೂಕ್ತವಾಗಬಹುದು ಅಂತೇಳಿ ನೋಡೋದಾದ್ರೆ, ಈ ಚಿತ್ರಾನ್ನ ಅನ್ನೋ ಹೆಸರಿನ ಹಿಂದೆ ಒಂದು ಕತೆ ಇದೆ. ಅದು ಏನಪ್ಪ ಕತೆ ಅಂತ ಹೇಳಿದ್ರೆ, ಹಿಂದೆಲ್ಲ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ದಾರಿನಲ್ಲಿ ಯಾತ್ರಿಕರು ಹೋಗ್ತಾ ಇದ್ರು ಹಳ್ಳಿಗಳಲ್ಲಿ, ಬೇರೆ ಬೇರೆ ಊರಿನಿಂದ ಬೇರೆ ಬೇರೆ ದೇವಸ್ಥಾನಗಳಿಗೆ ಅಥವಾ ಯಾವುದೋ ಕಾರ್ಯ ನಿಮಿತ್ತ ಜನಗಳು ಓಡಾಡ್ತಾ ಇದ್ರು. ಉಗಿ ಬಂಡಿಗಳಿರಲಿಲ್ಲ, ಬಸ್ಸು ಕಾರುಗಳಿರಲಿಲ್ಲ, ಮೋಟಾರ್ ಬೈಕ್ಗಳಿರಲಿಲ್ಲ, ಸೈಕಲ್ ಅಂತೂ ಕಂಡೇ ಇಲ್ಲ. ನಡೆದೇ ಹೋಗಬೇಕು, ಇಲ್ಲ ಎತ್ತಿನ ಬಂಡಿ ಇದ್ದಲ್ಲಿ ಅವನೇ ದೊಡ್ಡ ಸಾಹುಕಾರ. ಸರಿ, ಸಾಮಾನ್ಯ ಜನಗಳೇನು ಮಾಡ್ತಾ ಇದ್ರು, ನಡ್ಕೊಂಡೇ ಹೋಗ್ತಾ ಇದ್ರು. ಮತ್ತು ಇನ್ನೊಂದು ಪರಿಪಾಠ ಕೂಡ ಇತ್ತು, ದಾರಿನಲ್ಲಿ ಆಯಾ ಹಳ್ಳಿಗಳಲ್ಲಿ ಒಂದೊಂದು ಧರ್ಮಛತ್ರಗಳನ್ನು ಕಟ್ಟಿಸ್ತಾ ಇದ್ರು. ಆ ಮಾರ್ಗದ ಮೂಲಕ ಹೋಗ್ತಕ್ಕಂತಹ ಜನಗಳು ಅಲ್ಲಿ ಉಳಿದು ಒಂದು ದಿನ ತಂಗಿದ್ದು ಬೆಳಿಗ್ಗೆ ಎದ್ದು ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸಬಹುದಾಗಿತ್ತು. ಹಾಗಾಗಿ ಆ ಒಂದು ಜಾಗಕ್ಕೂ ಕೂಡ ಒಂದು ಅಲ್ಲಿ ಬಂದು ಅವರು ರಾತ್ರಿ ಉಳಿದು ಊಟ ಮಾಡಿಕೊಂಡು ಮತ್ತೆ ಬೆಳಿಗ್ಗೆ ಎದ್ದು ತಮ್ಮ ಪ್ರಯಾಣವನ್ನು ಮುಂದುವರಿಸುವಂಥ ಒಂದು ಸಮಯದಲ್ಲೂ ಕೂಡ ರಾತ್ರಿ ಹೊತ್ತು ಅಡುಗೆ ಗಿಡುಗೆ ಮಾಡಿದಾಗ ವಿಪರೀತವಾಗಿ ಅನ್ನ ಉಳಿದು ಬಿಡ್ತಾ ಇತ್ತು. ಸರಿ, ಆ ಅನ್ನನ ಮತ್ತಿನ್ನೇನು ವೇಸ್ಟ್ ಮಾಡೋದು, ಅದಕ್ಕೆ ಒಂಚೂರು ಒಗ್ಗರಣೆನ ಹಾಕಿ ಅತ್ಲ ಕಡೆ ತಿಂಡಿಗೆ ಅಂಥೇಳಿ ಬಡಿಸ್ತಾ ಇದ್ರು. ಹಾಗಾಗಿ ಅದು ಛತ್ರದಲ್ಲಿ ಉಳಿತಕ್ಕಂಥ ಅನ್ನವಿದ್ದಿದ್ದು ಛತ್ರಾನ್ನ ತಿನ್ಕೊಂಡು ಹೋಗ್ತಾ ಇದ್ರು ಬೆಳಿಗ್ಗೆ ಹೊತ್ತು. ಅದು ಛತ್ರಾನ್ನವಿದ್ದಿದ್ದು ಒಗ್ಗರಣೆ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಮಾಡಿ ಅದಕ್ಕೊಂದು ಹೊಸ ಒಂದು ರೂಪವು ಇತ್ತೀಚೆಗೆ ಕೊಡ್ತಾ ಬಂದರು. ನಿಂಬೆಹಣ್ಣು ಮಾವಿನಕಾಯಿನೆಲ್ಲ ಹಾಕಿ ಮಾಡ್ತಕ್ಕಂಥ ಚಿತ್ರಾನ್ನವಾಗಿ ಹೋಯಿತು. ಹಿಂದೆ ಅದನ್ನೇ ಮಾಡ್ತಾ ಇದ್ದಿದ್ದು, ಅವು ರಾತ್ರಿ ಉಳಿದ ಅನ್ನ ಛತ್ರದಲ್ಲಿ ಉಳಿದಿದ್ದಂತಹ ಅನ್ನಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಅದನ್ನು ಮತ್ತೆ ಬರ್ತಕ್ಕಂಥ ಯಾತ್ರಿಕರಿಗೆ ಪ್ರಯಾಣಿಕರಿಗೆ ಹಂಚ್ತಾ ಇದ್ದರು. ಅದನ್ನು ವ್ಯರ್ಥ ಮಾಡ್ತಾ ಇರಲಿಲ್ಲ. ಹಾಗಾಗಿ ರಾತ್ರಿ ಉಳಿದ ಛತ್ರದ ಅನ್ನ ಬೆಳಿಗ್ಗೆ ಹೊತ್ತು ಚಿತ್ರಾನ್ನವಾಗಿ ಇವತ್ತು ಚಿತ್ರಾನ್ನ ಅನ್ನೋದೇ ಒಂದು ದೊಡ್ಡ ತಿಂಡಿಯ ರೂಪವನ್ನು ಪಡ್ಕೊಂಡ್ಬಿಟ್ಟಿದೆ. ಏನಂತೀರಾ?

ಎಸ್ ಜಾನಕಿಯವರ ಧ್ವನಿಯಲ್ಲಿ ಇಬ್ಬನಿ ಕರಗಿತು ಚಿತ್ತದ ಗೀತೆ ಪ್ರಸಾರವಾಯಿತು. ಜಿ ವಿಜಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಇಬ್ಬನಿ ಕರಗಿತು ಚಿತ್ರ ತೆರೆಕಂಡದ್ದು 1983 ಕೆ ವಿ ಜಯರಾಮ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು. ಅನಂತನಾಗ್, ಲಕ್ಷ್ಮೀ, ಲೋಕೇಶ್, ದೀಪ, ಅಶ್ವಥ್ ಮುಂತಾದವರು ತಾರಾಗಣದಲ್ಲಿ ಇದ್ದರು. ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗುತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಧ್ವನಿಯಾಗಿದ್ದಾರೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತವಿದೆ. 1981 ತೆರೆಕಂಡ ಚಿತ್ರ ಗೀತ. ಆ ಚಿತ್ರದ ತಾರಾಗಣದಲ್ಲಿ ಶಂಕರ್ನಾಗ್, ಅಕ್ಷತಾರಾವ್, ಸಾಹುಕಾರ್ ಜಾನಕಿ, ಅಶ್ವಥ್, ಗಾಯತ್ರಿ ಮುಂತಾದವರು ಇದ್ದರು. ಶಂಕರ್ನಾಗ್ ಅವರ ನಿರ್ದೇಶನದಲ್ಲೇ ಮೂಡಿಬಂದ ಚಿತ್ರ ಇದು ಗೀತ. ಆ ಚಿತ್ರದ ಒಂದು ಗೀತೆ ಈ

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ನೀವಿದ್ದೀರಿ, ನಿಮ್ಮ ಜೊತೆಯಾಗಿ ನಾವಿದ್ದೇವೆ. ಮುದ್ದಾದ ಸುಂದರವಾದ ಸೊಗಸಾದ ಅಪರೂಪದ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಒಂದು ಗಂಟೆ ಹೇಗೋಯ್ತೋ ಗೊತ್ತೇ ಆಗಲಿಲ್ಲ. ಇನ್ನು ಒಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ. ಕಾಮನಬಿಲ್ಲು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಡಾಕ್ಟರ್ ರಾಜ್ ಹಾಗೂ ವಾಣಿ ಜಯರಾಮ್ ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಕಾಮನಬಿಲ್ಲು ಚಿತ್ರ ತೆರೆ ಕಂಡಿದ್ದು ಯಾವಾಗಲಪ್ಪ ಅಂತ ಹೇಳಿದ್ರೆ 1983. ಡಾಕ್ಟರ್ ರಾಜ್, ಅನಂತನಾಗ್, ಸರಿತಾ, ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಶ್ರೀ ದತ್ತರಾಜ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು ಕಾಮನಬಿಲ್ಲು. ಆ ಚಿತ್ರದ ಒಂದು ಸುಂದರ ಗೀತೆಯೊಂದಿಗೆ ಇವತ್ತಿನ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ನಾನು ಹೋಗ್ಬಿಟ್ಟು ಬರ್ತೀನಿ. ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿ ಇರ್ತಾರೆ ವರುಣ್. ಕೇಳ್ತಾ ಇರಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜೂನ್ ಮತ್ತು ಜುಲೈ 2026 ಅವಧಿಯಲ್ಲಿ ನಿವೃತ್ತರಾಗಲಿರುವಂತಹ ಸದಸ್ಯರಿಂದ ತೆರವಾಗಲಿರುವ 10 ರಾಜ್ಯಗಳ ಒಟ್ಟು 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಭಾರತೀಯ ಚುನಾವಣಾ ಆಯೋಗವು ಇಂದು ವೇಳಾಪಟ್ಟಿ ಪ್ರಕಟಿಸಿದೆ. ಈ ಎಲ್ಲಾ ಸ್ಥಾನಗಳಿಗೆ ಜೂನ್ 18 ಮತದಾನ ಪ್ರಕ್ರಿಯೆ ನಡೆಯಲಿದೆ. ವಿಕಸಿತ ಭಾರತದ ಹಂಚಿಕೆಯ ಕನಸನ್ನು ನನಸಾಗಿಸಲು ಆಡಳಿತಾತ್ಮಕ ಸುಧಾರಣೆಗಳನ್ನು ತ್ವರಿತಗೊಳಿಸಲಾಗುವುದು, ನಾಗರಿಕರ ಜೀವನ ಸುಲಭತೆಯನ್ನು ಮತ್ತು ಉದ್ಯಮಗಳ ವ್ಯವಹಾರ ಸುಲಭತೆಯನ್ನು ಮತ್ತಷ್ಟು ಸರಳೀಕರಣಗೊಳಿಸುವ ಕುರಿತು ಕೇಂದ್ರ ಸಚಿವರ ಸಮಿತಿಯೊಂದಿಗಿನ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಗಡಿ ಭದ್ರತಾ ಪಡೆಯ ವಜ್ರ ಮಹೋತ್ಸವ ವರ್ಷದ ಅಂಗವಾಗಿ ಪಡೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಂಪೂರ್ಣ ಮಹಿಳಾ ಸಿಬ್ಬಂದಿಯ ಪರ್ವತಾರೋಹಣ ತಂಡ ಮೌಂಟ್ ಎವರೆಸ್ಟ್ ಶಿಖರವನ್ನು ಯಶಸ್ವಿಯಾಗಿ ಏರಿ ಐತಿಹಾಸಿಕ ಸಾಧನೆ ಮಾಡಿದೆ. ಮಿಷನ್ ಒಂದೇ ಮಾತ್ರಂ ಅಡಿಯಲ್ಲಿ ಜಂಟಿಯಾಗಿ ಈ ಸಾಧನೆ ಮಾಡಿರುವ ಮಹಿಳಾ ಗಡಿ ರಕ್ಷಕರ ಅಪ್ರತಿಮ ಧೈರ್ಯ ಮತ್ತು ದೃಢ ಸಂಕಲ್ಪವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ.

ಆನೇಕಲ್ ತಾಲೂಕಿನಲ್ಲಿ ನಾಳೆ ನಡೆಯಲಿರುವಂತಹ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂರ್ಯ ಶ್ರೈನ್ ಮತ್ತು ಸೂರ್ಯ ಡಿವೈನ್ ವಸತಿ ಸಮುಚ್ಚಯದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದು, ಭೂಮಿ ನೀಡಿದ ಭೂ ಮಾಲೀಕರಿಗೆ ಸಾಂಕೇತಿಕವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು. ಭಾರತಕ್ಕೆ ಎಷ್ಟು ಪ್ರಮಾಣದ ಇಂಧನ ಅಗತ್ಯವಿದೆಯೋ ಅಷ್ಟನ್ನು ಮಾರಾಟ ಮಾಡಲು ಅಮೆರಿಕ ಸಿದ್ದವಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ಭಾರತ ಪ್ರವಾಸಕ್ಕೂ ಮುನ್ನ ಮಯಾಮಿಯಲ್ಲಿ ಅವರು ಮಾತನಾಡಿದರು. ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಮಾತುಕತೆಗಳು ಯಶಸ್ವಿಯಾಗಲಿವೆ ಎಂಬ ಸಕಾರಾತ್ಮಕ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಭಾರತೀಯ ಷೇರು ಮಾರುಕಟ್ಟೆ ಇಂದು ಆರಂಭಿಕ ವಹಿವಾಟಿನಲ್ಲಿ ಅಲ್ಪ ಚೇತರಿಕೆ ಕಂಡಿದೆ. ಸೆನ್ಸೆಕ್ಸ್ 307 ಅಂಕಗಳಷ್ಟು ಏರಿಕೆಯನ್ನು ಕಂಡಿದ್ದು 75,491 ಅಂಕಗಳಿಗೆ ತಲುಪಿದರೆ ನಿಫ್ಟಿ 89 ಅಂಕಗಳಷ್ಟು ವೃದ್ಧಿಸಿ 23,744 ವಹಿವಾಟು ನಡೆಸಿತ್ತು. 29ನೇ ರಾಷ್ಟೀಯ ಫೆಡರೇಷನ್ ಕಪ್ ಅಥ್ಲೆಟಿಕ್ಸ್ ಕ್ರೀಡಾಕೂಟ ರಾಂಚಿಯಲ್ಲಿಂದು ಆರಂಭಗೊಳ್ಳಲಿದೆ. ಇದು 2026ರ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಏಷ್ಯನ್ 23 ವಯೋಮಿತಿಯ ಚಾಂಪಿಯನ್ಶಿಪ್ಗೆ ಆಯ್ಕೆ ಟ್ರಯಲ್ಸ್ ಆಗಿರಲಿದೆ. 4 ದಿನಗಳ ಕ್ರೀಡಾಕೂಟದಲ್ಲಿ ಭಾರತದ ಅಗ್ರಂತ ಶ್ರೇಯಾಂಕದ ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇದೀಗ ಸಮಯ ಆಗಿದೆ 11:03:45. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೇನೆ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜೀಜೆ. ಇದು ಹೊಸ ಹಾಡುಗಳನ್ನು ಕೇಳುವ ಸಮಯ. ಈಗ ಮೊದಲಿಗೆ ಕೇಳೋಣ ಸಂಜು ವೆಡ್ಸ್ ಗೀತಾ 2 ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೆಯೇ ಸಂಗೀತ ರವೀಂದ್ರನಾಥ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತವಿರುವಂತಹ ಗೀತೆಯನ್ನ.
1: ಸಂಜು, ನಿನ್ಗೊಂದು ಕತೆ ಗೊತ್ತಾ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ 1800 ಅಲ್ಲಿ ಒಬ್ಳು ರಾಣಿ ಇದ್ಲು, ಸೆಲ್ವಿಕ್ ಅಂತ. ಆ ರಾಣಿ ಒಂದ್ಸಲ ಜರ್ಮನ್ಸ್ ವಿರುದ್ಧ ಯುದ್ಧದಲ್ಲಿ ಸೋತ್ಬಿಟ್ಲು. ಆ ರಾಣಿ ಸೋಲೋದನ್ನ ನೋಡೋಕ್ಕಾಗ್ದೆ ಒಬ್ಬ ಸೈನಿಕ ಜೋರಾಗಿ ಹತ್ಬಿಟ್ಟ. ಆ ಸೈನಿಕ ಅಳೋದಕ್ಕೆ ಇನ್ನೊಂದು ಕಾರಣನೂ ಇತ್ತು. ಅವನು ಆ ರಾಣಿನ ತುಂಬಾ ಪ್ರೀತಿ ಮಾಡ್ತಿದ್ದ.

ಈಗ ಕೇಳಿ ಯಜಮಾನ ಚಿತ್ರದ ಗೀತೆ. ಸೋನು ನಿಗಮ್, ಶ್ರೇಯ ಘೋಷಾಲ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನ

ಈಗ ಕೇಳೋಣ ಸಿದ್ಲಿಂಗು ಟು ಚಿತ್ರದ ಗೀತೆಯನ್ನ ಅನೂಪ್ ಸೆಲೀನ್ ಅವರ ಧ್ವನಿಯಲ್ಲಿ ಅರಸುವಂತಾರೆ. ಅವರ ಸಾಹಿತ್ಯಕ್ಕೆ ಅನೂಪ್ ಸೆಲೀನ್ ಅವರದ್ದೇ ಸಂಗೀತ ನಿರ್ದೇಶನವಿರುವಂತಹ ಗೀತೆಯನ್ನು

ಈಗ ಕೇಳೋಣ ಒಂದು ಮೊಟ್ಟೆಯ ಕತೆ ಚಿತ್ರದ ಗೀತೆಯನ್ನು ಮಿಥುನ್ ಮುಕುಂದನ್ ಅವರ ಧ್ವನಿಯಲ್ಲಿ, ವಿಶ್ವವಿಜಯತ್ ರಾವ್ ಅವರ ಸಾಹಿತ್ಯಕ್ಕೆ ಮಿಥುನ್ ಮುಕುಂದನ್ ಅವರ ಸಂಗೀತವಿರುವಂತಹ ಗೀತೆಯನ್ನು.

0: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಈಗ ಕೇಳೋಣ ಕಿರಿಕ್ ಪಾರ್ಟಿ ಚಿತ್ರದ ಗೀತೆಯನ್ನ. ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 11:30. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷ ಅತಿಥಿಯ ಬಗ್ಗೆ ಮಾತನಾಡಲಿದ್ದೇವೆ. ಅವರ ಧ್ವನಿ ಕೇಳಿದರೆ ಸಾಕು, ಎಂತಹವರಾದರೂ ಪ್ರೀತಿಯಲ್ಲಿ ಬೀಳಬೇಕು. ಹೌದು, ಅವರೇ ನಮ್ಮೆಲ್ಲರ ನೆಚ್ಚಿನ ಮೆಲೋಡಿ ಕಿಂಗ್ ಉದಿತ್ ನಾರಾಯಣ್. ಉದಿತ್ ನಾರಾಯಣ್ ಅವರು ಜನಿಸಿದ್ದು ಡಿಸೆಂಬರ್ 1, 1955 ನೇಪಾಳದ ಸುಪ್ತಾರಿ ಜಿಲ್ಲೆಯಲ್ಲಿ. ಇವರ ತಂದೆ ಹರಿಕೃಷ್ಣ ಜಾ ಮತ್ತು ತಾಯಿ ಭುವನೇಶ್ವರಿ ದೇವಿ. ತಾಯಿಯೇ ಮೊದಲ ಸಂಗೀತದ ಗುರು. ನೇಪಾಳಿ ಮತ್ತು ಮೈಥಿಲಿ ಜಾನಪದ ಗೀತೆಗಳನ್ನು ಹಾಡುತ್ತಾ ಬೆಳೆದಂತಹ ಉದಿತ್ ಅವರು ಹಿಂದಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು 1980 ಬಿಡುಗಡೆಯಾದಂತಹ 19 ಬೀಸ್ ಎನ್ನುವಂತಹ ಚಿತ್ರದ ಮೂಲಕವಾಗಿ. ಈ ಚಿತ್ರದಲ್ಲಿ ಮೊಹಮ್ಮದ್ ರಫಿ ಅವರ ಜೊತೆ ಹಾಡುವಂತಹ ಸುವರ್ಣ ಅವಕಾಶ ಉದಿತ್ ನಾರಾಯಣ್ ಅವರಿಗೆ ಸಿಕ್ಕಿತ್ತು. ಅಲ್ಲಿಂದ ಆರಂಭವಾದಂತಹ ಅವರ ಪಯಣ ಇಂದು ಅವರನ್ನು ಉನ್ನತಿಗೆ ಏರಿಸಿದೆ ಅಂದರೆ ತಪ್ಪಾಗಲಾರದು. ಇದೀಗ ಕೇಳೋಣ ಕರಿಯ ಚಿತ್ರದ ಗೀತೆಯನ್ನು ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಆರಂಭದ ಕೆಲವು ವರ್ಷಗಳಲ್ಲಿ ವರ್ಷಗಳು ಉದಿತ್ ಅವರಿಗೆ ಸಾಕಷ್ಟು ಹೋರಾಟದಿಂದ ಕೂಡಿದ್ವು. ಯಾಕಪ್ಪ ಅಂದರೆ ಆ ಸಿನಿಮಾ ಆ ಒಂದು ಸಮಯದಲ್ಲಿ ಹೆಚ್ಚಿನ ಸಿನಿಮಾ ಅವಕಾಶಗಳು ಅವರಿಗೆ ದೊರೆತಿರಲಿಲ್ಲ. ಆದರೆ 1988 ಬಂದಂತಹ ಒಂದು ಸಿನಿಮಾ ಅವರ ಇಡೀ ಚಿತ್ರ ಜೀವನವನ್ನೇ ಬದಲಿಸಿಬಿಡ್ತು. ಅದುವೇ ಅಮೀರ್ ಖಾನ್ ನಟನೆಯ ಕಯಾಮತ್ ಸೆ ಕಯಾಮತ್ ತಕ್. ಈ ಚಿತ್ರದ ಪಾಪ ಕೆಹತೆ ಹೇ ಬಡಾ ನಾಮ್ ಕರೇಗಾ ಹಾಡು ಅಂದು ದೇಶದಾದ್ಯಂತ ಸೃಷ್ಟಿಸಿದ ಹವಾ ನಿಜಕ್ಕೂ ದೊಡ್ಡದು. ಈ ಒಂದು ಚಿತ್ರಕ್ಕಾಗಿ ಉದಿತ್ ಅವರಿಗೆ ಮೊದಲ ಫಿಲಂ ಫೇರ್ ಪ್ರಶಸ್ತಿ ಒಲೆಯಿತು. ಅನಂತರ ಬಾಲಿವುಡ್ನ ಸ್ಟಾರ್ ನಟರಾದ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್, ಹೀಗೆ ಎಲ್ಲರಿಗೂ ಉದಿತ್ ಅವರದ್ದೇ ಧ್ವನಿಯಾಗಬೇಕಿತ್ತು. 90ರ ದಶಕದಲ್ಲಿ ಉದಿತ್ ನಾರಾಯಣ್ ಅವರ ಧ್ವನಿ ಇಲ್ಲದ ರೊಮ್ಯಾಂಟಿಕ್ ಸಿನಿಮಾಗಳೇ ಇರಲಿಲ್ಲ ಅಂದರೆ ಅದು ಅತಿಶಯೋಕ್ತಿಯಲ್ಲ. ಇದೀಗ ಕೇಳೋಣ ಉದಿತ್ ನಾರಾಯಣ್ ಅವರೇ ಧ್ವನಿಯಾಗಿರುವಂತಹ ಅಭಿ ಚಿತ್ರದ ಗೀತೆಯನ್ನ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಉದಿತ್ ನಾರಾಯಣ್ ಬರೀ ಹಿಂದಿಗೆ ಮಾತ್ರ ಅವರು ಸೀಮಿತವಾಗಿಲ್ಲ, ತಮಿಳು, ತೆಲುಗು ಮತ್ತು ಮಲಯಾಳಂ, ನೇಪಾಳಿ, ಒಡಿಯಾ, ನಮ್ಮ ಕನ್ನಡದಲ್ಲೂ ಅದ್ಭುತ ಗೀತೆಗಳನ್ನು ಹಾಡಿದ್ದಾರೆ. ಕನ್ನಡ ಭಾಷೆ ಬರೆದಿದ್ರು ಪ್ರತಿ ಪದದ ಉಚ್ಚಾರಣೆಯನ್ನು ಸ್ಪಷ್ಟವಾಗಿ ಕಲಿತು ಅವರು ಹಾಡಿದ ರೀತಿ ಅನನ್ಯ. ಕನ್ನಡದಲ್ಲಿ ಅವರು ಹಾಡಿದಂತಹ ಜುಗಾರಿಕರ ಚಿತ್ರದ ಜಗವೆಲ್ಲ ನಿನ್ನದೆ, ಅಥವಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿ ಚಿತ್ರದ ಗೀತೆ, ಕುಟುಂಬ ಚಿತ್ರದ ಗೀತೆ ಆಗಿರ್ಬೋದು, ಮತ್ತು ಆಪ್ತ ರಕ್ಷಕ ಚಿತ್ರದ ಹಾಡುಗಳು ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ. ಇನ್ನು ರವಿಚಂದ್ರನ್ ಅವರ ಸಿನಿಮಾಗಳಲ್ಲಿ ಉದಿತ್ ಅವರ ಕಂಠ ಕನ್ನಡಿಗರ ಹೃದಯ ಗೆದ್ದಿದೆ. ಅನ್ಯ ಭಾಷಿಕರಾದರೂ ಸಹ ಕನ್ನಡದ ಹಾಡುಗಳಿಗೆ ಅವರು ತುಂಬುತ್ತಿದ್ದಂತಹ ಆ ಒಂದು ಎಮೋಷನ್ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಇದೀಗ ಕೇಳಿ ಚಿಗುರಿದ ಕನಸು ಚಿತ್ರದ ಗೀತೆಯನ್ನು ಉದಿತ್ ನಾರಾಯಣ್ ಹಾಗೆ ಮಹಾಲಕ್ಷ್ಮಿ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಆತ್ಮೀಯ ಕೇಳುಗರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ಉದಿತ್ ನಾರಾಯಣ್ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಉದಿತ್ ನಾರಾಯಣ್ ಅವರ ಸಾಧನೆಗೆ ಸಂದ ಪ್ರಶಸ್ತಿಗಳ ಪಟ್ಟಿ ಬೆಟ್ಟದಷ್ಟಿದೆ. 4 ರಾಷ್ಟ್ರ ಪ್ರಶಸ್ತಿಗಳು, 5 ಫಿಲಂಫೇರ್ ಪ್ರಶಸ್ತಿಗಳು ಮತ್ತು ಭಾರತ ಸರ್ಕಾರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದ ಪದ್ಮಶ್ರೀ ಹಾಗೂ ಪದ್ಮಭೂಷಣ ಗೌರವಗಳು ಇವರಿಗೆ ಲಭಿಸಿವೆ. ಇಷ್ಟೆಲ್ಲ ಸಾಧನೆ ಮಾಡಿದರು. ಉದಿತ್ ನಾರಾಯಣ್ ಅವರನ್ನು ನೋಡಿದರೆ ನಮಗೆ ಮೊದಲು ನೆನಪಾಗೋದು ಅವರ ಮುಖದ ಮೇಲಿರುವಂತಹ ಆ ಮುಗ್ಧವಾದ ನಗು. ಯಾವುದೇ ರಿಯಾಲಿಟಿ ಶೋ ಇರಲಿ, ಸ್ಟೇಜ್ ಪ್ರೋಗ್ರಾಮ್ ಇರಲಿ, ಅವರು ಸದಾ ಹಸನ್ಮುಖಿಯಾಗಿರ್ತಾರೆ. ಹಾಡುವಾಗಲೂ ಅವರ ಧ್ವನಿಯಲ್ಲಿ ಆ ನಗು ಮತ್ತು ಉತ್ಸಾಹ ಎದ್ದು ಕಾಣ್ತಿರುತ್ತೆ. ಇವರ ಮಗ ಆದಿತ್ಯ ನಾರಾಯಣ್ ಕೂಡ ಇಂದು ಚಿತ್ರರಂಗದಲ್ಲಿ ಗಾಯಕನಾಗಿ ನಿರೂಪಕನಾಗಿ ತಂದೆಯ ಹೆಸರನ್ನು ಉಳಿಸಿಕೊಂಡು ಹೋಗ್ತಿದ್ದಾರೆ. ಇದೀಗ ಕೇಳಿ ಮುಂಗಾರು ಮಳೆ ಚಿತ್ರದ ಗೀತೆಯನ್ನು. ಉದಿತ್ ನಾರಾಯಣ್, ಸುನಿಧಿ ಚೌಹಾಣ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ, ಮನೋಮೂರ್ತಿಯವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, 3 ದಶಕಗಳಿಗೂ ಹೆಚ್ಚು ಕಾಲ 30ಕ್ಕೂ ಹೆಚ್ಚು ಭಾಷೆಗಳಲ್ಲಿ 25,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿರುವಂತಹ ಉದಿತ್ ನಾರಾಯಣ್ ಅವರು ಭಾರತೀಯ ಸಂಗೀತ ಲೋಕದ ಧ್ರುವ ತಾರೆ. ಹೌದು, 70ರ ಹರೆಯದಲ್ಲೂ ಅವರ ಕಂಠದ ಮಾಧುರ್ಯ ಇಂದಿಗೂ 20 ವರ್ಷದ ಯುವಕನಂತಿದೆ. ಸಂಗೀತ ಪ್ರೇಮಿಗಳ ಹೃದಯದಲ್ಲಿ ಸದಾ ಹಸಿರಾಗಿರುವಂತಹ ಈ ಮಾಂತ್ರಿಕನಿಗೆ ನಮ್ಮ ಕಡೆಯಿಂದ ದೊಡ್ಡದೊಂದು ಸಲ್ಯೂಟ್. ಅವರ ಹಾಡುಗಳು ನಮ್ಮ ಬದುಕಿನ ಸುಂದರ ನೆನಪುಗಳಾಗಿ ಸದಾ ಉಳಿಯಲಿ ಅಂತ ಹಾರೈಸೋಣ. ಅವರು ಇನ್ನಷ್ಟು ಅದ್ಭುತ ಗೀತೆಗಳನ್ನು ನಮ್ಮ ಚಿತ್ರರಂಗಕ್ಕೆ ಕೊಡಲಿ ಅಂತ ಆಶಿಸ್ತಾ ಕೇಳಿದ್ರೆ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನು ಮುಗಿಸೋಣ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಉದಿತ್ ನಾರಾಯಣ್ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ನೀವು ತಿಳ್ಕೊಂಡ್ವಿ. ಕಲಾವರ್ತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಮ್ಮ ಕೇಳುಗರು ಸಹ ಸಂದೇಶಗಳನ್ನು ಕಳಿಸಿದ್ದಾರೆ. ನಮ್ಮ ಕೇಳುಗರು ಹೇಳ್ತಿದ್ದಾರೆ, ನಾವು ಸಹ ಉದಿತ್ ನಾರಾಯಣ್ ಅವರ ಗೀತೆಗಳನ್ನು ಕೇಳಿದ್ದೀವಿ, ನಮಗೆ ತುಂಬ ಇಷ್ಟ ಅವರ ಹಾಡುಗಳು ಅಂದರೆ ಅಂತ ತಮ್ಮ ಸಂದೇಶಗಳನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. ಸಂದೇಶ ಕಳಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ. ಇದೀಗ ಪ್ರಸಾರವಾಗಲಿದೆ ಕಲಾಭಾರತಿಯ ಕೊನೆಯ ಗೀತೆ, ಗೊರಮ್ಮ ಚಿತ್ರದ್ದು. ಉದಿತ್ ನಾರಾಯಣ್ ಅವರ ಧ್ವನಿಯಾಗಿರುವಂತಹ ಈ ಒಂದು ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ ಹಾಗೆಯೇ ರಾಜ್ಕುಮಾರ್ ಎಸ್ ಎ ಅವರ ಸಂಗೀತವಿರುವಂತಹ ಗೀತೆಯನ್ನು ಕೇಳಿ.

0: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
1: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
0: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
1: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 12:34. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಕರೆಗೊಂದು ಹಾಡಿನ ಸಮಯ ಸ್ನೇಹಿತರೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ನಿಮ್ಮ ನೆಚ್ಚಿನ ಗೀತೆಗಳನ್ನು ಈ ಸಮಯ ಕೇಳಬಹುದು. ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಂದರೆ, ಪದೇ ಪದೇ ಕರೆ ಮಾಡಿದವರು ಕರೆ ಮಾಡಬೇಡಿ ಅನ್ನೋದೊಂದು ನಮ್ಮ ಒಂದು ವಿನಂತಿ. ಹೊಸಬರಿಗೆ ಆದಷ್ಟು ಅವಕಾಶ ಮಾಡಿಕೊಡಿ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಹೀಗಿದೆ: 0802226257. ಮತ್ತೊಂದು ಸಂಖ್ಯೆ 0802226297. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 0802226257. ಮತ್ತೊಂದು ಸಂಖ್ಯೆ 0802226297. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆ ಯಾವುದು, ಯಾವ ಸಿನಿಮಾದು ಅಂತ ನಮಗೆ ತಿಳಿಸಿ, ನಾವು ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಹಾಗಾದರೆ ಆರಂಭಿಸೋಣ. ಕುಟುಂಬ ಚಿತ್ರದ ಗೀತೆ ಎಂದಿಗೆ ಉದಿತ್ ನಾರಾಯಣ್ ಹಾಗೂ ನಂದಿತಾ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ರಾಜೇಂದ್ರ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತವಿರುವಂತಹ ಗೀತೆಯನ್ನು ಕೇಳಿ.

0: ಇದೀಗ ಕರೆಗೊಂದು ಹಾಡು ಕಾರ್ಯಕ್ರಮದ ಮೊದಲ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ, ಯಾರು ಸರ್ ಮಾತಾಡ್ತಿರೋದು? ಹಲೋ ಹಲೋ ಹಲೋ
1: ಹಲೋ
0: ಸರ್, ಕೇಳಿಸ್ತಿದ್ಯಾ?
1: ನಮಸ್ತೆ ಸರ್, ಸರ್ ಸೌಂಡ್ ಕೇಳಿಸ್ತಾ ಇಲ್ಲ ಸರ್.
0: ಈ ಕೇಳಿಸ್ತಿದ್ಯಾ?
1: ಹಲೋ
0: ಕೇಳಿಸ್ತಿದ್ಯಾ ಸರ್?
1: ಹಲೋ
0: ಹಲೋ
1: ಹಲೋ
0: ಸರ್, ಕೇಳಿಸ್ತಿಲ್ವಾ?
1: ಹಲೋ,
0: ಕರೆ ಸಂಪರ್ಕ ಕಟ್ ಆಗಿದೆ. ಇದೀಗ ಕೇಳಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಯನ್ನ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಹಾಗೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನವಿರುವಂತಹ ಗೀತೆಯನ್ನು

0: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ
1: ಹಲೋ,
0: ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು? ಹಲೋ ಹಲೋ, ಕೇಳಿಸ್ತಿದ್ಯಾ ಸರ್?
1: ಹಲೋ
0: ಸರ್, ಕೇಳಿಸ್ತಿದ್ಯಾ? ಹಲೋ ಹಲೋ, ತಾಂತ್ರಿಕ ಸಮಸ್ಯೆಯಿಂದಾಗಿ ಕರೆ ಕಟ್ಟಾಗಿದೆ. ಇದೀಗ ತಬ್ಬಲಿಯು ನೀನಾದ ಮಗನ ಚಿತ್ರದ ಗೀತೆಯನ್ನು ಕೇಳಿ ಪಿ ವಿ ಶ್ರೀನಿವಾಸ್ ಹಾಗೆ ಸ್ಮಿತಾ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಭಾಸ್ಕರ್ ಚಂದ್ರ ಅವರ ಸಂಗೀತ ನಿರ್ದೇಶನ ಇರುವಂಥ ಗೀತೆಯನ್ನು

0: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ.
1: ಹಲೋ ಸರ್.
0: ಹಲೋ, ಕೇಳಿಸಿದ್ಯಾ ಸರ್?
1: ನಮಸ್ಕಾರ. ಹಲೋ,
0: ನಮಸ್ಕಾರ ಸರ್, ಕೇಳಿಸಿದ್ಯಾ?
1: ಹಲೋ ಸರ್.
0: ಹಾ ಸರ್, ನಿಮ್ಮ ಹೆಸರು?
2: ನಮಸ್ಕಾರ ಹೇಳಿ ಸರ್. ನಮ್ಮ ಮಂಜಪ್ಪ ಅಂತ.
0: ಹಲೋ,
1: ಆಕಾಶವಾಣಿ ಅಲ್ವಾ ಸರ್ ಇದು?
0: ಹೌದು ಹೌದು, ವಿವಿಧ ಭಾರತಿ.
1: ಹಲೋ.
0: ಹಾ ಸರ್, ಕೇಳಿಸಿದೆ ಹೇಳಿ.
1: ಹಲೋ
0: ಸರ್, ಕೇಳಿಸಿದೆ ಹೇಳಿ.
1: ಹಲೋ,
0: ಸಂಪರ್ಕ ಸಾಧ್ಯವಾಗ್ತಿಲ್ಲ. ಇದೀಗ ಕೇಳಿ ಜಾತಕಪಲ ಚಿತ್ರದ ಗೀತೆಯನ್ನ ಶ್ರೀನಿವಾಸಾಚಾರ್ಯ ಅವರ ಧ್ವನಿಯಲ್ಲಿ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಇದೀಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ ಸರ್, ಸರ್ ಕೇಳಿಸಿದೆಯಲ್ಲ?
1: ಹಲೋ
0: ಸರ್, ಕೇಳಿಸಿದೆ ಅಲ್ವಾ?
1: ನನ್ನ ಹೆಸರು ವೆಂಕಣ್ಣ ಅಂತ ಸರ್, ವಿಜಯಪುರ ಜಿಲ್ಲೆ ತಗೊಂಡಿಂದ ವೆಂಕಣ್ಣ ಅಂತ ಸರ್.
0: ಹಾ ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು
1: ಸರ್? ನಮಗೆ ವಿಜಯವಾಣಿ ಚಿತ್ರದಿಂದ ಮಧುಮಾಸ ಚಂದ್ರಮ ಅಂತ ಇದೆಯಾ ನೋಡಿ ಸರ್.
0: ವಿಜಯವಾಣಿ ಚಿತ್ರದ
1: ವಿಜಯವಾಣಿ
0: ಚಿತ್ರದ್ದು ಯಾವ ಗೀತೆ
1: ಸರ್? ಮಧುಮಾಸ ಚಂದ್ರಮ ಅಂತಿದೆ ನೋಡಿ ಸರ್ ಸಾಂಗ್
0: ಸರ್. ಆ ಗೀತೆ ಇಲ್ಲ.
1: ಹಲೋ ಸರ್,
0: ಕೇಳಿಸಿದೆ.
1: ಹಲೋ,
0: ವಿಜಯವಾಣಿ ಚಿತ್ರದ್ದು ಯಾವ ಗೀತೆ ಅಂದ್ರಿ?
1: ವಿಜಯವಾಣಿ ಚಿತ್ರದಿಂದ ಮಧುಮಾಸ ಚಂದ್ರಮ ಅಂತಿದೆ ನೋಡಿ ಸರ್.
0: ಆ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತ? ಹಲೋ ಕೇಳಿಸ್ತಿಲ್ವಾ ಸರ್?
1: ಹಾ, ಈ ಕೇಳಿಸ್ತಿದೆ ನೋಡಿ ಸರ್. ಅದು ಕೇಳಿಸವಲ್ ಸರ್, ನಿಮ್ ಧ್ವನಿ ಒಂಥರ ಸಣ್ಣ ಕೇಳ್ತಾ ಇದೆ ಸರ್.
0: ಹೌದಾ?
1: ಹಾ, ಈ ಕೇಳಿಸ್ತಿದೆ, ಹೇಳಿ ಸರ್.
0: ಹಾ ಸರ್, ಖಂಡಿತ ಪ್ರಸಾರ ಮಾಡ್ತೇನೆ ನೀವು ಇಷ್ಟಪಟ್ಟಂತಹ ಗೀತೆಯನ್ನ.
1: ಸರಿ ಸರ್,
0: ಕರೆ ಮಾಡಿದ್ದಕ್ಕೆ ಧನ್ಯವಾದ. ಇದೀಗ ಕೇಳಿ ವಿಜಯವಾಣಿ ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಹಲೋ, ನಮಸ್ತೆ ಸರ್.
0: ಸರ್, ಕೇಳಿಸ್ತಿದ್ಯಾ?
1: ಸರ್, ಕೇಳಿಸ್ತಾ ಇದೆ ಸರ್.
0: ಹಾ ಸರ್.
1: ಸರ್, ನಾವು ಅಥಣಿಯಿಂದ ಶ್ರೀಕಾಂತ್ ಅಂತ ಮಾತಾಡ್ತಿದ್ದೇನೆ.
0: ಹಾ ಸರ್, ಹೇಳಿ ಸರ್.
1: ನಮಗೆ ಸರ್ ಅಭಿ ಚಿತ್ರದಿಂದ ಸರ್ ಸಾಂಗ್ ಬೇಕಾಗಿದೆ.
0: ಅಭಿ ಚಿತ್ರದ ಗೀತೆ ಬೇಕಿತ್ತ?
1: ಹಾ ಸರ್.
0: ಅಭಿ ಚಿತ್ರದಿಂದ ಯಾವ ಗೀತೆ?
1: ಅದು ಸರ್ ಮಾಮಾಮ ಮಜಾ ಮಾಡು ಸ್ಟೂಡೆಂಟ್ ಮಾಮಾ ಮಜಾ ಮಾಡು ಅಂತ ಸಾಂಗ್ ಇದೆ ಸರ್.
0: ಹಾ ಹಾ ಹಾ,
1: ತುಂಬಾ ಚೆನ್ನಾಗಿದೆ ಸರ್ ಸಾಂಗ್ಸ್, ಲಿರಿಕ್ಸ್, ಆಮೇಲೆ ಎನರ್ಜೆಟಿಕ್ ಸಾಂಗ್ಸ್ ಇದೆ ಸರ್, ಪುನೀತ್ ರಾಜ್ಕುಮಾರ್ ಸರ್. ಆ ಗೀತೆ ಸರ್ ಬೇಕಾಗಿದೆ ಸರ್.
0: ಓಕೆ ಮೇಡಮ್, ಓಕೆ ಸರ್, ಕನೆಕ್ಟ್ ಮಾಡಿ. ಖಂಡಿತ ನಿಮ್ಮ ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ.
1: ಸರ್, ಹೇಗಿದ್ದಾರೆ ಸರ್? ಚೆನ್ನಾಗಿದ್ದೀರಿ ಸರ್?
0: ನಾವ್ ಆರಾಮ್ ಸರ್, ನೀವ್ ಆರಾಮ?
1: ನಾವು ಆರಾಮಿದೆ ಸರ್. ಬೆಂಗಳೂರಲ್ಲ ಫುಲ್ ಮಳೆಯಾಗಿದೆ ಅಂತ ಕಾಣ್ತಾ ಇದೆ. ನಮ್ಮ ವಿವಿಧ ಭಾರತಿಯಲ್ಲಿ ನಮ್ಮ ಹಾಡುಗಳು ಸುರಿಮಳೆ ಆಗ್ತಾ ಇದೆ ಸರ್, ನಮಗೂ ಕೂಡ ಸಂತೋಷ ಆಗ್ತಾ ಇದೆ ಸರ್.
0: ಹೌದು ಸರ್, ಖಂಡಿತ ಬೆಂಗಳೂರು ತುಂಬಾ ಮಳೆ ಆಗ್ತಿದೆ. ನಿಮ್ ಕಡೆ ಹೇಗಿದೆ
1: ಸರ್? ನಮ್ ಕಡೆನು ಚೆನ್ನಾಗಿದೆ ಸರ್ ಮಳೆ. ಬೆಳಗಾವಿನಲ್ಲಿ ಒಂದ್ 2-3 ದಿವಸ ಆಯ್ತು ಸರ್ ಚೆನ್ನಾಗಿ ಮಳೆ ಆಗ್ತಾ ಇದೆ. ನಮಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಸರ್.
0: ಸಂತೋಷ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಧನ್ಯವಾದ ಸರ್. ಈಗ ಕೇಳಿ ಅಭಿ ಚಿತ್ರದ ಗೀತೆ. ನಾನು ಪುನೀತ್ ರಾಜ್ಕುಮಾರ್, ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ ನಿರ್ದೇಶನವಿರುವಂತಹ ಗೀತೆಯನ್ನು

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಇದೀಗ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ.
2: ಹಲೋ ಸರ್, ನಮಸ್ತೆ.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ನಾನು ಲೀಲಾ ಅಂತೇಳಿ ಶಿವಮೊಗ್ಗದಿಂದ ಮಾತಾಡ್ತಿದ್ದೀನಿ.
1: ಮೇಡಮ್ ನಮಸ್ಕಾರ, ಏನ್ ಮಾಡ್ತಿದ್ದೀರಿ?
2: ನಾವು ಮನೇಲೇ ಇದೀವಿ ಸರ್.
1: ಗೃಹಿಣಿ?
2: ಹೌದು ಸರ್.
1: ಮೇಡಮ್ ಯಾವಾಗ ಚಿತ್ರದಾಗಿತ್ತೆ ನಾ ಕೇಳ್ಬೇಕಿತ್ತು?
2: ನಂಗೆ ಹಳೇದ ಅಪರಿಚಿತ ಚಿತ್ರದ ಸವಿ ನೆನಪುಗಳು ಬೇಕು, ಸವಿಯಲ್ಲೇ ಬದುಕು ಹಾಡು ಇದೆಯಾ ಸರ್?
1: ಹಾ ಖಂಡಿತ ಇದೆ, ವಾಣಿ ಜಯರಾಮ್ ಅವ್ರದಲ್ವಾ?
2: ಹೌದು, ತುಂಬಾ ಚಂದ ಇದೆ ಹಾಡು, ತುಂಬಾ ಚಂದ, ನಂಗೆ ಇಷ್ಟ. ಅದು ಒಂದು ಒಂಥರ ಮಧುರತೆಯಿಂದ ಕೂಡಿದೆ, ಇಷ್ಟ ಆಗತ್ತೆ.
1: ಖಂಡಿತ ಮೇಡಮ್.
2: ನಟಿ ಸತ ಒಂದೇ ಸಲ ಅವರು ಒಂದು ಪಿಕ್ಚರ್ ಎರಡು ಪಿಕ್ಚರ್ ಅಷ್ಟೇ ಮಾಡಿರೋದು ಅವರು. ಅವ್ರು ಮತ್ ಮಾಡ್ಲೇ ಇಲ್ಲ ಪಾಪ, ಅವರು ಇಲ್ಲೇ ಇಲ್ಲೇ ಇಲ್ಲ ಅವರು. ಹಂಗಾಗಿ ನಂಗೆ ಆ ಪಿಕ್ಚರ್ ಯಾಕೆ ಯಾವಾಗ್ಲೂ ಸದಾ ಕಾಣ್ತಿರುತ್ತೆ.
1: ಹೌದಾ?
2: ಹಾಡು ಪಿಕ್ಚರ್ ನೋಡಿಲ್ಲ ನಾನು, ನೋಡಿರೋದಷ್ಟೇ ಹೊರಗಡೆ.
1: ಗೀತೆ ಮಾತ್ರ ಕೇಳಿದಿರಿ?
2: ಗೀತೆ ತುಂಬಾ ಸತಿ ಕೇಳಿ, ನಂಗೆ ತುಂಬಾ ಇಷ್ಟ ಇದು. ಆದ್ರೆ ಸದ್ಯದಲ್ಲಿ ಎಲ್ಲೂ ಪ್ರಸಾರ ಆಗಿಲ್ಲ ಈ ಹಾಡು, ಹಂಗಾಗಿ ನನಗೆ ಆ ಹಾಡು ಕೇಳ್ಬೇಕು ಅನ್ನಿಸ್ತು, ಹಂಗಾಗಿ ಕೇಳಿ.
1: ಖಂಡಿತ ಮೇಡಮ್, ನೀವು ಇಷ್ಟಪಟ್ಟಂತ ಗೀತೆಯನ್ನು ಪ್ರಸಾರ ಮಾಡ್ತೀನಿ
2: ಸರ್.
1: ಖಂಡಿತ ನೀವು ಇಷ್ಟಪಟ್ಟಂತ ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
2: ಧನ್ಯವಾದಗಳು ಸರ್.
1: ಧನ್ಯವಾದ ಮೇಡಮ್.
2: ನಂಗೂ ಖುಷಿ ಆಯ್ತು.
1: ಖಂಡಿತ ಖುಷಿ ಆಯ್ತು ಮ್ಯಾಮ್. ಇದೀಗ ಕೇಳಿ ಅಪರಿಚಿತ ಚಿತ್ರದ ಗೀತೆಯನ್ನ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ರಾಮದಾಸ್ ನಾಯ್ಡು ಅವರ ಸಾಹಿತ್ಯಕ್ಕೆ ವಿದ್ಯಾನಾಥನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ.
1: ಹಲೋ, ನಾನು ವಿಜಯಪುರದಿಂದ ರವಿ ಅಂತ ಸರ್.
0: ಸರ್ ನಮಸ್ಕಾರ.
1: ನಮಸ್ಕಾರ ಸರ್, ತುಂಬಾ ಚೆನ್ನಾಗಿದ್ದೀನಿ ನಾನು.
0: ಸರ್ ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್.
1: ಸರ್ ನೋಡಿ ಸ್ವಾಮಿ, ನಾವು ಇರೋದು ಹೀಗೆ ಚಿತ್ರದಿಂದ ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಇವತ್ತು ಶುಕ್ರವಾರ ಆದ್ರಿಂದ ಈ ಹಾಡು ಕೇಳಕ್ಕೆ ತುಂಬಾ ಒಂದು ಖುಷಿ ಕೊಡುತ್ತೆ ನಂಗೆ ಹಾಡು.
0: ಹೌದಾ ಸರ್, ಖಂಡಿತ ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
1: ಥ್ಯಾಂಕ್ ಯು ಸರ್.
0: ಧನ್ಯವಾದ ಸರ್. ಈಗ ಕೇಳೋಣ ನೋಡಿ ಸ್ವಾಮಿ, ನಾವಿರೋದೇ ಹೀಗೆ ಚಿತ್ರದ ಗೀತೆಯನ್ನ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಹಾಗೆ ಪುರಂದರದಾಸರ ರಚನೆ ಇರುವಂತಹ ಗೀತೆಗೆ ಭೀಮಸೇನ್ ಜೋಶಿ ಅವರು ಧ್ವನಿಯಾಗಿರುವಂತಹ ಗೀತೆ ಇದು. ಕೇಳಿ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದೀಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ.
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನನ್ನ ಹೆಸರು ದಿವ್ಯಾ ಅಂತ.
0: ಮೇಡಮ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ನಾವು ತುಮಕೂರಿಂದ ಫೋನ್ ಮಾಡ್ತೀವಿ.
0: ನಮಸ್ತೆ ಮೇಡಮ್, ಏನ್ ಮಾಡ್ಕೊಂಡಿದ್ದೀರಿ ತಾವು?
1: ನಾವಿನ್ನು ಇವಾಗ ಬಿಕಾಂ ಓದ್ತಾ ಇದ್ದೀವಿ.
0: ಬಿಕಾಂ ಓದ್ತಾ ಇದ್ದೀರಾ, ಸಂತೋಷ. ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
1: ನಿಮಗೆ ಪರಮಾತ್ಮ ಮೂವಿಯಿಂದ ತನ್ಮಯಣ ಅದನ್ನು ಬೇಕಿತ್ತು.
0: ಖಂಡಿತ ಮೇಡಮ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದಗಳು.
0: ಧನ್ಯವಾದ. ಈಗ ಕೇಳಿ ಪರಮಾತ್ಮ ಚಿತ್ರದ ಗೀತೆಯನ್ನ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ ಇರುವಂತಹ ಗೀತೆಯನ್ನ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಸರ್, ನಮಸ್ತೆ.
0: ನಮಸ್ತೆ ಸರ್, ಯಾರು ಮಾತಾಡ್ತಾ ಇರೋದು?
1: ಸರ್, ಕೇಳುಗರಿಗೆಲ್ಲ ನಮಸ್ತೆ ಸರ್. ಸುಪುತ್ರ ಬಾಬು ಅಂತ ಹೇಳಿ, ಚಿತ್ರದುರ್ಗ ಜಿಲ್ಲೆ ಅಬ್ಬೇನಹಳ್ಳಿಯಿಂದ ಸರ್.
0: ನಮಸ್ತೆ ಸರ್, ತಾವೇನ್ ಮಾಡ್ಕೊಂಡಿದ್ರ ಸರ್?
1: ಸರ್, ನಮ್ದಿಲ್ಲಿ ಡಿಟೆಚ್ ಸೇಲ್ಸ್ ಅಂಡ್ ಸರ್ವಿಸ್ ಇದೆ ಸರ್.
0: ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ?
1: ಸುಮಾರು ಅಂದ್ರೆ ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್.
0: ಸಂತೋಷ ಸರ್. ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು
1: ಸರ್? ದೇವತೆ ಚಿತ್ರದಿಂದ.
0: ಹಾ ಸರ್.
1: ಎದೆಯ ಗುಟ್ಟಾದ ಮಾತು ಅಂತ ಹಾಡಿದೆ ಸರ್. ಆ ಹಾಡು ಸರ್
0: ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಹಾಡಿರೋದಲ್ವಾ?
1: ಹೌದು ಸರ್.
0: ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಓಕೆ, ಧನ್ಯವಾದ ಸರ್.
0: ಧನ್ಯವಾದ ಸರ್. ಇದೀಗ ಕೇಳೋಣ ದೇವತೆ ಚಿತ್ರದ ಗೀತೆಯನ್ನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ, ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.
2: ಮೋಹನ್ ಸ್ಪೀಕಿಂಗ್.
3: ಹಲೋ ಡಾರ್ಲಿಂಗ್, ಗುಡ್ ನ್ಯೂಸ್.
2: ಏನು?
3: ನೀನೇ ಗೆಸ್ ಮಾಡು.
2: ನಿಮ್ಮ ಮನೆ ನಾಯಿ ಮರಗಳು ಹಾಕ್ತಾ?
3: ನೋ ನೋ, ರಾಂಗ್. ಗೆಸ್ ಅಗೇನ್.
2: ಗೊತ್ತಾಗ್ಲಿಲ್ಲ, ಹೇಳು.
3: ಸಸ್ಪೆನ್ಸ್. ಹೇಳಲ್ಲ.
2: ಅಯ್ಯೋ, ಡೋಂಟ್ ಟೆಸ್ಟ್ ಮೈ ಪೇಷನ್ಸ್ ಅಸೆ, ಪ್ಲೀಸ್ ಹೇಳು.
3: ಮುಂದಿನ ತಿಂಗಳು 30ನೇ ತಾರೀಕು.

ಈಗ ಸಮಯ ಆಗಿದೆ 12:59:45 ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಇಷ್ಟು ಹೊತ್ತು ಕೇಳಿದ್ರಿ. ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮ್ಮ ಮೆಚ್ಚಿನ ಹಾಡುಗಳನ್ನು ಕೇಳಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಇದೀಗ ಸಮಯ ಆಗಿದೆ 1 ಗಂಟೆ. ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಎಬೋಲಾ ವೈರಸ್ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಕೇಂದ್ರ ಸರ್ಕಾರ ತುರ್ತು ಪತ್ರ ಬರೆದಿದ್ದು ತೀವ್ರ ನಿಗಾ ವಹಿಸುವಂತೆ ಸೂಚನೆ ನೀಡಿದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವೃತ್ತಿಯಿಂದ ತೆರವಾಗುವಂತಹ ರಾಜ್ಯದ 4 ಸ್ಥಾನ ಸೇರಿ ಒಟ್ಟು 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ಜೂನ್ 18ರಂದು ರಾಜ್ಯಸಭಾ ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ದ ನೀಡಿದ ಹೇಳಿಕೆಯ ಹಿನ್ನೆಲೆಯಲ್ಲಿ ಕ್ಷಮೆಯಾಚಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಭಾರತ ಮತ್ತು ಸೈಪ್ರಸ್ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲಿಡೆಸ್ ಅವರೊಂದಿಗೆ ಇಂದು ಉನ್ನತ ಮಟ್ಟದ ಮಾತುಕತೆ ನಡೆಸಿದ್ದಾರೆ. ಅಂತಾರಾಷ್ಟೀಯ ಗಡಿಗಳ ಭದ್ರತೆಯ ಸವಾಲುಗಳನ್ನು ಎದುರಿಸುವ ಪ್ರತ್ಯೇಕ ಕಾರ್ಯಕ್ಕಿಂತ ವಿಶಾಲವಾದ ಪ್ರಾದೇಶಿಕ ಜವಾಬ್ದಾರಿಯಾಗಿ ನೋಡಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಉನ್ನತ ಮಟ್ಟದ ಸಭೆ ಇದೇ 26ರಂದು ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಆಹ್ವಾನದ ಮೇರೆಗೆ ಈ ಮಹತ್ವದ ಸಭೆಯಲ್ಲಿ ಭಾಗಿಯಾಗಲು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿ ಮುತ್ಸು ಮೊಟೆಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ನವದೆಹಲಿಗೆ ಆಗಮಿಸಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇರಳ ವಿಧಾನಸಭಾ ಸಭಾಧ್ಯಕ್ಷರಾಗಿ ಆಯ್ಕೆಯಾದಂಥ ತಿರುವಂಚೂರು ರಾಧಾಕೃಷ್ಣನ್ ಅವರನ್ನು ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಅಭಿನಂದಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳನ್ನು ಸಂಜೆ 5 ಗಂಟೆಗೆ ಕೇಳಲಿದ್ದೀರಿ.

0: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
1: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
0: ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
3: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ, ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
6: ಈಗ ನಮ್ಮ ಕೇಳುಗರು ಕಳಿಸಿರುವಂತಹ ಸಂದೇಶಗಳನ್ನು ಓದುವಂತಹ ಸಮಯ. ಬೆಳಗಿನ ಕಲಾವಾರ್ತಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು ಅಂತ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಉದಿತ್ ನಾರಾಯಣ್ ಅವರ ಕುರಿತಾಗಿ ಕಲಾವಾರ್ತಿ ಕಾರ್ಯಕ್ರಮದಲ್ಲಿ ಒಳ್ಳೆಯ ಮಾಹಿತಿ ಹಾಗೆ ಹಾಡುಗಳು ಮೂಡಿ ಬಂದವು ಅಂತ ರಮೇಶ್ ಅವರು ಚಿತ್ರದುರ್ಗದಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಕಲಾವಾರ್ತಿ ಕಾರ್ಯಕ್ರಮ ಹಾಗೆ ಕರೆಗೊಂದು ಹಾಡು ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಬಂದುವಂತ ಮಯೂರ್ ಕೋಟಿ ಅವರು ಜಗನ್ನಾಥ್ಪುರ ಭದ್ರಾವತಿಯಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ವಾಣಿಶ್ರೀ ಧಾರವಾಡದಿಂದ ಉದಿತ್ ನಾರಾಯಣ್ ಅವರ ಕುರಿತಾದ ಕಲಾವಾರ್ತಿ ಕಾರ್ಯಕ್ರಮ ಹಾಡುಗಳು ಇಷ್ಟ ಆಯಿತು, ಚಿಗುರಿತ ಕನಸು ಚಿತ್ರದ ಹಾಡು ನನಗೆ ತುಂಬ ಇಷ್ಟ ಅಂತ ತಮ್ಮ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಸುಜಾತ ಮಹೇಶ್ ಅವರು ಗುರುಪುರ ಶಿವಮೊಗ್ಗದಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸವಿನೆನಪುಗಳ ಬೇಕು ಸಭೆಯಲ್ಲಿ ಸವೆಯಲು ಅನ್ನುವಂಥ ಹಾಡು ನನಗೆ ಕೇಳಬೇಕಿತ್ತು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಖಂಡಿತ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡೋಣ. ಇನ್ನು ಕೆಲ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ, ಕರೆ ಮಾಡಿದವರೇ ಕರೆ ಮಾಡ್ತಾರೆ, ಅವರನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ. ಖಂಡಿತ ನಾವು ಪ್ರತಿ ಸಲ ಹೇಳ್ತೀವಿ, ಕರೆ ಮಾಡಿದವರು ಮತ್ತೆ ಕರೆ ಮಾಡಬೇಡಿ ಅಂತ, ಆದರೆ ಕೆಲವರು ಅದನ್ನು ಮಾಡೇ ಮಾಡ್ತಾರೆ. ಇನ್ನು ಶ್ರೀನಿವಾಸ್ ಪದ್ಮನಾಭನಗರದಿಂದ ತಮ್ಮ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ರತ್ನ ನಾಗಪ್ಪ ಅವರು ಸಹ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮಗಳೆಲ್ಲವೂ ತುಂಬ ಚೆನ್ನಾಗಿ ಮೂಡಿ ಬಂದವು ಅಂತ. ಈಗ ಕೇಳಿ ಆಕಾಶ್ ಚಿತ್ರದ ಗೀತೆಯನ್ನು ಕುನಾಲ್ ಗಾಂಜಾವಾಲ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ, ಪತ್ನಿಕ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಸೈಪ್ರಸ್ ಅಧ್ಯಕ್ಷರ ನಡುವೆ ನಿಯೋಗ ಮಟ್ಟದ ಮಾತುಕತೆ, ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ಅಂತಾರಾಷ್ಟ್ರೀಯ ಗಡಿ ಭದ್ರತೆಯನ್ನು ವಿಶಾಲ ಪ್ರಾಂತ್ಯ ಹೊಣೆಗಾರಿಕೆಯಾಗಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ಇದೇ 26ರಿಂದ ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಸಚಿವರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಮತ್ತು ಸೈಪ್ರಸ್ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಅವರೊಂದಿಗೆ ಇಂದು ಉನ್ನತ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಈ ಸಭೆಯಲ್ಲಿ ಪ್ರಾದೇಶಿಕ ಹಾಗೂ ಜಾಗತಿಕ ಪ್ರಾಮುಖ್ಯತೆಯ ವಿವಿಧ ವಿಷಯಗಳ ಕುರಿತು ಮತ್ತು ಬಹುಪಕ್ಷೀಯ ವೇದಿಕೆಯಲ್ಲಿ ಪರಸ್ಪರ ಸಹಕಾರವನ್ನು ವೃದ್ಧಿಸುವ ಬಗ್ಗೆ ಮಹತ್ವದ ವಿಚಾರ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಾತುಕತೆಯ ಬಳಿಕ ಉಭಯ ದೇಶಗಳ ನಡುವೆ ಹಲವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಅವರು 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಭಾರತಕ್ಕೆ ಆಗಮಿಸಿದ್ದು, ಅವರೊಂದಿಗೆ ಸೈಪ್ರಸ್ನ ಸಚಿವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಪ್ರಮುಖ ಉದ್ಯಮಿಗಳ ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಭೇಟಿ ನೀಡಿದೆ. ಸೈಪ್ರಸ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಮತ್ತು ಸೈಪ್ರಸ್ ದೇಶಗಳು ಸುದೀರ್ಘ ಹಾಗೂ ಆಪ್ತ ದ್ವಿಪಕ್ಷೀಯ ಬಾಂಧವ್ಯವನ್ನು ಹೊಂದಿದ್ದು, ಮುಂಬರುವ 2027ರ ಫೆಬ್ರವರಿಯಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಗಳು ಸ್ಥಾಪನೆಯಾಗಿ 65 ವರ್ಷಗಳು ಪೂರೈಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಚಿವರ ಸಮಿತಿ ಸಭೆ ಸಂಪುಟ ಸಭೆ ನಡೆಯಿತು. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ವಿಕಸಿತ ಭಾರತದ ಹಂಚಿಕೆಯ ಕನಸನ್ನು ನನಸಾಗಿಸಲು ಆಡಳಿತಾತ್ಮಕ ಸುಧಾರಣೆಗಳನ್ನು ತ್ವರಿತಗೊಳಿಸುವುದು, ನಾಗರಿಕರ ಜೀವನ ಸುಲಭತೆಯನ್ನು ಮತ್ತು ಉದ್ಯಮಗಳ ವ್ಯವಹಾರ ಸುಲಭತೆಯನ್ನು

0: ಮತ್ತಷ್ಟು ಸರಳೀಕರಿಸುವ ಕುರಿತು ಕೇಂದ್ರ ಸಚಿವರ ಸಮಿತಿ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. 2026 ಜೂನ್ ಮತ್ತು ಜುಲೈ ಅವಧಿಯಲ್ಲಿ ನಿವೃತ್ತಿಯಾಗಲಿರುವ ಸದಸ್ಯರಿಂದ ತೆರವಾಗಲಿರುವ 10 ರಾಜ್ಯಗಳ ಒಟ್ಟು 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಭಾರತೀಯ ಚುನಾವಣಾ ಆಯೋಗವು ಇಂದು ವೇಳಾಪಟ್ಟಿ ಪ್ರಕಟಿಸಿದೆ. ಈ ಎಲ್ಲಾ ಸ್ಥಾನಗಳಿಗೆ ಜೂನ್ 18 ಮತದಾನ ನಡೆಯಲಿದೆ. ಚುನಾವಣಾ ಆಯೋಗದ ಪ್ರಕಟಣೆಯ ಪ್ರಕಾರ ಜೂನ್ 1 ಚುನಾವಣಾ ಅಧಿಸೂಚನೆ ಹೊರಬೀಳಲಿದ್ದು ಜೂನ್ 8 ನಾಮಪತ್ರ ಸಲ್ಲಿಕೆ ಕೊನೆಯ ದಿನವಾಗಿದೆ. ಜೂನ್ 9 ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು ಉಮೇದುವಾರಿಕೆಯನ್ನು ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿರುತ್ತದೆ. ಜೂನ್ 18 ಬೆಳಿಗ್ಗೆ 9 ಸಂಜೆ 4 ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಅಂದೇ ಸಂಜೆ 5 ಮತ ಎಣಿಕೆ ಆರಂಭವಾಗಲಿದೆ. ಜೂನ್ 20 ಒಳಗಾಗಿ ಇಡೀ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಮತದಾನದ ವೇಳೆ ಮತಪತ್ರದಲ್ಲಿ ಅಭ್ಯರ್ಥಿಗಳ ಆದ್ಯತೆಯನ್ನು ಗುರುತಿಸಲು ಚುನಾವಣಾಧಿಕಾರಿಗಳು ನೀಡುವ ನಿರ್ದಿಷ್ಟ ನೇರಳೆ ಬಣ್ಣದ ಸ್ಕೆಚ್ ಪೆನ್ ಅನ್ನು ಮಾತ್ರ ಬಳಸಬೇಕಾಗಿದ್ದು ಇತರ ಯಾವುದೇ ಪೆನ್ ಬಳಸಲು ಅವಕಾಶವಿರುವುದಿಲ್ಲ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಕರ್ನಾಟಕ, ಗುಜರಾತ್ ಮತ್ತು ಆಂಧ್ರಪ್ರದೇಶ ರಾಜ್ಯಗಳ ತಲಾ 4 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಉಳಿದಂತೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳ ತಲಾ 3 ಸ್ಥಾನಗಳು, ಜಾರ್ಖಂಡ್ನ 2 ಸ್ಥಾನಗಳು ಹಾಗೂ ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ ರಾಜ್ಯಗಳ ತಲಾ 1 ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಕರ್ನಾಟಕದಿಂದ ಪ್ರತಿನಿಧಿಸುತ್ತಿರುವ ಪ್ರಮುಖ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ಎಚ್ಡಿ ದೇವೇಗೌಡ, ಈರಣ್ಣ ಕಡಾಡಿ ಹಾಗೂ ಮಧ್ಯಪ್ರದೇಶದ ದಿಗ್ವಿಜಯ್ ಸಿಂಗ್ ಸೇರಿದಂತೆ ಪ್ರಮುಖರ ಅವಧಿ ಮುಕ್ತಾಯಗೊಳ್ಳುತ್ತಿರುವುದರಿಂದ ಈ ಚುನಾವಣೆ ನಿಗದಿಯಾಗಿದೆ. ಜಾರ್ಖಂಡ್ನ ದಿವಂಗತ ಶಿಬು ಸೊರೆನ್ ಅವರ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೂ ಇದೇ ವೇಳೆ ಚುನಾವಣೆ ನಡೆಯಲಿದೆ ಎಂದು ಆಯೋಗ ತಿಳಿಸಿದೆ. ಈ ದ್ವೈವಾರ್ಷಿಕ ಚುನಾವಣೆಗಳ ಜೊತೆಗೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳ ತಲಾ 1 ರಾಜ್ಯಸಭಾ ಸ್ಥಾನಕ್ಕೆ ಉಪಚುನಾವಣೆಯನ್ನು ಆಯೋಗ ಪ್ರಕಟಿಸಿದೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸಿರುವ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಸುನೇತ್ರಾ ಅಜಿತ್ ಪವಾರ್ ಮತ್ತು ಎಐಎಡಿಎಂಕೆ ಸಂಸದ ಸಿವಿ ಷಣ್ಮುಗಂ ಅವರ ರಾಜೀನಾಮೆ ಹಿನ್ನೆಲೆ ಈ ಸ್ಥಾನಗಳು ತೆರವಾಗಿದ್ದವು. ಉಪಚುನಾವಣೆ ಕೂಡ ಜೂನ್ 18 ನಡೆಯಲಿದೆ. ಗಡಿ ಭದ್ರತೆಯ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಅಂತಾರಾಷ್ಟ್ರೀಯ ಗಡಿಗಳ ರಕ್ಷಣೆಯನ್ನು ಕೇವಲ ಒಂದು ಪ್ರತ್ಯೇಕ ಕೆಲಸವಾಗಿ ನೋಡದೆ ಅದನ್ನು ವಿಶಾಲವಾದ ಪ್ರಾಂತ್ಯ ಹೊಣೆಗಾರಿಕೆಯಾಗಿ ಪರಿಗಣಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಗಡಿ ಭದ್ರತಾ ಪಡೆಯ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಗಡಿ ಭಾಗಗಳಲ್ಲಿನ ಭೌಗೋಳಿಕ ಸಂಕೀರ್ಣತೆ ಹಾಗೂ 16 ಸವಾಲುಗಳ ನಡುವೆಯೂ ಬಿಎಸ್ಎಫ್ ಪಡೆ ದೇಶದ ಹೆಮ್ಮೆಯನ್ನು ಸದಾ ಎತ್ತಿ ಹಿಡಿದಿದೆ ಎಂದು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಉನ್ನತ ಮಟ್ಟದ ಸಭೆ ಇಂದೇ 26 ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಈ ಮಹತ್ವದ ಸಭೆಯಲ್ಲಿ ಭಾಗವಹಿಸಲು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿ ಮುತ್ಸು ಮೊಟೈಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ನವದೆಹಲಿಗೆ ಆಗಮಿಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಕ್ವಾಡ್ ಮುನ್ನೋಟಕ್ಕೆ ಬದ್ಧವಾಗಿ ಕಳೆದ ವರ್ಷ ಜುಲೈನಲ್ಲಿ ವಾಷಿಂಗ್ಟನ್ನಲ್ಲಿ ನಡೆದ ಸಭೆಯ ಚರ್ಚೆಗಳ ಮುಂದುವರಿದ ಭಾಗವಾಗಿ ಈ ಸಭೆ ನಡೆಯಲಿದೆ. ಕ್ವಾಡ್ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು, ಪ್ರಸ್ತುತ ಚಾಲ್ತಿಯಲ್ಲಿರುವ ವಿವಿಧ ಕ್ವಾಡ್ ಉಪಕ್ರಮಗಳ ಪ್ರಗತಿ ಪರಿಶೀಲನೆ ಮತ್ತು ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಚಿವರುಗಳು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವ ಡಾ ಎಸ್ ಜೈಶಂಕರ್ ಆಗಮಿಸಲಿರುವ ವಿವಿಧ ರಾಷ್ಟ್ರಗಳ

ವಿದೇಶಾಂಗ ಸಚಿವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇಂದು ಜಾಗತಿಕವಾಗಿ ಆಚರಿಸಲಾಗುತ್ತಿರುವ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನದ ಅಂಗವಾಗಿ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರು ಎಲ್ಲಾ ಜೀವಿಗಳ ಸುಸ್ಥಿರ ಭವಿಷ್ಯಕ್ಕಾಗಿ ಕೈಜೋಡಿಸುವಂತೆ ದೇಶದ ನಾಗರಿಕರಿಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು ಈ ವರ್ಷದ ಜಾಗತಿಕ ಜೀವ ವೈವಿಧ್ಯ ದಿನದ ಘೋಷವಾಕ್ಯವಾದ ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯಪ್ರವೃತ್ತರಾಗಿ ಎಂಬುದು. ಜೀವ ವೈವಿಧ್ಯದ ನಾಶವನ್ನು ತಡೆದು ಅದನ್ನು ಮರುಸ್ಥಾಪಿಸಲು ಪ್ರತಿಯೊಬ್ಬರೂ ಒಟ್ಟಾಗಿ ಶ್ರಮಿಸಬೇಕಾದ ತುರ್ತು ಅಗತ್ಯವನ್ನು ಸಾರುತ್ತದೆ ಎಂದು ಉಲ್ಲೇಖಿಸಿದ್ದಾರೆ. ದೇಶದಲ್ಲಿ ಪ್ರೆಗಾಬಾಲಿನ್ ಔಷಧದ ದುರುಪಯೋಗವನ್ನು ತಡೆಗಟ್ಟಲು ಕೇಂದ್ರ ಆರೋಗ್ಯ ಸಚಿವಾಲಯವು ಇದನ್ನು ಶೆಡ್ಯೂಲ್ H1 ವ್ಯಾಪ್ತಿಗೆ ಸೇರ್ಪಡೆಗೊಳಿಸಿದೆ. ಮುಖ್ಯವಾಗಿ ಯುವ ಪೀಳಿಗೆಯಲ್ಲಿ ಹಾಗೂ ಕೆಲವು ರಾಜ್ಯಗಳಲ್ಲಿ ಈ ಔಷಧದ ವ್ಯಾಪಕ ದುರುಪಯೋಗವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಕಟ್ಟುನಿಟ್ಟಿನ ನಿಯಂತ್ರಣ ಹೇರಲಾಗಿದೆ. ತೀವ್ರ ನರನೋವು ಮತ್ತು ನರ ಸಂಬಂಧಿ ಕಾಯಿಲೆಗಳಿಗೆ ಬಳಸಲಾಗುವ ಈ ಔಷಧವನ್ನು ಅದರ ನಿದ್ರಾಜನಕ ಮತ್ತು ಪ್ರಜ್ಞೆ ತಪ್ಪಿಸುವ ಪರಿಣಾಮಗಳಿಗಾಗಿ ಅಕ್ರಮವಾಗಿ ಬಳಸಲಾಗುತ್ತಿತ್ತು. ದೇಶದ ಹಲವೆಡೆ ಇತ್ತೀಚೆಗೆ ಇದರ ಅಕ್ರಮ ದಾಸ್ತಾನುಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಈ ಹೊಸ ನಿಯಮದ ಅನ್ವಯ ಇನ್ನು ಮುಂದೆ ನೋಂದಾಯಿತ ವೈದ್ಯರ ಅಧಿಕೃತ ಔಷಧ ಚೀಟಿ ಇದ್ದರೆ ಮಾತ್ರವೇ ಪ್ರೆಗಾಬಾಲಿನ್ ಮಾರಾಟ ಮಾಡಲು ಅವಕಾಶವಿರುತ್ತದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಸೈಪ್ರಸ್ ಅಧ್ಯಕ್ಷರ ನಡುವೆ ನಿಯೋಗ ಮಟ್ಟದ ಮಾತುಕತೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ಅಂತಾರಾಷ್ಟೀಯ ಗಡಿ ಭದ್ರತೆಯನ್ನು ವಿಶಾಲ ಪ್ರಾಂತ್ಯ ಹೊಣೆಗಾರಿಕೆಯಾಗಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ಇದೇ 26ರಿಂದ ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಸಚಿವರು ಭಾಗಿ. ಐಪಿಎಲ್ T20 ಕ್ರಿಕೆಟ್ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಕೇಳ್ತಿದ್ದೀರಿ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 1:21. ಇವತ್ತು ಶುಕ್ರವಾರ, ಶುಕ್ರವಾರದ ವಿಶೇಷ ಕಾರ್ಯಕ್ರಮ ಸಿನಿಮಾ ಆಧಾರಿತ ರಸಪ್ರಶ್ನೆ. ಈ ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಸಂದೇಶಗಳ ಮೂಲಕ ಕಳಿಸ್ಕೊಡ್ಬೇಕಾಗತ್ತೆ. ನೀವು ಸಂದೇಶಗಳನ್ನು ಕಳಿಸ್ಕೊಡ್ಬೇಕಾಗಿರುವಂತಹ ಸಂಖ್ಯೆ ಹೀಗಿದೆ: 9483091019. ಮತ್ತೊಮ್ಮೆ 9483091019. ಈ ಸಂಖ್ಯೆಗೆ ನಿಮ್ಮ ಉತ್ತರಗಳನ್ನು, ಹಾಗೆ ಉತ್ತರದ ಜೊತೆಗೆ ನಿಮ್ಮ ಹೆಸರುಗಳನ್ನು ಎರಡನ್ನು ಸಹ ಬರೆದು ಕಳಿಸ್ಬೇಕು. ಆಗ ಮಾತ್ರ ನಿಮ್ಮ ಉತ್ತರಗಳನ್ನು ನಾವು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಇದೀಗ ಕಾರ್ಯಕ್ರಮವನ್ನು ಆರಂಭಿಸೋಣ. ಗಂಡುಗಲಿ ಕುಮಾರರಾಮ ಚಿತ್ರದ ಗೀತೆಯೊಂದಿಗೆ ಮನು ಹಾಗೂ ಮಾಲತಿ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದು, ಶ್ರೀರಂಗ ಅವರ ಸಾಹಿತ್ಯ ಹಾಗೆ ಗುರುಕಿರಣ್ ಅವರ ಸಂಗೀತ ಇರುವಂತಹ ಗೀತೆಯನ್ನು ಕೇಳಿ ಆನಂತರ ನಾನು ಪ್ರಶ್ನೆಯನ್ನು ಕೇಳಲಿಕ್ಕೆ ಆರಂಭಿಸ್ತೀನಿ.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇದೀಗ ಸಿನಿಮಾ ಆಧಾರಿತ ರಸಪ್ರಶ್ನೆ ಕಾರ್ಯಕ್ರಮದ ಮೊದಲ ಪ್ರಶ್ನೆ ಏನಪ್ಪ ಅಂದರೆ, ಕನ್ನಡದ ಪ್ರಥಮ ವಾಕ್ಚಿತ್ರ ಯಾವುದು, ಹಾಗೆಯೇ ಅದು ಎಷ್ಟರಲ್ಲಿ ಬಿಡುಗಡೆ ಆಯಿತು? ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಪ್ರಶ್ನೆಯನ್ನು ಕೇಳಿಸ್ಕೊಳ್ಳಿ. ಕನ್ನಡದ ಪ್ರಥಮ ವಾಕ್ಚಿತ್ರ ಯಾವುದು, ಅದು ಎಷ್ಟರ

ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದೀಗ ನೀವು ಉತ್ತರಿಸೋದಕ್ಕೆ ನಿಮಗೆ ಒಂದು ಹಾಡಿನ ಅವಕಾಶ ಇದೆ. ಈಗ ಕೇಳೋಣ ಗೂಗ್ಲಿ ಚಿತ್ರದ ಗೀತೆಯನ್ನು ಹರಿಚರಣ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೋ ಶ್ರೀಧರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಸಿನಿಮಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಪ್ರಶ್ನೆಯನ್ನ ಕೇಳಿದ್ದೆ, ಕನ್ನಡದ ಪ್ರಥಮ ವಾಕ್ಚಿತ್ರ ಯಾವುದು, ಅದು ಎಷ್ಟರಲ್ಲಿ ಬಿಡುಗಡೆಯಾಗಿತ್ತು ಅಂತ. ನಿಮ್ಮೆಲ್ಲರ ಸಂದೇಶಗಳು ಸಹ ನಮ್ಮನ್ನು ತಲುಪುವೆ. ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕೊಟ್ಟಿದ್ದೀರಿ ಅಂತ ನಾವು ನೋಡ್ತಾ ಹೋಗೋಣ. ಜಗದಂಬಿಕಾ ಹಂಸವೇಣಿಯವರು ರಘುನಾರಾಯಣ್ ಬೆಂಗಳೂರಿನಿಂದ, ನೇತ್ರಾ ಅವರು ಕೆಂಗೇರಿಯಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ನಾಗರತ್ನ ರಾಜಾಜಿನಗರದಿಂದ, ಹಾಗೆಯೇ ಕಿರಣ್ ದೇವರ ಚಿಕ್ಕನಹಳ್ಳಿಯಿಂದ, ಲೀಲಾ ಮಧು ಅವರು ಕೆಂಗೇರಿಯಿಂದ, ಇನ್ನು ದೇವಿ ಸಿಂಗ್, ಸರೋಜಾ ಸಿಂಗ್ ಅವರು ಚಾಮರಾಜಪೇಟೆಯಿಂದ, ವಾಣಿಶ್ರೀ ಅವರು ಧಾರವಾಡದಿಂದ, ಗೀತಾ ಜೋಶಿ ಅವರು ಕಲಬುರಗಿಯಿಂದ, ಅನುಪಮಾ ಅವರು ಕುಮಾರ ಪಾರ್ಕ್ನಿಂದ, ಗಾಯತ್ರಿ ಧಾರವಾಡದಿಂದ, ಹಾಗೆ ಈರಣ್ಣ ಮದನೂರು ಅವರು ಸಂದೇಶ ಸಹ ಸರಿ ಇದೆ, ನಿಮ್ಮ ಉತ್ತರ ಸರಿ ಇದೆ. ಇನ್ನು ಮಂಜುಳಾ ಮುನಿಯಪ್ಪ ಅವರು ಉತ್ತರ ಸರಿ ಇದೆ. ಹಾಗೆ ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಗಗನ್ ರಾಜ್ ಅವರು ಮಾರಿಕಣಿವೆ ಹಿರಿಯೂರಿನಿಂದ, ಇನ್ನು ಗಂಗಾಧರ ಬಿ ಜಿ ಅವರು ಹೊಸಮನೆ ಭದ್ರಾವತಿಯಿಂದ, ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರ ಬೆಂಗಳೂರಿನಿಂದ ಅವರ ಸಂದೇಶ ಸಹ ಸರಿ ಇದೆ. ನಾಗರಾಜ್ ಕೊಡೆಕೆನಲ್ ಗಂಗಾವತಿಯಿಂದ ನಿಮ್ಮ ಸಂದೇಶ ಸಹ ಸರಿ ಇದೆ. ಸಂದೇಶದ ಮೂಲಕ ಕಳಿಸಿರುವಂತಹ ಉತ್ತರ ಸರಿ ಇದೆ. ಹೌದು, ಲಕ್ಷ್ಮೀಕಾಂತ್ ನವಲೆ ರಟ್ಟಿಹಳ್ಳಿ ಇವರ ಉತ್ತರ ಸಹ ಸರಿ ಇದೆ. ಎಚ್ ಕುಮಾರ್ ಜೋಗಿಹಳ್ಳಿಯಿಂದ, ವಿ ಲೀಲಾ ಶಿವಮೊಗ್ಗಯಿಂದ, ಇನ್ನು ಗಿರಿರಾಜ್ ಅವರು ಅಜ್ಜಂಪುರ, ಹೀಗೆ ಅನೇಕರ ಉತ್ತರಗಳು ನಮ್ಮನ್ನು ಬಂದು ತಲುಪಿವೆ. ರೇಖಾ ಅವರು, ಸುನೀತಾ ರವಿ ಅವರು, ವೆಂಕಟೇಶ್ ಸುಂಕದಕಟ್ಟೆಯಿಂದ, ಹೀಗೆ ಅನೇಕರ ಉತ್ತರಗಳು ನಮ್ಮನ್ನು ಬಂದು ತಲುಪಿವೆ. ಖಂಡಿತ ನೀವೆಲ್ಲರ ಉತ್ತರಗಳನ್ನು ನಮಗೆ ಓದಲಿಕ್ಕೆ ಆಗ್ತಿಲ್ಲ, ಯಾಕಂದರೆ ತುಂಬ ಅನೇಕ ಉತ್ತರಗಳು ಬಂದಿವೆ, ನೂರಾರು ಉತ್ತರಗಳಿರೋದ್ರಿಂದ ಎಲ್ಲ ಉತ್ತರಗಳನ್ನು ಓದಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಉತ್ತರ ಓದಿಲ್ಲ ಅಂತ ದಯಮಾಡಿ ಬೇಸರ ಪಟ್ಕೊಳ್ಬೇಡಿ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು ಅನ್ನೋದಾದರೆ, ಸರಿಯಾದ ಉತ್ತರ ಆಗಿತ್ತು ಸತೀ ಸುಲೋಚನ. ಹೌದು, ಸತೀ ಸುಲೋಚನ ಈ ಒಂದು ಚಿತ್ರ ಕನ್ನಡದ ಮೊದಲ ವಾಕ್ಚಿತ್ರವಾಗಿತ್ತು. ಈ ಒಂದು ಚಿತ್ರ 1934ರಲ್ಲಿ ಬಿಡುಗಡೆ ಆಯಿತು. ಇದೀಗ ನಿಮ್ಮ ಎರಡನೇ ಪ್ರಶ್ನೆ ಏನು ಅಂತ ನಿಮಗೆ ಕಾಡ್ತಾ ಇದೆಯಾ ಪ್ರಶ್ನೆ ಅಂದರೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಯಾರು, ಮತ್ತು ಅವರಿಗೆ ಯಾವ ಇಸವಿಯಲ್ಲಿ ಆ ಒಂದು ಪ್ರಶಸ್ತಿ ದೊರಕ್ತು. ಮತ್ತೊಮ್ಮೆ ಪ್ರಶ್ನೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡಿಗ ಯಾರು, ಇವರಿಗೆ ಎಷ್ಟನೇ ಇಸವಿಯಲ್ಲಿ ಆ ಒಂದು ಪ್ರಶಸ್ತಿ ಲಭಿಸಿತು. ಇದು ನಿಮ್ಮ ಪ್ರಶ್ನೆ. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ಇದೀಗ ಕೇಳಿ ಮೊದಲ ಸಲ ಚಿತ್ರದ ಗೀತೆಯನ್ನು ಶ್ರೀನಿವಾಸ್ ಹಾಗೆ ಸುನೀತಾ ಬೋಪ್ಪರಾಜು ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿರುವಂತಹ ಗೀತೆಯನ್ನು.

ಸಿನಿಮಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾನು ಪ್ರಶ್ನೆಯನ್ನ ಕೇಳಿದ್ದೆ, ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡಿಗ ಯಾರು, ಹಾಗೆ ಎಷ್ಟನೇ ಇಸವಿಯಲ್ಲಿ ಆ ಒಂದು ಪ್ರಶಸ್ತಿ ಅವರನ್ನು ತಲುಪ್ತು ಅಂತ. ಅದಕ್ಕೆ ನಿಮ್ಮ ಸಂದೇಶಗಳ ಮೂಲಕ ಉತ್ತರಗಳನ್ನು ಕಳಿಸಿದ್ದೀರಿ, ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸಿದ್ದೀರಿ ಅಂತ ನೋಡ್ತಾ ಹೋಗೋಣ. ನೇತ್ರ ಕೆಂಗೇರಿ ಅವರು ನಾಗರತ್ನ ರಾಜಾಜಿನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಅವರು ಉತ್ತರ, ಸುಬ್ರಹ್ಮಣ್ಯ ಜಯಂತ್ ಅವರು ಬೆಂಗಳೂರಿನಿಂದ, ಹಾಗೆಯೇ ಲೀಲಾ ಮಧು ಅವರು ಕೆಂಗೇರಿಯಿಂದ, ವಾಣಿಶ್ರೀ ಧಾರವಾಡದಿಂದ, ಲಕ್ಷ್ಮೀಕಾಂತ್ ಅವರು, ಗೀತಾ ಜೋಶಿ ಅವರು ಕಲಬುರಗಿಯಿಂದ, ವರಲಕ್ಷ್ಮಿ ಪೀಣ್ಯಿಂದ, ಬಿ ಎನ್ ಭರತ್ ಅವರು ಬೆಂಗಳೂರಿನಿಂದ, ನಾನು ಆಗಲೇ ಹೇಳಿದೆ ಉತ್ತರದ ಜೊತೆಗೆ ನಿಮ್ಮ ಹೆಸರನ್ನು ಬರೆದು ಕಳಿಸಿ ಅಂತ. ಅನೇಕರು ಆ ಕೆಲಸ ಮಾಡಿಲ್ಲ, ದಯಮಾಡಿ ಉತ್ತರದ ಜೊತೆಗೆ ನಿಮ್ಮ ಹೆಸರು ಸಹ ಇರಲಿ. ಗಂಗಾಧರೇಶ್ ಬಿ ಜಿ ಅವರು ಹೊಸಮನೆ ಭದ್ರಾವತಿಯಿಂದ, ಇನ್ನು ಡಾಕ್ಟರ್ ಕುಮಾರ ಪಾರ್ಕ್ನಿಂದ ಅನುಪಮಾ ಅವರು, ಗಾಯತ್ರಿ ಅವರು ಧಾರವಾಡದಿಂದ, ಇನ್ನು ಕೆ ಎಚ್ ಬಿ ಕಾಲೋನಿ ಹರಿಹರದಿಂದ ಖಾತರಿ ಅವರು, ಇನ್ನು ರೇಖಾ ಅವರು ಯಲಹಂಕದಿಂದ, ಎನ್ ಆರ್ ಕೃಷ್ಣಮೂರ್ತಿ ಅವರು ಅರಸೀಕೆರೆಯಿಂದ, ದೇವಿ ಸಿಂಗ್, ಸರೋಜಾ ಸಿಂಗ್ ಅವರು ಚಾಮರಾಜಪೇಟೆಯಿಂದ, ಶಾರದಾ ದಿವಾಕರ್ ಅವರು ಬೆಂಗಳೂರಿನಿಂದ, ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರು ಕಡಬಯಿಂದ, ಇನ್ನು ಕಿರಣ್ ದೇವರ್ ಚಿಕ್ಕನಹಳ್ಳಿಯಿಂದ, ಮೀನಾಕ್ಷಿ ಎಂಟನೇ ಮೈಲಿಯಿಂದ, ರಾಜ್ಕುಮಾರ್ ಪಪನಾಳ ಭೂಪಾಲ್ ಮಧ್ಯಪ್ರದೇಶದಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಯೂರ್ ಕೋಟಿ ಜನ್ನಾಪುರ ಭದ್ರಾವತಿಯಿಂದ, ಇನ್ನು ಗಿರಿರಾಜ ಸಿ ಎಂ ಅವರು ಅಜ್ಜಂಪುರದಿಂದ ತಮ್ಮ ಸಂದೇಶವನ್ನು

ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಅನೇಕರ ಉತ್ತರಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ನೀವು ನೂರಾರು ಉತ್ತರಗಳನ್ನು ಕಳಿಸಿದ್ದೀರಿ, ಖಂಡಿತ ಎಲ್ಲರ ಉತ್ತರಗಳನ್ನು ನಮ್ಮ ಕೈಯಲ್ಲಿ ಓದಲಿಕ್ಕೆ ಆಗೋದಿಲ್ಲ. ಈರಣ್ಣ ಮದನೂರಿನಿಂದ, ವಿ ಲೀಲಾ ಅವರು ವಿದ್ಯಾನಗರದಿಂದ, ಹಾಗೆ ಎಚ್ ಕುಮಾರ್ ಅವರು ಜೋಗಿಹಳ್ಳಿಯಿಂದ, ಇನ್ನೂ ಅನೇಕರ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾನೆ ಇದ್ದಾವೆ. ಖಂಡಿತ ಅಷ್ಟು ಸಂದೇಶಗಳನ್ನು ನಮ್ಮ ಕೈಯಲ್ಲಿ ಓದಲಿಕ್ಕೆ ಆಗೋದಿಲ್ಲ. ಇದೀಗ ಸರಿಯಾದ ಉತ್ತರ ಏನಾಗಿತ್ತು ಆ ಪ್ರಶ್ನೆ ಏನು ಅನ್ನೋದಾದರೆ, ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡಿಗ ಯಾರು ಅಂತ ಕೇಳಿದ್ದೆ, ಅದಕ್ಕೆ ಉತ್ತರ ಆಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರು. ಹೌದು, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 1995 ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ತು. ಅವರೇ ಮೊದಲ ಕನ್ನಡಿಗರಾಗಿ ಪ್ರಶಸ್ತಿಯನ್ನು ಪಡೆದವರು. ಸರಿಯಾದ ಉತ್ತರ ನೀಡಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ವಿವಿಧ ಭಾರತೀಯ ಪ್ರೀತಿಯ ಚಪ್ಪಾಳೆ. ಇದೀಗ ನಿಮ್ಮ ಮತ್ತೊಂದು ಪ್ರಶ್ನೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ದೀರ್ಘಕಾಲ, ಅಂದರೆ ಚಿತ್ರಮಂದಿರಗಳಲ್ಲಿ 1 ವರ್ಷಕ್ಕೂ ಹೆಚ್ಚು ಕಾಲ ಪ್ರದರ್ಶನಗೊಂಡು ದಾಖಲೆ ಬರೆದಂತಹ ಪ್ರೇಮ ಕಾವ್ಯ ಸಿನಿಮಾ ಯಾವುದು? ಮತ್ತೊಮ್ಮೆ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ದೀರ್ಘಕಾಲ ಪ್ರದರ್ಶನಗೊಂಡು ದಾಖಲೆ ಬರೆದಂತಹ ಪ್ರೇಮ ಕಾವ್ಯ ಚಿತ್ರ ಯಾವುದು? ನಿಮಗೆ ಉತ್ತರ ಕೊಡೋದಕ್ಕೆ 1 ಗೀತೆಯ ಕಾಲಾವಕಾಶ ಇರುತ್ತೆ. ಅಷ್ಟರೊಳಗೆ ನಿಮ್ಮ ಉತ್ತರಗಳನ್ನು ನಮಗೆ ಕಳುಹಿಸಿಕೊಡಿ, ನಿಮ್ಮ ಹೆಸರಿನೊಂದಿಗೆ, ತಪ್ಪದೆ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿ. ಈಗ ಕೇಳೋಣ ಸರಗ ಚಿತ್ರದ ಗೀತೆಯನ್ನು. ಯೋಗಿ ಬಿ ಶರತ್ ಹಾಗೆ ಚರಣರಾಜ್ ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆ ಇದು. ಈ ಒಂದು ಗೀತೆಗೆ ಚರಣರಾಜ್ ಅವರೇ ಸಂಗೀತ ಹಾಗೆ ಸಾಹಿತ್ಯವನ್ನು ಬರೆದಿದ್ದಾರೆ.

ನಾನು ಕೇಳಿದ್ದೆ ಪ್ರಶ್ನೆಯನ್ನ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ದೀರ್ಘಕಾಲ ಪ್ರದರ್ಶನಗೊಂಡಂತಹ, ದಾಖಲೆ ಬರೆದಂತಹ ಪ್ರೇಮ ಕಾವ್ಯ ಯಾವುದು ಅಂತ, ಅಂದರೆ ಮೊದಲ ಪ್ರೇಮ ಕಾವ್ಯ ಯಾವುದು ಅಂತ. ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸಿದ್ದೀರಿ ಅಂತ ನೋಡೋಣ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿ ಇದೆ. ಇನ್ನು ನಾಗರತ್ನ ರಾಜಾಜಿನಗರದಿಂದ ಸಂಧ್ಯಾ ಮೋಹನ್, ಅಲ್ಲ, ನಿಮ್ಮ ಉತ್ತರ ತಪ್ಪಿದೆ. ರಘುನಾರಾಯಣ್ ಬೆಂಗಳೂರಿನಿಂದ, ಇನ್ನು ಅನುಪಮಾ ಕುಮಾರ ಪಾರ್ಕ್ನಿಂದ ನಿಮ್ಮ ಉತ್ತರವೂ ಸಹ ಸರಿ ಇದೆ. ಇನ್ನು ಗೀತಾ ಜೋಶಿ ಅವರು ಕಲಬುರ್ಗದಿಂದ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಅನೇಕರು ನಾನು ಕೇಳಿದ ಪ್ರಶ್ನೆನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನಿಸುತ್ತೆ. ಇನ್ನು ರಮ್ಯಾ ಚಲ್ಲಹಳ್ಳಿಯಿಂದ, ಎಚ್ ಎಂ ಟಿ ಬಡಾವಣೆಯಿಂದ ಮೀನಾಕ್ಷಿ ಅವರ ಉತ್ತರ ಸರಿ ಇದೆ. ನೇತ್ರಾ ಕೆಂಗೇರಿ ಅವರ ಉತ್ತರ ಸರಿ ಇದೆ. ಅನೇಕರು ನಾನು ಕೇಳಿದ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅನಿಸುತ್ತೆ. ಲಕ್ಷ್ಮೀಕಾಂತ್ ನವಲೆ ರಟ್ಟಿಹಳ್ಳಿ ಅವರ ಉತ್ತರ ಸಹ ಸರಿ ಇದೆ. ಎ ಹರಿಹರನ್ ವಿಜ್ಞಾನ ನಗರದಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ನಂದಕಿಶೋರ್ ಅವರು ಬಸವನಗುಡಿಯಿಂದ, ತಮ್ಮ ಉತ್ತರ ಸಹ ಸರಿ ಇದೆ ಸರ್. ಇನ್ನು ಅನೇಕರು ತಪ್ಪು ಉತ್ತರಗಳನ್ನೇ ಕಳಿಸ್ಕೊಟ್ಟಿದ್ದೀರಿ, ನಿಮಗೆ ಬಹುಶಃ ಪ್ರಶ್ನೆ ಅರ್ಥ ಆಗಿಲ್ಲ ಅನಿಸುತ್ತೆ. ಸರಿಯಾದ ಉತ್ತರ ಆಗಿತ್ತು ನಾನು ಕೇಳಿದಂತಹ ಪ್ರಶ್ನೆಗೆ, ಮುಂಗಾರು ಮಳೆ. ಮುಂಗಾರು ಮಳೆ ಅತ್ಯಂತ ಸುದೀರ್ಘ ಕಾಲ ಥಿಯೇಟರ್ಗಳಲ್ಲಿ ಪ್ರದರ್ಶನಗೊಂಡಂತಹ, ದಾಖಲೆ ಬರೆದಂತಹ ಪ್ರೇಮ ಕಾವ್ಯ ಇದಾಗಿತ್ತು. ಸರಿಯಾದ ಉತ್ತರವನ್ನು ನೀಡಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ವಿವಿಧ ಭಾರತೀಯ ಕಡೆಯಿಂದ ಪ್ರೀತಿಯ ಚಪ್ಪಾಳೆ. ಇದೀಗ ನಿಮ್ಮ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಸಂಪೂರ್ಣವಾಗಿ ವಿದೇಶದಲ್ಲಿ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಚಿತ್ರ ಯಾವುದು, ಆ ಚಿತ್ರ ಎಷ್ಟರಲ್ಲಿ ಬಿಡುಗಡೆ ಆಗಿತ್ತು. ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ವಿದೇಶದಲ್ಲಿ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಚಿತ್ರ ಯಾವುದು, ಹಾಗೆ ಅದು ಎಷ್ಟರಲ್ಲಿ ಬಿಡುಗಡೆಯಾಗಿತ್ತು. ಈ ಪ್ರಶ್ನೆಗೆ, ಈ ಎರಡೂ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದ್ರಷ್ಟೇ ಅವರ ಹೆಸರುಗಳನ್ನು ನಾನು ಹೇಳ್ತೀನಿ. ಒಂದು ಪ್ರಶ್ನೆಗೆ ಉತ್ತರ ನೀಡಿ, ಇನ್ನೊಂದು ಪ್ರಶ್ನೆಗೆ ಉತ್ತರ ನೀಡಿಲ್ಲ ಅಂದರೆ ಅಂತಹ ಅವರ ಹೆಸರನ್ನು ನಾನು ತೆಗೆದುಕೊಳ್ಳೋದಿಲ್ಲ. ಪ್ರಶ್ನೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದೀಗ ಕೇಳಿ ಕಾಟೇರ ಚಿತ್ರದ ಗೀತೆಯನ್ನು ಹೇಮಂತ್ ಕುಮಾರ್ ಹಾಗೆ ರಕ್ಷಿತಾ ಸುರೇಶ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆ ಇದು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿರುವಂತಹ ಗೀತೆಯನ್ನು ಕೇಳಿ.

ಸಿನಿಮಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾನು ಪ್ರಶ್ನೆಯನ್ನು ಕೇಳಿದ್ದೆ, ಸಂಪೂರ್ಣವಾಗಿ ವಿದೇಶದಲ್ಲಿ ಚಿತ್ರೀಕರಣಗೊಂಡಂತಹ ಮೊದಲ ಕನ್ನಡ ಸಿನಿಮಾ ಯಾವುದು ಹಾಗೂ ಎಷ್ಟರಲ್ಲಿ ಅದು ಬಿಡುಗಡೆಯಾಗಿತ್ತು ಅಂತ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ, ಯಾರ್ಯಾರು ಸರಿಯಾದ ಉತ್ತರನ ಕೊಟ್ಟಿದ್ದೀರಿ ಅಂತ ನೋಡ್ತಾ ಆಗುವಂತಹ ಸಮಯ ಇದು. ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಜಗದಂಬಿಕಾ ಹಂಸವೇಣಿ ಅವರು, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಅವರು ಉತ್ತರಹಳ್ಳಿಯಿಂದ, ಹಾಗೆ ಲೀಲಾ ಮಧು ಅವರ ಉತ್ತರ ಸಹ ಸರಿ ಇದೆ. ಇನ್ನು ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕೊಟ್ಟಿದ್ದೀರಿ ಅಂತ ನೋಡ್ತಾ ಹೋಗೋಣ. ಜಯಶ್ರೀ ಸುನಿಲ್ ಅವರು ರಾಜಾಜಿನಗರದಿಂದ, ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ನೇತ್ರಾ ಕೆಂಗೇರಿಯಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಗೀತಾ ಜೋಶಿ ಅವರು ಕಲಬುರಗಿಯಿಂದ, ಇನ್ನು ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಾಪುರದಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಸುಧಾಮೂರ್ತಿ ಅವರು ಕೆಹಳ್ಳಿ ಬೆಂಗಳೂರಿನಿಂದ, ಇನ್ನು ಜಿ ಎಸ್ ಚಂದನಾ ಚಿತ್ರದುರ್ಗದಿಂದ, ಅನುಪಮಾ ಅವರು ಕುಮಾರ ಪಾರ್ಕ್ನಿಂದ, ಶಾರದಾ ದಿವಾಕರ್ ಬೆಂಗಳೂರಿನಿಂದ, ಚೈತ್ರ ಅವರು ನಾಗರಬಾವಿಯಿಂದ ತಮ್ಮ ಸಂದೇಶ ಕಳಿಸಿದ್ದಾರೆ, ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ಕೆಲವರು ತಪ್ಪು ಅರ್ಥ ಮಾಡ್ಕೊಂಡಿದ್ದೀರಿ ಅನಿಸುತ್ತೆ, ನಾನು ಸರಿಯಾಗಿ ಕೇಳಿದ್ದೆ ಪ್ರಶ್ನೆಯನ್ನು. ಸಂಪೂರ್ಣವಾಗಿ ವಿದೇಶದಲ್ಲಿ ಚಿತ್ರೀಕರಣಗೊಂಡಂತಹ ಮೊದಲ ಕನ್ನಡ ಚಿತ್ರ ಯಾವುದು ಅಂತ ಕೆಲವರು ಬೇರೆ ಬೇರೆ ಉತ್ತರಗಳನ್ನು ಕಳಿಸಿದ್ದೀರಿ. ಇನ್ನು ಲಕ್ಷ್ಮೀಕಾಂತ್ ನವಲೇಹಳ್ಳಿ ರಟ್ಟೇನಹಳ್ಳಿ ಸಿಂಗಾಪುರ ಇಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಪರಿಮಳ ಬೆಂಗಳೂರಿನಿಂದ ತಮ್ಮ ಸಂದೇಶ ಕಳಿಸಿದ್ದಾರೆ. ವಾಣಿಶ್ರೀ ಧಾರವಾಡದಿಂದ, ಪೂರ್ಣಿಮಾ ಮೇಸ್ತ್ರಿ ಅವರು ಜಯನಗರದಿಂದ ತಮ್ಮ ಸಂದೇಶ ಕಳಿಸಿದ್ದಾರೆ. ವರಲಕ್ಷ್ಮಿ ಪಿಣ್ಯಿಂದ, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಮದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ, ಇನ್ನು ಅನೇಕರ ಉತ್ತರಗಳು ನಮ್ಮನ್ನು ತಲುಪಿವೆ. ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರು ರೇಖಾ ಯಲಹಂಕಾಯಿಂದ, ಹಾಗೆ ದೇವಿ ಸಿಂಗ್ ಅವರ ಉತ್ತರ ಸರಿ ಇದೆ, ಮಾಧವಿ ತಿಂಡ್ಲು ಅವರ ಉತ್ತರ, ಹಾಗೆ ಗಾಯತ್ರಿ ಅವರ ಉತ್ತರ ಸರಿ ಇದೆ. ಇನ್ನು ಅನೇಕರ ಉತ್ತರಗಳು.

ಬರ್ತಾ ಇದ್ದಾವೆ ನಮಗೆ. ಗಂಗಾಧರ್ ಬಿ ಜಿ ಹೊಸಮನೆ ಭದ್ರಾವತಿಯಿಂದ ನಿಮ್ಮ ಉತ್ತರ ಸಹ ಸರಿಯಿದೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು ಅಂದರೆ, ಸರಿಯಾದ ಉತ್ತರ ಆಗಿತ್ತು ಸಿಂಗಾಪುರದಲ್ಲಿ ರಾಜ ಕುಳ್ಳ. ಹೌದು, ಈ ಒಂದು ಚಿತ್ರ 1978 ಬಿಡುಗಡೆಯಾಗಿತ್ತು. ಸರಿಯಾದ ಉತ್ತರ ನೀಡಿದಂತಹ ಎಲ್ಲ ಕೇಳುಗರಿಗೂ ವಿವಿಧ ಭಾರತೀಯ ಪ್ರೀತಿಯ ಚಪ್ಪಾಳೆ. ಇದೀಗ ನಿಮ್ಮ ಮುಂದಿನ ಪ್ರಶ್ನೆ ಕೇಳುವಂತಹ ಸಮಯ, ಆದರೆ ನಮಗೆ ಸಮಯವೇ ಇಲ್ಲ. ಯಾಕಂದರೆ ಸಮಯ ಈಗಾಗಲೇ 1:59:08 ಆಗ್ತಾ ಇದ್ದಾವೆ. ಅದರಿಂದಾಗಿ ರಸಪ್ರಶ್ನೆ ಸಿನಿಮಾ ಆಧಾರಿತ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸೋಣ.

ಸಮಯ ಇನ್ನೇನು 2 ಗಂಟೆ ಆಗ್ತಾ ಇದೆ. ಇವತ್ತಿನ ಏನು ಸಿನಿಮಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಸಹ ನಮ್ಮ ಆತ್ಮೀಯ ಧನ್ಯವಾದ. ಇದೀಗ ಸಮಯ 2 ಗಂಟೆ ಆಗ್ತಾ ಇದೆ. ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ ಇನ್ನೊಂದು. ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ, ಹೋಗಿ.
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಸಮಯ ಆಗಿದೆ 2:15:50. ಈಗ ಕೇಳಿ ಸ್ಪಂದನ, ನಮ್ಮ ನಿಮ್ಮ ಮಾತು. ಇಮೇಲ್ ಹಾಗೂ ಪತ್ರಗಳನ್ನು ಆಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಬಿಕೆ ಸುಮತಿ ಹಾಗೂ ಕೆವಿ ಕೃಷ್ಣಪ್ಪ.
4: ಪ್ರೀತಿಯ ಆತ್ಮೀಯ ಕೇಳುಗರಿಗೆಲ್ಲ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಕೋಲಾರ್ ಕೃಷ್ಣಪ್ಪ, ನನ್ನ ಜೊತೆಗಿದ್ದಾರೆ
5: ಬಿಕೆ ಸುಮತಿ. ಆತ್ಮೀಯ ಕೇಳುಗರೇ, ಸ್ವಾಗತ ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ.
4: ಈಗ ನಾವು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಈ ಮೇಲ್ ವಾಯ್ಸ್ ಅಲ್ಲಿ ಅವಳಹಳ್ಳಿ ಅಂತ ಬರುತ್ತೆ, ಆದ್ರೆ ಫಿಮೇಲ್ ವಾಯ್ಸ್ ಅಲ್ಲಿ ಅವಳಹಳ್ಳಿ ಅಂತ ಬರುತ್ತೆ. ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಸ್ವಲ್ಪ ಒಂಥರ ಇರ್ಸ್ಮುರ್ಸ್ ಆಗತ್ತೆ.
5: ಅಂದ್ರೆ ನಮ್ಮ ಯಾವಾಗ್ಲೂ ಕಳೆದ ವಾರದ ಒಂದು ಪತ್ರೋತ್ತರದಲ್ಲಿ ನಾವು ಓದುವಾಗ ನಮ್ಮ ಉಚ್ಚಾರದ ಬಗ್ಗೆ ಹೇಳ್ತಾ ಇದ್ರು, ಯಾರು ನಮ್ಮ ಪ್ರಸಾದ್ ಅವರು ಅಲ್ವಾ. ಆದ್ರೆ ಈ ರೀತಿಯ ಎಷ್ಟು ಉಚ್ಚಾರಗಳು ನಮಗೆ ನಮ್ಮ ಭಾಷೆಯನ್ನೇ ಮರೆಸಿ ಬಿಡುವಂತಹ. ಈಗ ಏನು ಚನ್ನಮ್ಮನ ಕೆರೆ ಅಚ್ಚುಕಟ್ಟುಗೆ ನಮಗೆ ಮ್ಯಾಪ್ನಲ್ಲಿ ಬರೋದು ಚನ್ನಮಾನ ಕೆರೆ ಅಚ್ಚುಕಟ್ ಅಂತ ಬರುತ್ತೆ. ಹೀಗೆ ಬಂದಾಗ ನಮಗೆ ಇದು ಈ ಊರಿನ ಈ ಪ್ರದೇಶದ ನಿಜವಾದ ಹೆಸರೇನು, ಇಲ್ಲಿ ಏನೋ ಒಂದು ತಾಂತ್ರಿಕವಾಗಿ ಅದು ಆ ರೀತಿಯ ಒಂದು ವಾಯ್ಸ್ ಬಂದ್ರೂ ಕೂಡ
4: ಇನ್ನ ಸ್ವಲ್ಪ ಅಭಿವೃದ್ಧಿ ಆಗ್ಬೇಕು ಆಗತ್ತೆ. ನೀವು ಹೇಳಿದ ಖಂಡಿತ ಒಂದಲ್ಲ ಒಂದಿನ ಎಲ್ಲ ಪ್ರಾದೇಶಿಕ ಭಾಷೆ ಏನು ಆಯಾ ಒಂದು ಪ್ರಾಂತೀಯ ಭಾಷೆ ಎಲ್ಲ ಕೂಡ ಸ್ಪಷ್ಟವಾಗಿ ನಮಗೆ ಗೂಗಲ್ ಟ್ರಾನ್ಸ್ಲೇಷನ್ ಅಲ್ಲಿ ಲಭ್ಯತೆ ಸಿಗುತ್ತೆ, ಲಭ್ಯವಾಗುತ್ತೆ.
5: ಸಿಗತ್ತೆ ಹೌದು, ಆದ್ರೆ ಅನುಭವವೇ ಶ್ರೇಷ್ಠ ಅಂತ ಹೇಳುವ ಮಂದಿ ಇದ್ದಾರೆ. ಕೃತಕ ಬುದ್ಧಿಮತ್ತೆ ಬೇಕಾ ಬೇಡವಾ ಅಥವಾ ಟ್ರಾನ್ಸ್ಲೇಷನ್ ಗಳನ್ನ ನಾವು ಯಾರಿಗೋ ಹೇಳಿ ಮಾಡಿಸೋದು, ಅಂದ್ರೆ ಒಂದು ಯಂತ್ರಕ್ಕೆ ಕೊಟ್ಟು ಮಾಡಿಸೋದು ಸರಿನಾ ತಪ್ಪ, ಈ ತರ ಎಲ್ಲ ಅನೇಕ ವಾದ ವಿವಾದಗಳು ನಡೀತಾ ಇರುತ್ತೆ. ಹಾಡು ಕೇಳ್ತಾ ನಾವಂತೂ ಎಲ್ಲವನ್ನು ಮರೆತು ಹಾಡಿನ ಲೋಕದಲ್ಲಿ ಇರ್ತೀವಿ
4: ಖಂಡಿತ.
5: ಈಗ ಒಂದು ಹಾಡು ಕೇಳೋಣ.

0: ಹರೀಶ್ ಅವರು ಮತ್ತೊಂದು ಇಮೇಲ್ ಮಾಡಿ ಅದೇ ವಿಷಯ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ಹಾಡುಗಳು ಒಬ್ಬರದ್ದೇ ಪ್ರಸಾರ ಆಗುತ್ತೆ ಮತ್ತೆ ಸುಳ್ಳು ಹೆಸರುಗಳನ್ನ ಹೇಳ್ತಾರೆ ಅನ್ನೋಂಥದ್ದು. ಈಗಾಗಲೇ ನಾವು ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದೀವಿ. ಗಿರಿನಗರದ ವಸಂತ ಅವರು, ರಾಜರಾಜೇಶ್ವರಿ ನಗರದ ಪ್ರಸನ್ನ ಅವರು ಸಂದೇಶವನ್ನ ಕಳಿಸಿ, ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಕೇಳ್ತೀವಿ, ಈಗಲೇ ಕೇಳ್ತೀವಿ, ಆಗ್ಲೇ ಕೇಳ್ತೀವಿ ಅಂತ ಇಲ್ಲ. ನಾವು ಯಾವ್ದನ್ನೋ ಟ್ಯೂನ್ ಮಾಡ್ತಾ ಕೆಲವೊಮ್ಮೆ ನಮಗೆ 102.9 ಟ್ಯೂನ್ ಆಗತ್ತೆ, ಆಗ ಎಂಥ ಒಳ್ಳೆ ಕನ್ನಡ ಬರ್ತಾ ಇರುತ್ತೆ, ಎಂಥ ಸೊಗಸಾದ ಗೀತೆಗಳು ಬರ್ತಾ ಇರುತ್ತೆ. ನಾವು ಈಗ ಫಿಕ್ಸ್ ಮಾಡಿಬಿಟ್ಟಿದೀವಿ ನಮ್ಮ ಕಾರ್ನಲ್ಲಿ, ನಾನು ಕೇಳೋದೆ 102.9 ಅಂತ ಪ್ರಸನ್ನ ಅವರು ವಿಶೇಷವಾಗಿ ಹೇಳಿದ್ದಾರೆ.
1: ಇವರಿಗೆ ಧನ್ಯವಾದ ತಿಳಿಸೋಣ. ನೋಡಿ, ನಮ್ಮ ಒಂದು ಚಾನೆಲ್ ನ ಟ್ಯೂನ್ ಮಾಡಿ ಸದಾ ಕೇಳ್ತಾರಂದ್ರೆ ಅದು ನಮ್ಮ ಚಾನೆಲ್ ನ ಕಾರ್ಯಕ್ರಮಗಳ ಒಂದು ವೈವಿಧ್ಯತೆ, ಅದರಲ್ಲಿರುವಂತಹ ಒಂದು ಸತ್ವ ಅಂತ ಹೇಳಬಹುದು.
0: ಅನೇಕರು ನಮಗೆ ಪತ್ರಗಳನ್ನು ಬರೆದು ತಮ್ಮ ಮೆಚ್ಚುಗೆಯನ್ನು ಹೇಳಿದ್ದಾರೆ. ಮೆಚ್ಚುಗೆ ಪತ್ರಗಳನ್ನು ಹೇಳ್ತಾ ಹೋದ್ರೆ ಓದ್ತಾ ಹೋದ್ರೆ ನಮ್ಮ ಇತರ ಶ್ರೋತೃಗಳು ಹೇಳ್ತಾರೆ, ನೀವು ಬರೀ ಮೆಚ್ಚುಗೆ ಮಾತ್ರ ಓದ್ತೀರಾ, ನಾವು ಪ್ರಶ್ನೆ ಕೇಳಿದ್ರೆ ಓದಲ್ವಾ, ಇದ್ ಮಾಡಿದ್ರೆ ಹಾಗೆ ಒಂದು ಏನೋ ಒಂದು ಹೇಳಿದ್ರೆ ನಮ್ಮ ಇತರ ಶ್ರೋತೃಗಳು ಅದಕ್ಕೆ ಕೌಂಟರ್ ಯಾವಾಗ್ಲೂ ಇಟ್ಕೊಂಡಿರ್ತಾರೆ.
1: ಈಗ ನೋಡಿ, ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದ್ ತರ ಇರುತ್ತೆ, ಎಲ್ಲರ ಅಭಿಪ್ರಾಯ ಒಂದೇ ತರ ಇರುತ್ತೆ ಅನ್ನೋದು ಅದಾಗದ ಮಾತು. ಏನು ವಿವಿಧ ಭಾರತೀಯ ಒಂದು ಕಾರ್ಯಕ್ರಮಗಳನ್ನ ನಾವು ಪ್ರಸಾರ ಮಾಡುವಂತಹ ಒಂದು ಚಿತ್ರಗೀತೆಗಳ ಒಂದು ಮಾಧುರ್ಯತೆಯನ್ನ ಸವಿದು ಅವರ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. 10% ಜನ ಆ ಕಾರ್ಯಕ್ರಮಗಳ ಬಗ್ಗೆ ಏನೋ ಅವರ ಒಂದು ಭಿನ್ನ

0: ಅಭಿಪ್ರಾಯವನ್ನು ಸೂಚಿಸಿರಬಹುದು. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದು ನಮ್ಗೇನು ಬರುವಂತಹ ಒಂದು ಅಧಿಕೃತವಾಗಿ ಬರುವಂತಹ ಮೇಲುಗಳಲ್ಲೇ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಮೆಚ್ಚುಗೆ ಸಂದೇಶಗಳನ್ನು ನಮ್ಗೆ ಕಳಿಸಿಕೊಟ್ಟಿದ್ದಾರೆ.
1: ದೇವರ ಚಿಕ್ಕನಹಳ್ಳಿಯ ಕಿರಣ್ ಅವರಿಗೆ ನಾವು ಕಳೆದ ಒಂದು 10 ದಿನಗಳ ಹಿಂದೆ ಅಂತ ಕಾಣುತ್ತೆ. ಅವ್ರು ಹೇಳಿದ್ರು ಈ ಹಾಡಿಲ್ಲ ಆ ಹಾಡಿಲ್ಲ, ನಿಮ್ಗೆ ಇಂತ ಹಾಡನ್ನ ಆ ಕೇಂದ್ರ ಪ್ರಸಾರ ಮಾಡತ್ತೆ, ಅದು ಇದು
0: ಇವೆಲ್ಲ ಹೇಳಿದ್ರು.
1: ಆಗ ಅವರು ಒಂದು ಲಿಸ್ಟ್ ಕಳಿಸಿ ಅಂತ ನೀವು ಹೇಳಿದಿರಿ.
0: ಹೌದು,
1: ಅವರು ನಿಜವಾಗಿ ಸೀರಿಯಸ್ ಆಗಿ ಕೂತು ಒಂದು 100-110 ಹಾಡುಗಳ ಲಿಸ್ಟ್ ಅನ್ನ ಅವರು ಮಾಡಿದ್ದಾರೆ.
0: ದೇವರ ಚಿಕ್ಕನಹಳ್ಳಿಯ ಕಿರಣ್ ಅವರೇ, ತುಂಬಾ ಸಂತೋಷ ನಿಮ್ಮ ಒಂದು ಈ ಒಂದು ಆಸಕ್ತಿದಾಯಕ ಒಂದು ಸಂದೇಶಕ್ಕೆ, ತುಂಬಾ ಧನ್ಯವಾದಗಳು.
1: ಎಷ್ಟು ಚೆನ್ನಾಗಿ ಅವರು ಒಂದು ಲಿಸ್ಟ್ ಅನ್ನ ನಮಗೆ ಕಳಿಸಿಕೊಟ್ಟಿದ್ದಾರೆ ಅಂದ್ರೆ ಯಾವ ಚಿತ್ರ ಯಾರು ಹಾಡಿದ್ದಾರೆ, ಅದು ಯಾವ ಇಸ್ವಿನಲ್ಲಿ ರಿಲೀಸ್ ಆಯ್ತು, ಆ ಚಿತ್ರದ ಹೆಸರೇನು, ಆ ಯಾವ ಹಾಡು ನಮ್ಮಲ್ಲಿ ಇಲ್ಲ ಅನ್ನೋದರ ಒಂದು ಪಟ್ಟಿನ ಅವರು ನಮಗೆ ಕಳಿಸಿಕೊಟ್ಟಿದ್ದಾರೆ.
0: ನಿಮ್ಮ ಪಟ್ಟಿಗೆ ತುಂಬಾ ಧನ್ಯವಾದಗಳು. ಈಗಲೇ ನಿಮ್ಮ ಪಟ್ಟಿಯನ್ನ ನಾವು ಪರಿಗಣನೆಗೆ ತೆಗೆದುಕೊಂಡು ಸಂಬಂಧಪಟ್ಟ ಒಂದು ಏನು ನಮ್ಮ ಧ್ವನಿ ಭಂಡಾರಕ್ಕೆ ಕಳಿಸಿ, ಇಲ್ವೋ ಯಾವ ಹಾಡುಗಳ ಲಭ್ಯತೆ ಇಲ್ವೋ ಅವೆಲ್ಲವನ್ನು ಕೂಡ ಆ ಹಾಡುಗಳನ್ನ ಮತ್ತೆ ಪ್ರಸಾರ ಮಾಡೋದಕ್ಕೆ ನಾವು ಅನುವು ಮಾಡಿಕೊಡ್ತೀವಿ. ದೇವರ ಚಿಕ್ಕನಹಳ್ಳಿಯ ಕಿರಣ್ ಅವರೇ, ನಿಮ್ಮ ಈ ಒಂದು ಆಸಕ್ತಿದಾಯಕ ಒಂದು ವಿಚಾರಕ್ಕೆ ತುಂಬಾ ಧನ್ಯವಾದಗಳು.
1: ಅನೇಕ ಸಲ ಏನಾಗುತ್ತೆ, ನಾವು ಆಗ ತಿರುಗುವ ತಟ್ಟೆಗಳು ಏನು ಡಿಸ್ಕ್ ಅಂತ ಹೇಳ್ತೀವಿ, ಅದರಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈಗ ಡಿಜಿಟಲ್ ಆಗಿ ಎಲ್ಲವೂ ಕೂಡ ಕನ್ವರ್ಟ್ ಆಗಿರುವಂತದ್ದು,
0: ಎಲ್ಲ ಕಂಪ್ಯೂಟರ್ಲ್ಲಿ ಇರುವಂತದ್ದು.
1: ಹೌದು, ಹಾಗಾಗಿ ಕೆಲವು ಹಾಡುಗಳು ಹಳೇದಾಗಿದೆ ಮತ್ತೆ ತಾಂತ್ರಿಕವಾಗಿ ಅದು ಈ ಒಂದು ಫಾರ್ಮ್ಯಾಟ್ಗೆ ಒಗ್ಗದೇ ಇರುವಂತಹ ಹಾಡುಗಳು, ಅಂತ ಹಾಡುಗಳು ಕೈ ಬಿಟ್ಟುಬಿಟ್ಟಿದೀವಿ, ಅದು ಪ್ರಸಾರ ಮಾಡಕ್ ಆಗಲ್ಲ. ಯಾಕೆಂದ್ರೆ ಗುಣಮಟ್ಟ ಕೆಲವೊಮ್ಮೆ ಸರಿ ಇರಲ್ಲ, ಈ ಕಾರಣಗಳಿಗಾಗಿ ಇರುತ್ತೆ, ಕೆಲವೊಮ್ಮೆ ಬಿಟ್ಟು ಹೋಗಿದೆ. ಅದು ಬಿಟ್ರೆ ನಮಗೆ ಏನು ಲಭ್ಯ ಇದೆ ಅಥವಾ ಬೇರೆ ನಮಗೆ ಆಗುತ್ತೆ ಅನ್ನುವಂಥದ್ದನ್ನ ಖಂಡಿತ ನಾವು ಪ್ರಸಾರ ಮಾಡ್ತೀವಿ.
0: ಅತಿ ಶೀಘ್ರದಲ್ಲೇ ಇವರ ಒಂದು ಪಟ್ಟಿಯನ್ನ ನಾವು ಪ್ರಸಾರ ಪಟ್ಟಿಯ ಒಂದು ಹಾಡುಗಳನ್ನ ಪ್ರಸಾರ ಮಾಡೋದಕ್ಕೆ ಎಲ್ಲಾ ತರದ ಒಂದು ಕ್ರಮವನ್ನ ನಾವು ತಗೊಂತ ಇದ್ದೀವಿ ಅಂತ ಹೇಳಿ
1: ಭರವಸೆಯನ್ನ ಕೊಡ್ತಾ ಇದ್ದೀವಿ. ಸ್ಪಂದನ ಕಾರ್ಯಕ್ರಮಕ್ಕೆ ನೀವು ಇಮೇಲ್ ಕಳಿಸಬಹುದಾದ ವಿಳಾಸ
0: kannadavividdhabharati@gmail.com
1: kannadavividdhabharati@gmail.com. ಇನ್ನು ನಮಗೆ ಪತ್ರಗಳನ್ನು ಬರೆಯಬಹುದಾದ ವಿಳಾಸ
0: ನಿಲಯ ನಿರ್ದೇಶಕರು ವಿವಿಧ ಭಾರತಿ ಆಕಾಶವಾಣಿ
1: ರಾಜಭವನ ರಸ್ತೆ
0: ಬೆಂಗಳೂರು
1: 5600001. ಈ ವಿಳಾಸಕ್ಕೆ ಪತ್ರಗಳನ್ನು ಬರೆಯಬಹುದು. ಪ್ರೀತಿಯ ಕೇಳುಗರೇ, ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ
0: ಹಾಗೂ ಕೋಲಾ ಕೃಷ್ಣಪ್ಪನ
1: ನಮಸ್ಕಾರಗಳು.

0: ಸಮಯ ಇನ್ನೇನು 2:30 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ, ಚುನಾವಣಾ ಆಯೋಗ ಘೋಷಣೆ. ಎಬೋಲಾ ವೈರಸ್ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ. ಎಸ್ಐಆರ್ ವಿರುದ್ದ ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ವಿರುದ್ಧ ಹೇಳಿಕೆ ಹಿನ್ನೆಲೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇದೇ 25 ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮಾಜಿ ಪ್ರಧಾನಿ HD ದೇವೇಗೌಡ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಈರಣ್ಣ ಕಡಾಡಿ ನಾರಾಯಣ್ ಅವರ ನಿವೃತ್ತಿಯಿಂದ ತೆರವಾಗುವ ರಾಜ್ಯದ 4 ಸ್ಥಾನ ಸೇರಿ ಒಟ್ಟು 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ಜೂನ್ 18 ರಾಜ್ಯಸಭಾ ಚುನಾವಣೆ ನಡೆಯಲಿದ್ದು ಅಂದೇ ಮತ ಎಣಿಕೆ ಕಾರ್ಯವೂ ನಡೆಯಲಿದೆ. ಜೂನ್ 8 ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನವಾಗಿದ್ದು ಜೂನ್ 9 ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಜೂನ್ 11 ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದೆ. ಜೂನ್ 1 ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಎಬೋಲಾ ವೈರಸ್ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು, ದೇಶದಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಕೇಂದ್ರ ಸರ್ಕಾರ ತುರ್ತು ಪತ್ರ ಬರೆದಿದ್ದು ನಿಗಾ ವಹಿಸುವಂತೆ ಸೂಚಿಸಿದೆ. ವಿಮಾನ ನಿಲ್ದಾಣಗಳಲ್ಲಿ, ಬಂದರುಗಳಲ್ಲಿ ಪ್ರಯಾಣಿಕರ ತಪಾಸಣೆಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಕಾಂಗೋ, ಉಗಾಂಡ ಹಾಗೂ ದಕ್ಷಿಣ ಸೂಡಾನ್ನಿಂದ ಭಾರತಕ್ಕೆ ಆಗಮಿಸುವ, ಆ ದೇಶಗಳ ಮೂಲಕ ಪ್ರಯಾಣಿಸುವ ಪ್ರಯಾಣಿಕರ ಬಗ್ಗೆ ನಿಗಾ ಇಡುವಂತೆ ನಿರ್ದೇಶನ ನೀಡಿದೆ. ರಾಜ್ಯ ಆರೋಗ್ಯ ಇಲಾಖೆ ಕ್ವಾರಂಟೈನ್ ಕೇಂದ್ರ ಗುರುತು ಮಾಡಬೇಕು. ಹೆಲ್ತ್ ಸ್ಕ್ರೀನಿಂಗ್ ಸಿಬ್ಬಂದಿಯನ್ನು ಹೆಚ್ಚಳ ಮಾಡಬೇಕು. ಎಬೋಲಾ ಚಿಕಿತ್ಸೆ ಕುರಿತಂತೆ ಆರೋಗ್ಯ ಕಾರ್ಯಕರ್ತರಿಗೆ ಅರಿವು ಮೂಡಿಸುವಂತೆ ಸೂಚಿಸಿದೆ. ಪ್ರಸ್ತುತ ಭಾರತದಲ್ಲಿ ಯಾವುದೇ ಎಬೋಲಾ ಪ್ರಕರಣಗಳು ದಾಖಲಾಗಿಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಸ್ಪಷ್ಟಪಡಿಸಿದೆ. ವೈದ್ಯಕೀಯ ಕೋರ್ಸು ಪ್ರವೇಶಕ್ಕೆ ನೀಟ್ ಬದಲಾಗಿ ಮೊದಲಿನಂತೆ ಸಿಇಟಿ ಪರೀಕ್ಷೆ ನಡೆಯಲಿ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ, ಐಟಿಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದ ಈಗಾಗಲೇ 100,000 ಮಂದಿ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಸ್ಐಆರ್ ವಿರುದ್ಧ ಕಾನೂನಾತ್ಮಕ ಹೋರಾಟ ಮುಂದುವರಿಸಲಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಜೆಪಿಯವರಿಗೆ ಚುನಾವಣೆ ಗೆಲ್ಲುವುದೇ ಮುಖ್ಯವಾಗಿದೆ ಹೊರತು ದೇಶದ ಆರ್ಥಿಕ ಪರಿಸ್ಥಿತಿ, ವಿದೇಶಾಂಗ ನೀತಿ ಬಗ್ಗೆ ಚಿಂತೆ ಇಲ್ಲ ಎಂದು ದಿನೇಶ್ ಗುಂಡೂರಾವ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜುಲೈ 1 ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ 9 ತರಗತಿಯ ವಿದ್ಯಾರ್ಥಿಗಳಿಗೆ ತ್ರಿಭಾಷಾ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಹೊಸ ನೀತಿಯನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಂದು ಅರ್ಜಿ ಸಲ್ಲಿಸಲಾಗಿದೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಲ್ಲಿಸಿದ್ದ ಅರ್ಜಿಯನ್ನು ಪರಿಶೀಲಿಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಮುಂದಿನ ವಾರ ವಿಚಾರಣೆ ನಡೆಸಲು ಒಪ್ಪಿಕೊಂಡಿದೆ. ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿಯು ಹೊರಡಿಸಿದ ಸುತ್ತೋಲೆಯಲ್ಲಿ 9 ತರಗತಿಯ ವಿದ್ಯಾರ್ಥಿಗಳು ಜುಲೈ 1 3 ಭಾಷೆಗಳನ್ನು ಅಧ್ಯಯನ ಮಾಡಬೇಕು. ಅವುಗಳಲ್ಲಿ ಕನಿಷ್ಠ 2 ಸ್ಥಳೀಯ ಭಾಷೆಗಳಾಗಿರಬೇಕು ಎಂದು ತಿಳಿಸಿದೆ. ಈ ಸುತ್ತೋಲೆಯನ್ನು ವಿರೋಧಿಸಿದ ಹಿರಿಯ ವಕೀಲ ಮುಕುಲ್ ರೋಹಟಗಿ, 9 ತರಗತಿಯಲ್ಲಿ ಹೆಚ್ಚುವರಿ 2 ಭಾಷೆಗಳನ್ನು ಕಲಿಯುವುದು, 10 ತರಗತಿಯ ಬೋರ್ಡ್ ಪರೀಕ್ಷೆ

0: ತಯಾರಿಕೆಗೆ ಅಡ್ಡಿಯಾಗಲಿದೆ ಎಂದು ವಾದಿಸಿದರು. ಇದು ವಿದ್ಯಾರ್ಥಿಗಳ ಮೇಲೆ ಹೊರೆಯಾಗಲಿದೆ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದರು. ವಾದ ಆಲಿಸಿದ ನ್ಯಾಯಪೀಠ ಮುಂದಿನ ವಾರ ವಿಚಾರಣೆಗೆ ಈ ವಿಷಯವನ್ನು ಪಟ್ಟಿ ಮಾಡುವುದಾಗಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ನೀಡಿದ ಹೇಳಿಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ 3 ಬಾರಿ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿರುವ ಪ್ರಧಾನಿ ಮೋದಿ ಅವರನ್ನು ವಿಶ್ವವೇ ಕೊಂಡಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ದೇಶದ ಪ್ರಧಾನಿ ಮತ್ತು ಗೃಹ ಸಚಿವರ ಬಗ್ಗೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೀಳುಮಟ್ಟದಲ್ಲಿ ಮಾತನಾಡಿರುವುದು ಸಾಂವಿಧಾನಿಕ ಹುದ್ದೆಗಳಿಗೆ ಮಾಡಿರುವ ಅವಮಾನ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿಕಾರಿಗಳು ಸಮಾಜದ ಒಳಿತಿಗಾಗಿ ನ್ಯಾಯದ ಪರವಾಗಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮಂಡ್ಯ ತಾಲೂಕಿನ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ಕಾನೂನುಬದ್ಧವಾಗಿ ಹಾಗೂ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲು ಕರೆ ನೀಡಿದ್ದಾರೆ. ಲೋಕಾಯುಕ್ತ ಸಂಸ್ಥೆಯನ್ನು ಬಲಹೀನ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಜಿಲ್ಲೆಯ ಬಂದಿಗೌಡ ಬಡಾವಣೆ 2ನೇ ಕ್ರಾಸ್ನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾರ್ಥಿನಿಯರ ವಸತಿ ನಿಲಯ ಹಾಗೂ ವಾಲ್ಮೀಕಿ ವಸತಿ ನಿಲಯಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಅಹವಾಲು ಸ್ವೀಕರಿಸಿದರು. 15 ದಿನಗಳಲ್ಲಿ ವಿದ್ಯಾರ್ಥಿ ನಿಲಯವನ್ನು ವರ್ಗಾವಣೆ ಮಾಡುವಂತೆ ಹಾಗೂ ವಸತಿ ನಿಲಯದ ಅಡುಗೆ ಸಿಬ್ಬಂದಿ ಹಾಗೂ ವಾರ್ಡನ್ ಅವರನ್ನು ಶೀಘ್ರವೇ ಬದಲಾಯಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗದಲ್ಲಿ ಶೇಖರಿಸಲಾಗಿರುವ ಮರದ ರೆಂಬೆ ಕೊಂಬೆ ಹಾಗೂ ಇತರೆ ಮರದ ಅವಶೇಷಗಳನ್ನು ವಿಲೇವಾರಿ ಮಾಡಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ ಬಹಳಷ್ಟು ಮರಗಳು ಧರೆಗುಳುಗಿವೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರ ಪಾಲಿಕೆಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಸಣ್ಣಪುಟ್ಟ ಮರದ ಕೊಂಬೆಗಳು ಹಾಗೂ ಇತರೆ ಅವಶೇಷಗಳನ್ನು ಶ್ರೆಡ್ಡಿಂಗ್ ಯಂತ್ರಗಳನ್ನು ನಿಯೋಜಿಸುವ ಮೂಲಕ ತ್ಯಾಜ್ಯವನ್ನು ಕಾಂಪೋಸ್ಟ್ ಘಟಕಕ್ಕೆ ಸಾಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ 192 ಮರದ ರೆಂಬೆ ಕೊಂಬೆಗಳು ಧರೆಗುರುಳಿವೆ ಎಂದು ಜಿಬಿಎ ಪ್ರಕರಣದಲ್ಲಿ ತಿಳಿಸಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯಲ್ಲಿ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಮೇತ ಮಳೆಯಿಂದಾಗಿ ಮರಗಳು ಬೆಸ್ಕಾಂ ಇಲಾಖೆಯ ವಿದ್ಯುತ್ ಕಂಬಗಳ ಮೇಲೆ ಉರುಳಿಬಿದ್ದ ಪರಿಣಾಮ ತಿಪ್ಪಸಂದ್ರ ಎಂ ಹೊಸಹಳ್ಳಿ ಕ್ರಾಸ್ ಗೊಲ್ಲಹಳ್ಳಿ ಬೆಡ್ ಶೆಡ್ಹಳ್ಳಿ ಗ್ರಾಮಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಬೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ದುರಸ್ತಿಯಲ್ಲಿ ತೊಡಗಿದ್ದಾರೆ. ಇಂದು ಸಂಜೆಯೊಳಗೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ವ್ಯವಸ್ಥೆ ಮಾಡಲಾಗುವುದು ಎಂದು ಬೆಸ್ಕಾಂ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಅನ್ಸರ್ ಪಾಷಾ ತಿಳಿಸಿದ್ದಾರೆ. ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ನೇಮಕಗೊಂಡ ಯುವಕರಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಇದೇ ವೇಳೆ ಅವರು ಈ ಯೋಜನೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುವ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಇದೇ 25ರ ವೇಳೆಗೆ ಮಳೆ ಮುಂದುವರಿಯಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜಧಾನಿಯಲ್ಲಿ ನಿನ್ನೆ ಸುರಿದ ಮಳೆಗೆ ಹಲವೆಡೆ ಮರಗಳು ಉರುಳಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಹಲವು ಪ್ರದೇಶಗಳಲ್ಲಿ ಮಧ್ಯರಾತ್ರಿ ವೇಳೆ ಮಳೆ ತೀವ್ರಗೊಂಡಿದ್ದು ಬಿರುಗಾಳಿಗೆ ಮರಗಳು ಉರುಳಿವೆ ಎಂದು ಗ್ರೇಟರ್ ಬೆಂಗಳೂರು

ಪ್ರಾಧಿಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ, ಚುನಾವಣಾ ಆಯೋಗ ಘೋಷಣೆ. ಎಬೋಲಾ ವೈರಸ್ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ. ಎಸ್ಐಆರ್ ವಿರುದ್ಧ ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ವಿರುದ್ಧ ಹೇಳಿಕೆ ಹಿನ್ನೆಲೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇದೇ 25 ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 2:40 ಅಂತ ಈಗಾಗಲೇ ನಾನು ಹೇಳಾಗಿದೆ. ಈಗ ಕಾರ್ಯಕ್ರಮ ಯಾವುದು ಅಂತ ನಿಮಗೆ ಗೊತ್ತೇ ಇದೆ. ಇದು ಚಿತ್ರತಾನ ಕಾರ್ಯಕ್ರಮ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಸಮಯ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ಆಕಾಶ್. ಈ ಒಂದು ಚಿತ್ರ 2005 ಬಿಡುಗಡೆ ಆಯಿತು. ಈ ಒಂದು ಚಿತ್ರವನ್ನು ಮಹೇಶ್ ಬಾಬು ಅವರು ನಿರ್ದೇಶಿಸಿದ್ದಾರೆ, ಹಾಗೆಯೇ ಪಾರ್ವತಮ್ಮ ರಾಜ್ಕುಮಾರ್ ಅವರು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಈ ಒಂದು ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್, ರಮ್ಯಾ, ಆಶೀಶ್ ವಿದ್ಯಾರ್ಥಿ, ಕಿಶೋರ್ ಮತ್ತು ಅವಿನಾಶ್ ಅವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಆರ್ ಪಿ ಪಟ್ನಾಯಕ್ ಅವರು ಈ ಒಂದು ಚಿತ್ರದ ಎಲ್ಲ ಗೀತೆಗಳಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ. ಇನ್ನು ಈ ಚಿತ್ರದ ಛಾಯಾಗ್ರಹಣವನ್ನು ಹಾಗೆ ಸಂಕಲನವನ್ನು ಮಾಡಿದ್ದಾರೆ ಪ್ರಸಾದ್ ಬಾಬು ಹಾಗೂ ಎಸ್ ಮನೋಹರ್ ಅವರು. ಇನ್ನು ಈ ಚಿತ್ರದ ಎಲ್ಲ ಈ ಒಂದು ಚಿತ್ರದ ಗೀತೆಗಳಿಗೆ ಧ್ವನಿಯಾಗಿದ್ದದ್ದು ಕೆ ಎಸ್ ಚಿತ್ರ ಅವರು, ಉದಿತ್ ನಾರಾಯಣ್, ಪುನೀತ್ ರಾಜ್ಕುಮಾರ್, ಕುನಾಲ್ ಗಾಂಜಾವಾಲ, ರಾಜೇಶ್ ಕೃಷ್ಣನ್, ಶ್ರೇಯಾ ಘೋಷಾಲ್ ಇವರೆಲ್ಲರೂ ಈ ಒಂದು ಚಿತ್ರದ ಎಲ್ಲ ಗೀತೆಗಳಿಗೂ ಸಹ ಧ್ವನಿಯಾಗಿದ್ದರು. ಈಗ ಕೇಳೋಣ ಆಕಾಶ್ ಚಿತ್ರದ ಗೀತೆಗಳನ್ನು.

ಸಮಯ ಆಗಿದೆ 2:59:30. ಇದುವರೆಗೂ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನು ಕೇಳಿದ್ರಿ. 3:00-4:00 ಹಿಂದಿ ಕಾರ್ಯಕ್ರಮದಲ್ಲಿ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಕೇಳಿ, ಆನಂತರ 4:00-5:00 ಕೇಳುವಿರಿ ಪರಿಮಳ ಮುಕ್ತ ಮಾತು.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 4:01. ಇದೀಗ ನೀವು ಕೇಳುವಿರಿ ಪರಿಮಳ ಮುಕ್ತ ಮಾತು. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಪಿಯುಸಿ ನಂತರ ಮುಂದೇನು ಎನ್ನುವಂತಹ ವಿಷಯದ ಕುರಿತಾಗಿ ಮಾತನಾಡಲಿದ್ದಾರೆ. ನಮ್ಮ ಜೊತೆ ಪ್ರಣವಸ್ಯ ಅಕಾಡೆಮಿಯ ಮುಖ್ಯಸ್ಥರು ಹಾಗೂ ಮುಖ್ಯಸ್ಥರಾದಂತಹ ಶ್ರೀಯುತ ನಾಗೇಂದ್ರ ಅವರು. ಗೆಳೆಯರೇ, ಬದುಕಿನಲ್ಲಿ ಕೆಲವು ಘಟ್ಟಗಳು ತುಂಬ ಮುಖ್ಯ ಆಗುತ್ತವೆ, ಅದರಲ್ಲೂ ಪಿಯುಸಿ ಅನ್ನುವಂಥದ್ದು ತುಂಬ ಮುಖ್ಯ. ಈ ಸಮಯದ ಇದೆಯಲ್ಲ, ಅದು ವಿದ್ಯಾರ್ಥಿಗಳ ಜೀವನದ ಅತಿದೊಡ್ಡ ತಿರುವು. ಮುಂದೇನು ಓದಬೇಕು, ಯಾವ ಕೋರ್ಸ್ ಆರಿಸಿಕೊಂಡರೆ ಒಳ್ಳೆಯ ಭವಿಷ್ಯ ಇರುತ್ತೆ ಅನ್ನುವಂತಹ ಸಾವಿರ ಪ್ರಶ್ನೆಗಳು, ಗೊಂದಲಗಳು ಇತ್ತೀಚೆಗೆ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರನ್ನು ಸಹ ಕಾಡ್ತಿರುತ್ತವೆ. ಕೇವಲ ಇಂಜಿನಿಯರಿಂಗ್ ಮೆಡಿಕಲ್ ಅಷ್ಟೇ ಅಲ್ಲ, ಇವತ್ತು ನಮ್ಮ ಮುಂದೆ ನೂರಾರು ಹೊಸ ಹಾದಿಗಳಿದ್ದಾವೆ. ಆ ಗೊಂದಲಗಳ ಗೂಡಿಗೆ ಸರಿಯಾದ ಉತ್ತರ ನೀಡಿ ನಿಮಗೆ ಸರಿಯಾದ ದಾರಿ ತೋರಿಸೋದಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಖ್ಯಾತ ಶಿಕ್ಷಣ ತಜ್ಞರು ಹಾಗೂ ಪ್ರಣವಸ್ಯ ಅಕಾಡೆಮಿಯ ಮುಖ್ಯಸ್ಥರಾದಂತಹ ಶ್ರೀಯುತ ನಾಗೇಂದ್ರ ಅವರು. ವಿದ್ಯಾರ್ಥಿಗಳ ನಾಡಿಮಿಡಿತಬಲ್ಲಂತಹ ಇವರು ಇವತ್ತು ನಮಗೆ ಪಿಯುಸಿ ನಂತರದ ಅದ್ಭುತ ಅವಕಾಶಗಳ ಬಗ್ಗೆ ತಿಳಿಸಿಕೊಡಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅದಕ್ಕೂ ಮುಂಚೆ ಇದೀಗ ಕೇಳ್ಕೊಂಡು ಬನ್ನಿ ಶಬ್ದವೇದಿ ಚಿತ್ರದ ಗೀತೆಯನ್ನ. ಡಾಕ್ಟರ್ ರಾಜ್ಕುಮಾರ್ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಗೀತೆ ಇದು. ಹಂಸಲೇಖ ಅವರು ಈ ಒಂದು ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯವನ್ನು ನೀಡಿದ್ದಾರೆ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈಗಾಗಲೇ ನಿಮಗೆ ಹೇಳಿದ್ದೆ PUC ನಂತರ ಮುಂದೇನು, ಈ ಕುರಿತಾಗಿ ಪ್ರಣವಸ್ಯ ಅಕಾಡೆಮಿಯ ಮುಖ್ಯಸ್ಥರಾದ ಶ್ರೀಯುತ ನಾಗೇಂದ್ರ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಅವರನ್ನ ನಾವು ಮಾತಾಡಿಸ್ತಾ ಹೋಗೋಣ. ಹಲೋ ಸರ್, ನಮಸ್ತೆ.
1: ನಮಸ್ಕಾರ
0: ಸರ್. ನಮ್ಮ ಪರಿಮಳ ಕಾರ್ಯಕ್ರಮಕ್ಕೆ ನಿಮಗೆ ತುಂಬ ಹೃದಯದ ಸ್ವಾಗತ.
1: ಧನ್ಯವಾದಗಳು
0: ಸರ್. ಹೇಗಿದ್ದೀರಿ?
1: ತುಂಬಾ ಚೆನ್ನಾಗಿದ್ದೀನಿ. ಈ ಒಂದು ಸಮಯಕ್ಕೆ ತುಂಬಾ ಅರ್ಥಪೂರ್ಣವಾದಂತ ಕಾರ್ಯಕ್ರಮ ನೀವು ಹಮ್ಮಿಕೊಂಡಿದ್ದೀರಾ. ಶುಭಾಶಯಗಳು ಮಕ್ಕಳಿಗೆಲ್ಲ.
0: ಧನ್ಯವಾದ ಸರ್. ಸರ್, ಈಗ ನಾನು ಅಂದ್ರೆ ನಾವು PUC ಅಂದ್ರೆ ಮುಗಿಸಿರ್ತಾರೆ ಈಗ ವಿದ್ಯಾರ್ಥಿಗಳು, ತಕ್ಷಣ ವಿದ್ಯಾರ್ಥಿಗಳಾಗಿರ್ಬೋದು ಪೋಷಕರಿಗಾಗಿರ್ಬೋದು ಒಂದು ರೀತಿಯಾದಂತಹ ಆತಂಕದ ವಾತಾವರಣ ನಿರ್ಮಾಣ ಆಗಿರುತ್ತೆ. ಈ ಸಮಯದಲ್ಲಿ ಅವರು ತಮ್ಮ ಮನಸ್ಸನ್ನ ಶಾಂತವಾಗಿಟ್ಟುಕೊಂಡು ಮೊದಲ ಹೆಜ್ಜೆ ಹೇಗಿಡಬೇಕು ಅಂತ?
1: ಈ ಆತಂಕ ಅನ್ನೋದು ತುಂಬಾ ಸಹಜ.
0: ಹಾ ಸರ್.
1: ಈ ಸಂದರ್ಭದಲ್ಲಿ ಅವರೆಲ್ಲ ಗಾಬರಿ ಆಗೋದಕ್ಕಿಂತ ಸ್ಪಷ್ಟತೆ ಮತ್ತು ಸಮಾಧಾನ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ತುಂಬಾ ಇಂಪಾರ್ಟೆಂಟ್. ರಿಸಲ್ಟ್ ಬಂದ ತಕ್ಷಣ ಯಾವುದೇ ಒಂದು ಇಮಿಡಿಯೇಟ್ ಡಿಸಿಷನ್ ಅವ್ರು ತಗೋಬಾರದು. ಅದ್ರ ಜೊತೆಗೆ ಬೇರೆಯವ್ರು ಏನ್ ಮಾಡ್ತಿದ್ದಾರೆ ಅನ್ನೋ ಒಂದು ಕಂಪ್ಯಾರಿಸನ್ ಕೂಡ ಮಾಡಬಾರ್ದು. ತಮ್ಮ ಇಂಟ್ರೆಸ್ಟ್ ಏನಿದೆ, ತಮ್ಮ ಕೆಪಾಸಿಟಿ ಏನಿದೆ, ಫ್ಯೂಚರ್ ಅಲ್ಲಿ ನಮ್ಗೆ ಏನಿಷ್ಟ, ಇದನ್ನ ಅವರು ಅವಲೋಕನ ಮಾಡ್ಕೋಬೇಕಾಗತ್ತೆ. ಎರಡನೇದಾಗಿ ಪೇರೆಂಟ್ಸ್ ಮಕ್ಕಳ ಮೇಲೆ ಅನ್ನೆಸೆಸರಿ ಪ್ರೆಷರ್ ಹಾಕ್ಬಾರ್ದು. ಮಾರ್ಕ್ಸ್ ಮಾತ್ರ ನಮ್ಮ ಜೀವನದ ಸಕ್ಸಸ್ ನ ಡಿಸೈಡ್ ಮಾಡಲ್ಲ.
0: ಹೌದು ಸರ್.
1: ಆಮೇಲೆ ಇವತ್ತಿನ ಕಾಲದಲ್ಲಿ ಎಲ್ರಿಗೂ ಗೊತ್ತಿದೆ, ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಮಾತ್ರ ಅಲ್ಲ, ಎಷ್ಟು ಕೋರ್ಸ್ಗಳಿದೆ ಅಂದ್ರೆ ಅದರದೇ ಒಂದು ಡಿಕ್ಷನರಿ ಮಾಡಬಹುದು. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು ಅಂದ್ರೆ ಮೊದಲು ತಮ್ಮ ಇಂಟ್ರೆಸ್ಟ್ ಇರುವಂತ ಫೀಲ್ಡ್ ಯಾವುದು, ಆ ಫೀಲ್ಡ್ ಅಲ್ಲಿ ಯಾವ್ಯಾವ ಕೋರ್ಸ್ ಇದೆ, ಆ ಕೋರ್ಸ್ ಸಂಬಂಧಪಟ್ಟ ಕಾಲೇಜ್ಗಳು ಯಾವ್ದು, ಜೊತೆಗೆ ಕಾಲೇಜ್ಗಳ ರೇಟಿಂಗು ಯಾವ್ ಚೆನ್ನಾಗಿದೆ ಯಾವ್ ಚೆನ್ನಾಗಿಲ್ಲ, ಜೊತೆಗೆ ಕೋರ್ಸ್ ಕಾಲೇಜು ಡಿಸೈಡ್ ಮಾಡೋದ್ರ ಜೊತೆಗೆ ತಮ್ಮ ಫ್ಯಾಮಿಲಿ ಆರ್ಥಿಕ ಸ್ಥಿತಿನ ಕೂಡ ಅವ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಇಷ್ಟಪಡುವಂತ ಕಾಲೇಜು ಕೋರ್ಸ್ಗೆ ಎಷ್ಟು ವೆಚ್ಚ ಆಗುತ್ತೆ, ಈ ಎಲ್ಲಾ ಮಾಹಿತಿಗಳನ್ನ ಅವರು ಸಂಗ್ರಹಿಸಬೇಕು. ಫಸ್ಟ್ ಡೇಟಾ ಕಲೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಮೊದಲನೇ ಹೆಜ್ಜೆ ಡೇಟಾ ಕಲೆಕ್ಷನ್. ಆದ್ಮೇಲೆ ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡ್ಬಿಟ್ರೆ ಸರಿಯಾಗಿರೋ ದಾರಿ ಕಾಣಿಸುತ್ತೆ. ಪ್ಯಾನಿಕ್ ಬಟನ್ ಒತ್ತಬಾರದು. ಇಂಥ ಸಮಯದಲ್ಲಿ ಮಕ್ಳಿಗೆ ಮೆಚುರಿಟಿ ಇರಲ್ಲ. ಸೊ ಪೇರೆಂಟ್ಸ್ ಅವ್ರ ಬೆನ್ ತಟ್ಟಿ ಅವ್ರ ಸಪೋರ್ಟ್ ನಿಂತ್ಕೋಬೇಕಾಗತ್ತೆ. ಯಾವಾಗ ಪೇರೆಂಟ್ಸ್ ಮಕ್ಳ ಜೊತೆ ನಿಂತ್ಕೊಂಡ್ಬಿಡ್ತಾರೆ ಅವಾಗ ಮಕ್ಕಳ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಸೊ ಪೇರೆಂಟ್ಸ್ ಸಪೋರ್ಟ್, ಮಕ್ಳ ಸೆಲ್ಫ್ ಕಾನ್ಫಿಡೆನ್ಸ್, ಇವೆರಡೂ ಸೇರಿದಾಗ ಯಾವುದೇ ಒಬ್ಬ ವಿದ್ಯಾರ್ಥಿ ತನ್ನ ಭವಿಷ್ಯನ ತಾನೇ ನಿರ್ಮಾಣ ಮಾಡ್ಕೋಬಹುದು.
0: ಹಾ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ದತ್ತಾಂಶ ಅಂದ್ರೆ ಕಾಲೇಜಿಗೆ ಸೇರೋದಕ್ಕಿಂತ ಮುಂಚೆ ಕಾಲೇಜ್ ಹೇಗಿದೆ ಮತ್ತೆ ಅದಕ್ಕೆ ರ್ಯಾಂಕಿಂಗ್ ಹೇಗಿದೆ ಅದರ ಮತ್ತೆ ಪೋಷಕರು ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನೊಂದು ಸರ್, ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರು ಯಾವುದೋ ಒಂದು ಕೋರ್ಸ್ ತಗೊಳ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅವರು ಸಹ ಅದೇ ಕೋರ್ಸ್ ತಗೊಳ್ಬೇಕು ಅಂತ ಅನ್ಕೊಳ್ತಾರೆ. ಅಂದ್ರೆ ಅವ್ರ ಕೆಪಾಸಿಟಿನೇ ಇರಲ್ಲ. ಅಂತಹ ವಿದ್ಯಾರ್ಥಿಗಳು ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಇದು ಇವತ್ತಿನ ದಿನದಲ್ಲಿ ಮಾತ್ರ ಅಲ್ಲ, ಹೆಚ್ಚಿನ ದಿನಗಳಿಂದನೂ ಕೂಡ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತ ಒಂದು ಮನೋಭಾವ ಇದು. ನಾವುಗಳು ಮಾಡಿ ತಪ್ಪು ಇದೇನೇನೆ. ಏನಾಗುತ್ತೆ ಅಂದ್ರೆ ತಂದೆ ತಾಯಿ ಆಗ್ಬೋದು, ಟೀಚರ್ಸ್ ಆಗ್ಬೋದು, ಅಥವಾ ಯಾರು ಒಂದಷ್ಟು ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಅವರ ಒಪಿನಿಯನ್ಗಿಂತ ಈ ಹುಡುಗರೆಲ್ಲ ತಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಡಿಸ್ಕಸ್ ಮಾಡ್ತಾರಲ್ಲ, ಅದನ್ನ ಇಂಪಾರ್ಟೆಂಟ್ ಅಂತ ಮಾಡ್ಕೊಂಡ್ಬಿಡ್ತಾರೆ. ಅವ್ರ ತಲೆಯಲ್ಲಿ ಏನಿರುತ್ತೆ, ನಾವು ಇಲ್ಲಿವರೆಗೂ ಜೊತೆಲಿದ್ವಿ, ಮುಂದೇನು ಜೊತೆ ಇರ್ಬೇಕು, ಮುಂದೇನು ಒಟ್ಟಿಗೆ ಓದ್ಬೇಕು, ಈ ಭಾವನೆಗಳೆಲ್ಲ ಒಳ್ಳೇದೆ. ಬಟ್ ಭಾವನೆಗಳಿಗೂ ಮತ್ತೆ ವೃತ್ತಿಪರ ಜೀವನಕ್ಕೂ ವ್ಯತ್ಯಾಸ ಇದೆ. ಈ ಭಾವನೆಗಳನ್ನೇ ಅವರು ಇಂಪಾರ್ಟೆಂಟ್ ಮಾಡ್ಕೊಂಬಿಟ್ಟು ತಮ್ಮ ಜೀವನದ ಗುರಿ ಮತ್ತೆ ವೃತ್ತಿನ ಆಯ್ಕೆ ಮಾಡ್ಕೊಂಡ್ರೆ ಬಹುಶಃ ಅದು ತುಂಬಾ ದೊಡ್ಡ ತಪ್ಪಾಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಸ್ನೇಹಿತ ಆರಿಸ್ಕೊಂಡಂತ ಕೋರ್ಸ್ ನ ತಾನು ತಗೊಂಬಿಟ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮಗ್ ತುಂಬಾ ಸಂತೋಷ ಆಗುತ್ತೆ, ಓ ಇಬ್ರು ಜೊತೆಲಿದೀವಿ ಅಂತ.
0: ಹೌದು.
1: ಬಟ್ ಆಮೇಲೆ ಸಬ್ಜೆಕ್ಟ್ ನಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ, ಆಮೇಲೆ ಓದೋದೇ ಒಂದು ದೊಡ್ಡ ಪ್ರೆಷರ್ ಆಗುತ್ತೆ. ಯಾವಾಗ ಪ್ರೆಷರ್ ನಮ್ಮ ಹೆಗಲ್ ಮೇಲೆ ಕೂತ್ಕೊಳ್ಳುತ್ತೆ, ನಮ್ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಫ್ರೆಂಡ್ಶಿಪ್ ಗಿಂತ ಇಂಪಾರ್ಟೆಂಟ್, ನಮ್ಗೆ ಈ ಕೋರ್ಸ್ ಅವಾಸನೆ ಬೇಡ, ಈ ಕೋರ್ಸೇ ಚೇಂಜ್ ಮಾಡ್ಬಿಡೋಣ ಅನ್ನೋ ಮನಸ್ಥಿತಿನೂ ಕೂಡ ಬಂದ್ಬಿಡುತ್ತೆ. ಸೊ ಹಾಗಾಗಿ ಸ್ನೇಹಿತರು ಸ್ನೇಹಾನೇ ಬೇರೆ, ನಾವ್ ಆರಿಸ್ಕೊಳ್ಳೋ ಅಂತ ಕೋರ್ಸೇ ಬೇರೆ ಆಗುತ್ತೆ. ಮೋಸ್ಟ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ನನಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ, ವಾಟ್ ಈಸ್ ಮೈ ಕೆಪಾಸಿಟಿ ಅಂದ್ರೆ ನನ್ನ ಸಾಮರ್ಥ್ಯ ಏನು, ನನ್ನ ಲರ್ನಿಂಗ್ ಎಬಿಲಿಟಿ, ನನ್ನ ಕಲಿಕಾ ಶಕ್ತಿ ಏನು, ಯಾವ ಕ್ಷೇತ್ರಕ್ಕೆ ನನ್ನ ಕೆಪಾಸಿಟಿ ಹೊಂದ್ಕೊಳತ್ತೆ, ಮುಂದಿನ ದಿನಗಳಲ್ಲಿ ಆ ಕೋರ್ಸ್ ನನಗೆ ಯಾವ ರೀತಿ ಅವಕಾಶ ಕೊಡುತ್ತೆ, ಇದೆಲ್ಲ ಒಬ್ಬ ವಿದ್ಯಾರ್ಥಿ ಯೋಚನೆ ಮಾಡಬೇಕು. ಜೊತೆಗೆ ಪೇರೆಂಟ್ಸ್ ಒಂದ್ ಪ್ರೆಷರ್ ಹಾಕ್ಬಿಡ್ತಾರೆ, ಏ ಅವ್ರ ಮಗ ಆ ಕೋರ್ಸ್ ತಗೊಂಡಿದ್ದಾನೆ, ಇವ್ರ ಮಗಳು ಈ ಕೋರ್ಸ್ ತಗೊಂಡಿದ್ದಾಳೆ. ಈ ಫಸ್ಟ್ ಪೇರೆಂಟ್ಸ್ ಕೂಡ ಈ ಹೋಲಿಕೆಯನ್ನ ನಿಲ್ಲಿಸಬೇಕಾಗತ್ತೆ. ನಿಮ್ಮ ಪ್ರಶ್ನೆಗೆ ನನ್ನ ಒನ್ ಲೈನ್ ಉತ್ತರ ಏನಂದ್ರೆ, ಸ್ನೇಹಿತರನ್ನ ನೆಂಟರನ್ನ ನೋಡಿ ಕೋರ್ಸ್ ಆಯ್ಕೆ ಮಾಡ್ಕೊಳ್ಳಕ್ಕಿಂತ ನಮ್ಮ ಕೆಪಾಸಿಟಿನ ನಾವು ಅರ್ಥ ಮಾಡಿಕೊಂಡು ಒಂದು ಕೋರ್ಸ್ ನ ಚೂಸ್ ಮಾಡ್ಕೊಳಕ್ ತುಂಬಾ ಮುಖ್ಯ ಆಗುತ್ತೆ.
0: ಸರ್, ಹಾಗೆ ಕೆಲವು ಪೋಷಕರು ಕಂಪ್ಯಾರಿಸನ್ ಅನ್ನೋ ಹೆಸರಲ್ಲಿ ಮಕ್ಕಳಿಗೆ ಟಾರ್ಚರ್ ಮಾಡ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ?
1: ಅದು ಟಾರ್ಚರ್, ಪನಿಷ್ಮೆಂಟ್, ನೀವೇನೇನ್ ಹೇಳ್ತಿರೋ ಎಲ್ಲಾ ಕರೆಕ್ಟ್. ಬೇರೆಯವ್ರ ಮಕ್ಳ ತರ ನಮ್ಮ ಮಕ್ಳು ಕೂಡ ಬೆಳಿಬೇಕು ಅನ್ನೋದು ಪ್ರತಿಯೊಬ್ಬ ಪೋಷಕರಿಗೂ ಕೂಡ ಒಂದು ಕನಸಿರುತ್ತೆ. ಬಟ್ ಆದ್ರೆ ಆ ಮಕ್ಳಲ್ಲಿರುವಂತ ಕೆಪಾಸಿಟಿ ನಮ್ಮ ಮಕ್ಳಲ್ಲಿ ಇದೆಯಾ ಅಂತ ಒಂದು ಅವಲೋಕನ ಮಾಡ್ಬೇಕಾಗತ್ತೆ. ಎಷ್ಟೋ ಸಲ ಏನಾಗುತ್ತೆ, ನಮ್ಗೆ ಬೇರೆಯವ್ರ ಮಕ್ಳು ಸಾಮರ್ಥ್ಯ ಕಣ್ಣಕ್ಕೆ ಕಾಣಿಸುತ್ತೆ ಹೊರತು ನಮ್ಮ ಮಕ್ಳಲ್ಲಿರೋ ಕೆಪಾಸಿಟಿನ ನಾವು ಹುಡುಕದೇ ಇಲ್ಲ.
0: ಸರ್, ಖಂಡಿತ.
1: ನಾವ್ ಯಾವಾಗ್ಲೂ ನಮ್ಮ ಮಕ್ಳು ಇನ್ಫೀರಿಯರ್ ಅಂತಾನೆ ನೋಡ್ತಾ ಇರ್ತೀವಿ, ಬೇರೆಯವ್ರನ್ನ ಸುಪೀರಿಯರ್ ಅಂತ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ನಮ್ಮ ಮಕ್ಕಳ ಒಂದು ಕೆಪಾಸಿಟಿನಲ್ಲಿ ನಾವು ನಂಬಿಕೆ ಇಟ್ಕೊಂಬಿಟ್ಟಾಗ ಮಕ್ಳು ಯಾವ ಫೀಲ್ಡ್ ಅನ್ನ ಆಸೆ ಪಡ್ತಾರೆ ಅಲ್ಲಿ ಬೆಂತಟ್ಟಿ ಅವರನ್ನ ಮುನ್ನುಗ್ಸೋದು ಪ್ರತಿಯೊಬ್ಬ ಪೋಷಕನ ಕರ್ತವ್ಯ ಆಗುತ್ತೆ.
0: ಸರ್, ಖಂಡಿತ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಪೋಷಕರು ಸಹ ತುಂಬಾ ಅಂದ್ರೆ ಮಕ್ಕಳನ್ನ ಮುಂದಕ್ಕೆ ತರಬೇಕು ಅಂದಾಗ ಅವರ ಮೇಲೆ ಹೆಚ್ಚಿನ ಒತ್ತಡ ಹೇರಿದೆ, ಅವರಿಗೆ ಬೇಕಾದ ಅವರು ಇಷ್ಟಪಡುವಂತಹ ಸಬ್ಜೆಕ್ಟ್ ಅನ್ನೇ ಕೊಡಿಸಬೇಕು ಅನ್ನೋದು ಮುಖ್ಯವಾಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸರ್, ಈಗ ಒಂದು ಗೀತೆಯನ್ನ ಕೇಳ್ಕೊಂಡ್ ಬರೋಣ, ನಂತರ ಮಾತನ್ನ ಮುಂದುವರಿಸೋಣ.
1: ಖಂಡಿತ
0: ಖಂಡಿತ ಸರ್. ಇದೀಗ ಕೇಳಿ ಆಸೆಗೊಬ್ಬ ಮಿಸುಗೊಬ್ಬ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಮ ಅವರ ಧ್ವನಿಯಲ್ಲಿ, ಜೀವದೇಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆಯನ್ನ

0: ಪರಿಮಳ ಕಾರ್ಯಕ್ರಮದಲ್ಲಿ PUC ನಂತರ ಮುಂದೇನು ಎಂಬ ವಿಶೇಷ ವಿಷಯದ ಕುರಿತಾಗಿ ನಾಗೇಂದ್ರ ಸರ್ನ ಮಾತಾಡಿಸ್ತಿದ್ವಿ. ಹಲೋ ಸರ್.
1: ಎಸ್ ಸರ್, ಹೇಳಿ ಸರ್.
0: ಸರ್, ಈಗ PUC ಅಂತ ಅಂದಾದ್ಮೇಲೆ ಸೈನ್ಸು ಅಂದ ತಕ್ಷಣ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಮೆಡಿಕಲ್ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅನ್ನೋಂಥ ಭ್ರಮೆ ಇದೆ ನಮ್ಮ ಜನಕ್ಕೆ. ಇವೆರಡನ್ನ ಹೊರತುಪಡಿಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಇರುವಂತಹ ಅತ್ಯುತ್ತಮ ಮತ್ತು ಭವಿಷ್ಯ ಒಳ್ಳೆ ಭವಿಷ್ಯ ಕಟ್ಕೊಳ್ಬಹುದಾದಂಥ ಇತರ ಕೋರ್ಸ್ಗಳು ಯಾವ್ಯಾವು ಅಂತ ತಿಳಿಸ್ಕೊಡ್ಬೋದಾ?
1: ಓ, ಖಂಡಿತ. ಇದು ತುಂಬಾ ಪ್ರಾಮುಖ್ಯ ಇರುವಂತ ಪ್ರಶ್ನೆ ಇದು.
0: ಹಾ ಸರ್.
1: ನಮ್ಮ ಶಿಕ್ಷಣ ಕ್ಷೇತ್ರ ಇವತ್ತು ಎಷ್ಟು ವಿಸ್ತಾರ ಆಗಿದೆ ಅಂದ್ರೆ ಹೆಜ್ಜೆಗೊಂದೊಂದು ಕೋರ್ಸ್ಗಳಿರುತ್ತೆ. ಇಂದಿನ ದಿನದಲ್ಲೂ ಕೂಡ ಇವತ್ತು ಬರೀ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಅನ್ನ ಒಂದು ಸೀಮಿತ ಮಾಡ್ಕೊಂಡ್ಬಿಟ್ರೆ ಅದು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಒಂದು ದೊಡ್ಡ ದುರಂತ ಆಗ್ಬಿಡುತ್ತೆ. ನಾವು ನಿಜ ಹೇಳ್ಬೇಕಂದ್ರೆ ಸೈನ್ಸ್ ಮಕ್ಕಳಿಗೆ ಇರೋಷ್ಟು ಆಪರ್ಚುನಿಟೀಸ್ ಬೇರೆ ಯಾರಿಗೂ ಇಲ್ಲ. ಹೇಗೆ ಅಂದ್ರೆ ಈ ಸೈನ್ಸ್ ಅನ್ನೋ ಫೀಲ್ಡ್ ಎಲ್ಲಾ ದಾರಿಗೂ ಕರ್ಕೊಂಡೋಗುತ್ತೆ. ಒಬ್ಬ ವಿದ್ಯಾರ್ಥಿ PUC ನಲ್ಲಿ ಸೈನ್ಸ್ ತಗೊಂಬಿಟ್ಟ ಅಂದ್ರೆ ಅವನು ಡಿಗ್ರಿನಲ್ಲಿ ಸೈನ್ಸ್ ಮಾಡ್ಲೇಬೇಕಂತೇನಿಲ್ಲ. ಅವ್ನಿಗೆ ಯಾವ್ದೋ ಒಂದು ಕಾಮರ್ಸ್ ಫೀಲ್ಡ್ ಅಲ್ಲಿ ಆಸೆ ಬಂತು ಅಂದ್ರೆ ಕಾಮರ್ಸ್ ಫೀಲ್ಡ್ ಗೆ ನುಗ್ಬಹುದು. ಆರ್ಟ್ಸ್ ಕ್ಷೇತ್ರದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಂದ್ರೆ ಅದಕ್ಕೂ ಕೂಡ ಒಂದ್ ಲೈಸೆನ್ಸ್ ಅವನಿಗೆ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಮಾತ್ರ ಒಂದು ಕೋರ್ಸ್ ಅಲ್ಲ, ಒಂದು ಡಿಗ್ರಿ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಪ್ಯೂರ್ ಸೈನ್ಸಸ್ ಇದೆ. ಯೂಶಲಿ ನಾವು ಸೈನ್ಸ್ ಅಲ್ಲಿ ಏನ್ ಓದ್ತೀವಿ, PCMB ಅಥವಾ PCMC ಓದ್ತೀವಿ. ಸೊ ಈ ಒಂದು ವಿಷಯಗಳಲ್ಲಿ BSc ಅನ್ನೋದು ಇದೆ. ಇವಾಗ್ಲೂ ಪ್ಯೂರ್ ಸೈನ್ಸ್ ಅಲ್ಲಿ BSc ಮಾಡೋದು ಕಷ್ಟ ಇದೆ. ಇವತ್ತು ನಮ್ಮ ಯೂನಿವರ್ಸಿಟಿಗಳೆಲ್ಲ ಒಳ್ಳೊಳ್ಳೆ ಯೂನಿವರ್ಸಿಟಿನಲ್ಲಿ ಪ್ಯೂರ್ ಸೈನ್ಸ್ ಸೀಟ್ ಸಿಗ್ಬೇಕಂದ್ರೆ ನಮ್ಮ ಅಗ್ರಿಗೇಟ್ ಅನ್ನ 90% ಮೇಲಿರ್ಬೇಕು. ಸೊ ಈ ಪ್ಯೂರ್ ಸೈನ್ಸ್ ನ ಚೆನ್ನಾಗಿ ನಾವು ಓದ್ಬಿಟ್ರೆ ಒಂದು ಇಸ್ರೋ ಅಂತ ಸಂಸ್ಥೆಗಳಿರುತ್ತೆ, DRDO ಏನೋ ಡಿಸೈನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಈ ತರ ವಿಜ್ಞಾನ ಸಂಸ್ಥೆಗಳು ಮತ್ತೆ ಪ್ರಾಧ್ಯಾಪಕ ವೃತ್ತಿ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ಟೀಚಿಂಗ್ ಪ್ರೊಫೆಷನ್ ಅಂದ್ರೆ ಲೋ ಪ್ರೊಫೈಲ್ ಅಂತ ಕರೆದ್ಬಿಡ್ತೀವಿ. ಆದ್ರೆ ನಮ್ಮಲ್ಲಿ ಮೈಸೂರಲ್ಲಿ ಒಂದು ಒಳ್ಳೆ ಸಂಸ್ಥೆ ಇದೆ, RIE ಅಂತ, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಅಂತ. ಸೊ ಇಂಥ ಕಡೆ ಎಲ್ಲ ನಾವೇನಾದ್ರೂ ಓದ್ಬಿಟ್ರೆ ನಾವು ಡೈರೆಕ್ಟ್ ಆಗಿ ಪ್ರಿನ್ಸಿಪಾಲ್ಸ್ ಆಗ್ಬಹುದು, ಅಥವಾ ಒಂದು NCERT ಅಂತ ಒಳ್ಳೊಳ್ಳೆ ಸಂಸ್ಥೆಗಳಲ್ಲಿ ನಾವು ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ನವೋದಯ ಸಂಸ್ಥೆಗಳಲ್ಲಿ ಡೈರೆಕ್ಟ್ ಆಗಿ ಪ್ರಿನ್ಸಿಪಲ್ ಆಗಿ ನಾವು ಹೋಗ್ಬೋದು. ಜೊತೆಗೆ NEP ಅಂತೆಲ್ಲ ನೀವು ಕೇಳಿದೀರಾ, ಈ ತರ ಸಮಿತಿಗಳನ್ನ ಸರ್ಕಾರ ಸ್ಥಾಪನೆ ಮಾಡಿದಾಗ ಅದ್ರ ಮೆಂಬರ್ಸ್ ಆಗಿ ನಾವು ಹೋಗ್ಬೋದು. ಸೊ ಪ್ಯೂರ್ ಸೈನ್ಸ್ ಗೆ ಅಷ್ಟು ಬೆಲೆ ಇದೆ. ಇದ್ರ ಜೊತೆಗೆ ಇವತ್ತು ಡೇಟಾ ಸೈನ್ಸ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಇವತ್ತಿನ ದಿನ ಎಂಟೈರ್ ವರ್ಲ್ಡ್ ಈಸ್ ಡ್ರಿವನ್ ಬೈ ಡೇಟಾ. ನಮ್ಗೆ ಇದು ಡಿಜಿಟಲ್ ಯುಗ ಇದು. ಸೊ ಇದು ತುಂಬಾ ಬೇಡಿಕೆ ಫೀಲ್ಡ್ ಇದೆ ಇವತ್ತು. ಸೊ ಈ ಫೀಲ್ಡ್ ಗೆ ಬಂದಾಗ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮೆಷಿನ್ ಲರ್ನಿಂಗ್ ಇದೆ, ಇವೆಲ್ಲ ಗ್ಲೋಬಲ್ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡ್ತಾ ಇದೆ. ಇದು ಟೆಕ್ನಾಲಜಿಗೆ ಬರ್ತೀವಿ. ಇನ್ನು ನಾವೇನಾದ್ರೂ ನಮ್ಮ ಸ್ವಲ್ಪ ಬಯಾಲಜಿಕಲ್ ಫೀಲ್ಡ್ ಬಂದ್ರೆ ಟೆಕ್ನಾಲಜಿಗೆ ಎಷ್ಟು ಬೇಡಿಕೆ ಇದೆಯೋ ಬಯೋಟೆಕ್ನಾಲಜಿ ಮತ್ತೆ ಜೆನೆಟಿಕಲ್ ಇಂಜಿನಿಯರಿಂಗ್ ಕೂಡ ಅಷ್ಟೇ ಬೇಡಿಕೆ ಇದೆ. ಸೊ ಇಲ್ಲಿ ನಾವು ಮನುಷ್ಯರ ಆರೋಗ್ಯ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳ ಆರೋಗ್ಯ, ಕೃಷಿನಲ್ಲಿ ಬರ್ತೀವಿ, ಔಷಧ ನಿರ್ಮಾಣ ಕ್ಷೇತ್ರಗಳು ಇವೆಲ್ಲ ತುಂಬಾ ವೇಗವಾಗಿ ಬೆಳೀತಾ ಇದೆ. ಸೊ ನಾವು ಅಪ್ಪ ಹಾಕಿದ ಆಲದ ಮರ ಅಂತ ಬರೀ ಮೆಡಿಕಲ್ ಇಂಜಿನಿಯರಿಂಗ್ ನ ಬಿಟ್ಟು ಬೇರೆ ದಿಕ್ಕುಗಳಲ್ಲೂ ಕೂಡ ಮುಖ ಮಾಡೋದು ಬಹಳ ಒಳ್ಳೇದಾಗತ್ತೆ. ಇನ್ನೂ ಒಂದಷ್ಟು ವಿವರ ಬೇಕು ಅಂದ್ರೆ ಫೋರೆನ್ಸಿಕ್ ಸೈನ್ಸ್ ಇದೆ. ಇವತ್ತು ಅಪರಾಧ ತನಿಖೆ, ಒಂದು ಲ್ಯಾಬ್ ಅನಾಲಿಸಿಸ್, ಸೈಬರ್ ಪರ್ಫೆಕ್ಷನ್ಸ್ ಇದೆಲ್ಲ ನಮ್ಮ ಸೊಸೈಟಿಗೆ ಅವಶ್ಯಕತೆ ಇದೆ. ಎಲ್ಲದಕ್ಕಿಂತ ಮುಖ್ಯ ನಾವೇನ್ ಹೇಳ್ತೀವಿ, ನಮ್ಮ ಪರಿಸರ ಹಾಳಾಗ್ತಿದೆ, ಪರಿಸರ ಹಾಳಾಗ್ತಿದೆ ಅಂತ. ಅದಕ್ಕೋಸ್ಕರನೇ ಒಂದು ಪರ್ಟಿಕ್ಯುಲರ್ ಕ್ಷೇತ್ರ ಇದೆ, ಎನ್ವಿರಾನ್ಮೆಂಟಲ್ ಸೈನ್ಸ್ ಮತ್ತೆ ಸಸ್ಟೈನಬಲ್ ಸ್ಟಡೀಸ್ ಅಂತ. ಸೊ ಈ ಕ್ಷೇತ್ರನ ನಾವು ಆರಿಸ್ಕೊಂಡಾಗ ಇಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ. ಹವಾಮಾನ ವೈಪರೀತ್ಯಗಳು, ಸೊ ವೆದರ್ ಚೇಂಜಸ್ ಏನಿದೆ ಅದು, ಮತ್ತೆ ನಮ್ಮ ಇಂಧನ ಕ್ಷೇತ್ರಗಳು. ನಾವೇನು ಬರೀ ಪೆಟ್ರೋಲ್ ಡೀಸೆಲ್ ಅಂತ ಯುದ್ಧ ಕಾಲದಲ್ಲಿ ಒದ್ದಾಡ್ತಾ ಇದೀವಿ, ಆದ್ರೆ ನಮ್ಗೆ ಹೇರಳವಾಗಿ ಸೂರ್ಯ ಭಗವಂತ ನಮ್ಗೆ ಕೊಡ್ತಾ ಇದ್ದಾನೆ ಇಂಧನನ. ನಾವು ಸೋಲಾರ್ ಎನರ್ಜಿ ಬಗ್ಗೆ ಯೋಚನೆ ಮಾಡಬೇಕು. ಇವೆಲ್ಲ ಸಸ್ಟೈನಬಲ್ ಸ್ಟಡೀಸ್ ಅಲ್ಲಿ ಬರುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ ಏನು, ಸೈಕಾಲಜಿ ಮತ್ತೆ ನ್ಯೂರೋ ಸೈನ್ಸ್. ಎಲ್ಲರ ಹತ್ರ ದುಡ್ಡಿದೆ ಇವತ್ತು, ಯಾರ ಹತ್ರ ನೆಮ್ಮದಿ ಇದೆ
0: ಕಷ್ಟ ಸರ್.
1: ಹೌದು, ಎಲ್ಲ ದುಡ್ಡಿರೋರು ಇವತ್ತೇನ್ ಬರ್ತಾರೆ, ನಾನು ಇವತ್ತು ಆಂಗ್ಸೈಟಿ ಇದೆ, ನನಗೆ ಟೆನ್ಷನ್ ಇದೆ ಅಂತ ಎಲ್ಲ ಅತಿಥಿಗಳು ಮನುಷ್ಯನ ದೇಹದಲ್ಲಿ ಇದ್ದಾನೆ. ಸೊ ಈಗೇನಾಗುತ್ತೆ, ಸೊ ನಮ್ಮ ಮಾನಸಿಕ ಆರೋಗ್ಯ ಮತ್ತೆ ನ್ಯೂರೋ ಸೈನ್ಸ್ ಕೂಡ ಒಂದು ಪ್ರಮುಖವಾದಂತ ಮಹತ್ವನ ಪಡಿತಾ ಇದೆ. ನೆಕ್ಸ್ಟ್ ಏನ್ ಮಾಡ್ತೀವಿ, ದುಡ್ಡು ಹೆಚ್ಚಾಗ್ತಿದೆ, ಮನೇಲಿ ಊಟ ಮಾಡೋದ್ ಕಡಿಮೆ ಆಗ್ತಿದೆ, ಸೊ ನಮ್ಗೇನಾಗ್ತಿದೆ ಸ್ಥೂಲಕಾಯ ಒಬ್ಯಾಸಿಟಿ ಅಂತೀವಿ ಅದು ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಇವತ್ತು ನ್ಯೂಟ್ರಿಷನ್ ಅಂಡ್ ಡಯಟಿಕ್ಸ್ ಅನ್ನೋ ಫೀಲ್ಡ್ ಕೂಡ ತುಂಬಾ ಅವಕಾಶಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೆ. ಇನ್ನು ಅಗ್ರಿಕಲ್ಚರಲ್ ಸೈನ್ಸ್ ಅಂಡ್ ಫುಡ್ ಟೆಕ್ನಾಲಜಿ ಅಂತೂ ಭಾರತ ಮುಂಚಿನಿಂದಾನು ಕೂಡ ಕೃಷಿ ಪ್ರಧಾನ ದೇಶ. ಇದ್ರ ಬಗ್ಗೆ ಸುಮಾರು ಅರ್ಧ ಗಂಟೆ ಮಾತಾಡ್ಬಿಡ್ಬೋದು ನಾವು.
0: ಸರ್ ಅದೇ ನಾನು ಅದನ್ನೇ ಕೇಳೋಣ ಅಂತಿದ್ದೆ ಈಗ. ಅಂದ್ರೆ ಇದೆ ಇತ್ತೀಚಿನ ದಿನಗಳಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮತ್ತೆ ಅಗ್ರಿಕಲ್ಚರ್ ಸೈನ್ಸ್ ಗೆ ಬೇಡಿಕೆ ಹೆಂಗಿದೆ ಅಂತ ಕೇಳೋಣ ಅಂತಿದ್ದೆ.
1: ನೋಡಿ ಸರ್, ನಮ್ಮದೇ ನಮ್ಮ ರಾಜ್ಯನೇ ತಗೊಂಡ್ರೆ ಇಷ್ಟು ದಿನ 6 ಕೃಷಿ ವಿಶ್ವವಿದ್ಯಾನಿಲಯಗಳಿದ್ವು, ಈ ವರ್ಷ ಮಂಡ್ಯ ಸೇರ್ಕೊಂಡು 7 ಆಯ್ತು. ನಮ್ಮ ದೇಶನ ಪೂರ್ತಿ ಅವಲೋಕನ ಮಾಡಿದ್ರೆ 63 ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ. ಈ ಅಗ್ರಿಕಲ್ಚರ್ ಅಂತಿದ್ದಂಗೆ ಜನರ ತಲೆಯಲ್ಲಿ ಏನ್ ಬರುತ್ತೆ ಅಂದ್ರೆ ಉತ್ತದು ಬಿತ್ತದು ಕೈ ಕೆಸರು ಮಾಡ್ಕೊಳ್ಳೋದು ಗೊಬ್ಬರ ಹಾಕೋದು ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನಾವು ಅಗ್ರಿಕಲ್ಚರಲ್ ಸೈನ್ಸಸ್ ಅಲ್ಲಿ ನಾವು ಕೃಷಿ ವಿಜ್ಞಾನಿಗಳಾಗ್ತೀವಿ. ನಾನ್ ಬರೀ ಉತ್ತು ಬಿತ್ತು ಮಾಡ್ತೀನಿ ಅಂತ ತಿಳ್ಕೊಂಡ್ರೆ ಅಜ್ಞಾನಿ ಆಗ್ತೀನಿ. ಆದ್ರೆ ಇವತ್ತು ಭಾರತೀಯ ರೈತನ ಪರಿಸ್ಥಿತಿನ ನೀವು ನೋಡಿದೀರಾ. ನಾವೆಲ್ಲ ಏನ್ ಮಾಡ್ತೀವಿ, ಬರೀ ಬೇಡದೇ ಇರೋದನ್ನ ಹೇಳ್ಬಿಡ್ತೀವಿ, ಯಾವ ರೈತ ಆತ್ಮಹತ್ಯೆ ಮಾಡ್ಕೋತಾನೆ ಮಾಡ್ತಾನೆ ಅಂತ. ಆದ್ರೆ ಆ ರೈತನಿಗೆ ಅಗತ್ಯವಾಗಿ ಬೇಕಾಗಿರುವಂತ ಮಾರ್ಗದರ್ಶನ ಕೊಡುವಂತ ವಿಜ್ಞಾನಿಗಳ ಸಂಖ್ಯೆ ಕಡಿಮೆ ಇದೆ. ಇವತ್ತು ಅಗ್ರಿಕಲ್ಚರ್ ಸೈನ್ಸ್ ಗ್ರಾಜ್ಯುಯೇಟ್ಸ್ ಒಬ್ರು ಕೂಡ ನಿರುದ್ಯೋಗಿಗಳಾಗಿಲ್ಲ. ಸೊ ಅವರು ಒಂದು ಲೆಕ್ಚರರ್ಸ್ ಆಗ್ತಾರೆ, ಸೈಂಟಿಸ್ಟ್ ಗಳಾಗ್ತಾರೆ, ಸೀಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸು, ಫರ್ಟಿಲೈಸರ್ ಕಂಪನೀಸ್, ಬ್ಯಾಂಕಿಂಗ್ ಅಲ್ಲಿ ಇರ್ತಾರೆ, ಪೆಸ್ಟಿಸೈಡ್ಸ್ ಅಂದ್ರೆ ಕೀಟನಾಶಕ ಅಂತ ಏನ್ ಹೇಳ್ತೀವಿ, ಪೆಸ್ಟಿಸೈಡ್ಸ್ ಮಾಡೋದು, ಇನ್ಸೆಕ್ಟಿಸೈಡ್ಸ್, ಫಂಗಿಸೈಡ್ಸ್, ವೀಡಿಸೈಡ್ಸ್. ಸರ್, ಹೆಜ್ಜೆ ಇಟ್ಟಲ್ಲೆಲ್ಲ ನಮ್ಮ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ ಗೆ ಅವಕಾಶ ಇದೆ. ಜೊತೆಗೆ ಇವತ್ತು ವ್ಯಾಲ್ಯೂ ಅಡಿಷನ್ ಬಂದಿದೆ ಅಗ್ರಿಕಲ್ಚರ್ ಅಲ್ಲಿ. ವ್ಯಾಲ್ಯೂ ಅಡಿಷನ್ ಅಂದ್ರೇನು, ಒಂದು ಮೌಲ್ಯವರ್ಧನೆ. ರೈತ ಬೆಳೆದಂತ ಪದಾರ್ಥಕ್ಕೆ ಮೌಲ್ಯ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, 1 kg ಟೊಮೆಟೊ ಬೆಳೆದಿರ್ತೀವಿ, ಅದಕ್ಕೆ 20 ರೂಪಾಯಿ ಬೆಲೆ. ಬಟ್ ನೀವು ಅದಕ್ಕೆ ಮೌಲ್ಯವರ್ಧನೆ ಮಾಡಿ, ಅದೇ ಒಂದು ಟೊಮೆಟೊ ಬಳಸ್ಕೊಂಡು ನೀವೊಂದು ಟೊಮೆಟೊ ಸಾಸ್ ಕೆಚಪ್ ಮಾಡಿ ಕಣ್ಮುಚ್ಕೊಂಡು ಜನ 80 ರೂಪಾಯಿ 100 ರೂಪಾಯಿ ಕೊಟ್ಕೋತಾರೆ.
0: ಹೌದು ಸರ್.
1: ಸೊ ಇಷ್ಟೊಂದು ವಿಸ್ತಾರವಾಗಿ ನಮ್ಮ ಕೃಷಿ ಕ್ಷೇತ್ರ ಬೆಳೀತಾ ಇದೆ. ಆದ್ರೆ ಅನ್ಫಾರ್ಚುನೇಟ್ಲಿ ಇವತ್ತು ಕೂಡ ನಮ್ಮ ವಿದ್ಯಾರ್ಥಿಗಳಿಗಾಗ್ಲಿ ಪೋಷಕರಿಗಾಗ್ಲಿ ಅಗ್ರಿಕಲ್ಚರ್ ಸೆಗ್ಮೆಂಟ್ ಒಂದು ಪ್ರಮುಖವಾದ ಕ್ಷೇತ್ರ ಅಂತ ಅವ್ರ ಮನಸ್ಸಿಗೆ ಇನ್ನೂ ಬರ್ತಾ ಇಲ್ಲ. ಇದೊಂದು ಬದಲಾವಣೆ ನಿಮ್ಮ ಕಾರ್ಯಕ್ರಮದ ಮೂಲಕ ಜನರ ಮನಸ್ಸಲ್ಲಿ ಆಯ್ತು ಅಂದ್ರೆ ನಂಗೆ ಬಹಳ ಸಂತೋಷ ಆಗುತ್ತೆ.
0: ಅದೇ ಸರ್, ಅಂದ್ರೆ ಅಗ್ರಿಕಲ್ಚರ್ ಅಂದ್ರೆ ಎಲ್ಲ ಏನ್ ಬಿಡು ಬರೀ ಹೋಗಿ ಮಣ್ಣಲ್ಲಿ ಕೆಲಸ ಮಾಡೋದು ಅನ್ಕೊಳ್ತಾರೆ.
1: ಇಲ್ಲ ಸರ್, ನಿಮ್ಗೆ ಅಗ್ರಿಕಲ್ಚರ್ ಬಗ್ಗೆ ನಾನು ಕೋರ್ಸ್ಗಳನ್ನ ಪಟ್ಟಿ ಕೊಡ್ತೀನಿ ನೋಡಿ, ಯಾರು ನಮ್ಮ ಆಸಕ್ತಿ ಇರೋ ಅಂತ ಕೇಳಿದ್ರು ಇದ್ರೆ ಪಟ್ಟಿನೂ ಮಾಡ್ಕೋಬಹುದು. ಇದನ್ನ ಅಗ್ರಿಕಲ್ಚರ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಕೋರ್ಸ್ಗಳಿದೆ. BSc ಅಗ್ರಿಕಲ್ಚರ್, BSc ಹಾರ್ಟಿಕಲ್ಚರ್, BSc ಸೆರಿಕಲ್ಚರ್, ಫಾರೆಸ್ಟ್ರಿ, ಫಿಷರಿ, ಡೈರಿ ಟೆಕ್ನಾಲಜಿ, ಫುಡ್ ಟೆಕ್ನಾಲಜಿ, ಅಗ್ರಿಕಲ್ಚರ್ BTech, ನ್ಯೂಟ್ರಿಷನ್ ಅಂಡ್ ಫುಡ್, ಬಯೋಟೆಕ್ನಾಲಜಿ, ಜೊತೆಗೆ ಹೋಮ್ ಸೈನ್ಸ್ ಮತ್ತೆ ಕಮ್ಯುನಿಟಿ ಸೈನ್ಸ್, ಈ ಮೌಲ್ಯವರ್ಧನೆ ಅಂತ ಹೇಳದ್ನಲ್ಲ ಅದಿಲ್ಲ ಕಲಿಯೋದ್ ಮಕ್ಕಳು. ಆಮೇಲೆ ಇತ್ತೀಚೆಗೆ ತುಂಬಾ ಒಂದು ಬ್ಯೂಟಿಫುಲ್ ಕೋರ್ಸ್ ಈ ಅಗ್ರಿಕಲ್ಚರ್ ಸೆಗ್ಮೆಂಟ್ ಅಲ್ಲಿ ಬಂದಿದೆ. ದಿಸ್ ಈಸ್ ಕಾಲ್ಡ್ ಅಗ್ರಿಕಲ್ಚರ್ ಬಿಸ್ನೆಸ್ ಮಾರ್ಕೆಟಿಂಗ್. ಈಗ ನೋಡಿ, ನಾವು MBAನ IIM ಅಲ್ಲಿ ಮಾಡ್ತೀವಿ, ಬಹಳ ಕಷ್ಟ ಅಲ್ಲಿ ಹೋಗೋದು, ಕ್ಯಾಟ್ ಎಕ್ಸಾಮ್ ಬರೆದು ಹೋಗ್ಬೇಕು.
0: ಹೌದು ಸರ್.
1: ಬಟ್ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಲ್ಲಿ CET ಬರೆದು ಈ ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ಗೆ ನಾವೇನಾದ್ರು ಸೀಟ್ ತಗೊಂಡ್ರೆ ಇಲ್ಲಿ ಪಡ್ಕೊಳ್ಳೋ ಅಂತ ಪದವಿ IIM ಅಲ್ಲಿ MBA ಮಾಡಿದಂತ ಪದವಿ ಎರಡಕ್ಕೂ ಸರಿ ಸಮಾನ ಇದೆ. ಸೊ ಈ ಡೆವಲಪ್ಮೆಂಟ್ಸ್ ಎಲ್ಲ ನಾವು ಅರ್ಥ ಮಾಡ್ಕೋಬೇಕು.
0: ಹಾ ಸರ್, ನಮ್ಮ ಜನರಿಗೆ ಈ ಕುರಿತಾಗಿ ಮಾಹಿತಿನೇ ಇಲ್ಲ, ತಲುಪೋದೇ ಇಲ್ಲ ಅವರನ್ನ.
1: ಒಂದು ದುರಂತ ಅಂದ್ರೆ ನಮ್ಮಲ್ಲಿ ಸಾವಿರಾರು PU ಕಾಲೇಜ್ಗಳಿದೆ. ಪ್ರತಿಯೊಂದು ಕಾಲೇಜಲ್ಲೂ ಕೂಡ ಮೆಡಿಕಲ್, ಇಂಜಿನಿಯರಿಂಗ್ ಅಂದ್ರೆ ಏನು, NEET, JEE, CET ಬಗ್ಗೆ ಮಾತಾಡ್ತಾರೆ ಹೊರತು ಈ ಅಗ್ರಿಕಲ್ಚರ್ ಸೈನ್ಸಸ್ ಬಗ್ಗೆ ಮಾತಾಡೋದೇ ಇಲ್ಲ.
0: ಹೌದು ಸರ್.
1: ಈ ನಮ್ಮ CET ನಲ್ಲಿ ಈ ಅಗ್ರಿಕಲ್ಚರ್ ಫ್ಯಾಮಿಲಿ

ಇತ್ತೀಚಿನ ದಿನಗಳಲ್ಲಿ ಹೇಗೆ ಯುವಕರು ಬೇರೆ ಅಂದರೆ ಬರೀ ಇಂಜಿನಿಯರಿಂಗ್ ವೈದ್ಯಕೀಯ ಅಂತ ಹೋಗಿ ತುಂಬ ಆಪರ್ಚುನಿಟೀಸ್ಗಳನ್ನ ಹೇಗೆ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನ ತುಂಬ ಚೆನ್ನಾಗಿ ವಿವರಿಸಿದ್ರಿ. ಈಗ ಒಂದು ಗೀತೆಯನ್ನ ಕೇಳ್ಕೊಂಬರೋಣ ಸರ್, ನಂತರ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಈಗ ಕೇಳಿ ಹುಡುಗರು ಚಿತ್ರದ ಗೀತೆಯನ್ನ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಪರಿಮಳ ಕಾರ್ಯಕ್ರಮದಲ್ಲಿ ಪಿಯುಸಿ ನಂತರ ಮುಂದೇನು ಎಂಬ ವಿಷಯದ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಸರ್ ನಮಸ್ತೆ.
1: ನಮಸ್ತೆ,
0: ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
1: ಧನ್ಯವಾದಗಳು
0: ಸರ್. ಅದೇ ನಾನೀಗ ರಿಸರ್ಚ್ ಡೆವಲಪ್ಮೆಂಟ್ ಹಾಗೆ ಅಗ್ರಿಕಲ್ಚರ್ ಸೈನ್ಸ್ಗೆ ಕುರಿತಾಗಿ ಮಾತಾಡಿಸ್ದೆ ನಿಮ್ಮನ್ನ. ಈಗ ಕಾಮರ್ಸ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಕಾಮರ್ಸ್ ಮುಗಿಸಿದವ್ರಿಗೆ ಕೇವಲ ಸಿಎ ಅಥವಾ ಬ್ಯಾಂಕಿಂಗ್ ಮಾತ್ರ ಗುರಿಯಾಗಿರುತ್ತೆ. ಆದರೆ ಇತ್ತೀಚಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ತೆರೆದುಕೊಂಡಿರುವಂತಹ ಹೊಸ ಕೋರ್ಸ್ಗಳು ಯಾವುವು ಅಂತ ಹೇಳ್ಬೋದಾ?
1: ಓ, ತುಂಬಾ ಗುಡ್ ಕ್ವಶನ್ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸ್ ಇದು.
0: ಹಾ ಸರ್.
1: ಸಿ, ಒನ್ ಟೈಮಲ್ಲಿ ಕಾಮರ್ಸ್ ಅಂದ್ರೆ ನಾನು ಬಿ ಕಾಮ್ ಮಾಡ್ತೀನಿ. ಬಿ ಕಾಮ್ ಮಾಡ್ಬಿಟ್ಟು ಎಲ್ಲೋ ಒಂದ್ ಕಡೆ ನಾನು ಫಸ್ಟ್ ಡಿವಿಷನ್ ಕ್ಲರ್ಕು ಸೆಕೆಂಡ್ ಡಿವಿಷನ್ ಕ್ಲರ್ಕು ಅಂದ್ರೆ ಗುಮಾಸ್ತ ಹುದ್ದೆ ನಂಗೆ ಸಿಗುತ್ತೆ, ಅಥವಾ ಅದಕ್ಕಿಂತ ಸ್ವಲ್ಪ ಇಂಪಾರ್ಟೆಂಟ್ ಅಂದ್ರೆ ನಾನು ಯಾವ್ದೋ ಒಂದು ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಕೆಲಸ ಸಿಗುತ್ತೆ. ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಸಿಎ ಬಗ್ಗೆ ಆಸಕ್ತಿ ಬಂತು. ಸಿಎನು ಕೂಡ ಇವತ್ತು ತುಂಬಾ ಒಂದು ಸ್ಯಾಚುರೇಷನ್ ಅನ್ನ ತಲುಪ್ತಾ ಇದೆ ಫೀಲ್ಡ್ ಅದು. ಇದಿಷ್ಟೇ ಅಲ್ಲ, ಕಾಮರ್ಸ್ ಇದಕ್ಕಿಂತ ಮಿಗಿಲಾಗಿದೆ. ಕಾಮರ್ಸ್ ನಲ್ಲಿ ಇವತ್ತಿನ ದಿನ ಬರೀ ಸೈನ್ಸ್ ನಲ್ಲಿ ಅಥವಾ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕಾರ್ಪೊರೇಟ್ ಜಗತ್ತನ್ನ ನಾವು ನೋಡ್ತಿದ್ವಿ, ಬಟ್ ಇವತ್ತು ಕಾಮರ್ಸ್ ಕ್ಷೇತ್ರ ಕೂಡ ಒಂದು ತುಂಬಾ ಪ್ರಾಮಿನೆಂಟ್ ಕಾರ್ಪೊರೇಟ್ ವರ್ಲ್ಡ್ ಆಗಿ ಪರಿವರ್ತನೆ ಆಗಿದೆ. ಸೊ ಇಲ್ಲಿ ಫೈನಾನ್ಸ್ ಇರ್ಬೋದು ಅಂದ್ರೆ ಹಣಕಾಸು, ಡೇಟಾ, ಡಿಜಿಟಲ್ ವ್ಯವಹಾರ, ಸೊ ದಿಸ್ ಈಸ್ ಯುನೋ ಡಿಜಿಟಲ್ ಬಿಸ್ನೆಸ್, ಜಾಗತಿಕ ಮಾರುಕಟ್ಟೆ, ಗ್ಲೋಬಲ್ ಮಾರ್ಕೆಟಿಂಗ್, ಇವೆಲ್ಲ ಕೂಡ ತುಂಬಾ ಚೆನ್ನಾಗಿ ಬೆಳೀತಿರೋದ್ರಿಂದ ನಮ್ಮ ಕಾಮರ್ಸ್ ಮಕ್ಕಳಿಗೆ ಸೈನ್ಸ್ ಮಕ್ಕಳಷ್ಟೇನೆ ಅವಕಾಶಗಳು ಅಥವಾ ಅದಕ್ಕಿಂತ ಜಾಸ್ತಿ ಅವಕಾಶಗಳಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಕಾಮರ್ಸ್ ಕ್ಷೇತ್ರನ ನೋಡಿದಾಗ ನಾವು ಕೇಳದೆ ಇರುವಂತ ಫೀಲ್ಡ್ ಕೋರ್ಸ್ಗಳೆಲ್ಲ ಇಲ್ಲಿದೆ. ಒಂದಷ್ಟು ಎಕ್ಸಾಂಪಲ್ಸ್ ನಾನು ಹೇಳ್ತೀನಿ, ಯಾರಾದ್ರೂ ಆಸಕ್ತಿ ಇರೋರು ಇದನ್ನೆಲ್ಲ ನೋಟ್ ಮಾಡ್ಕೋಬಹುದು. ಇಲ್ಲಿ ಫೈನಾನ್ಷಿಯಲ್ ಅನಾಲಿಟಿಕ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಒಂದು ಕೋರ್ಸ್ ನ ನಾವು ತಗೊಂಡಾಗ ನಮಗೆ ಒಳ್ಳೆ ಅವಕಾಶಗಳು, ಶೇರ್ ಮಾರುಕಟ್ಟೆ, ಶೇರ್ ಮಾರ್ಕೆಟ್ ಕೇಳಿದೀರಾ? ಆಮೇಲೆ ಇತ್ತೀಚೆಗೆ ನಾವು ಮ್ಯೂಚುವಲ್ ಫಂಡ್ಸ್ ಎಲ್ಲ, ಇವತ್ತೆಲ್ಲ IPL ನಡೀತಿದೆ, IPL ಪ್ರತಿ ಓವರ್ ಮಧ್ಯ ಯಾವ್ದಾದ್ರು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಂದ್ರೆ ಮ್ಯೂಚುವಲ್ ಫಂಡ್ಸ್. ರೋಹಿತ್ ಶರ್ಮಾ ಮಾತಾಡ್ತಾನೆ, ಮ್ಯೂಚುವಲ್ ಫಂಡ್ ಸಹಿ ಹೇ ಅಂದ್ರೆ ಸಹಿ ಹೇ ಅದು. ಸೊ ಈ ಫೀಲ್ಡ್ ಅಲ್ಲಿ ನಾವು ಈ ಕೋರ್ಸ್ ಮೂಲಕ ಎಂಟ್ರಿ ಆಗ್ಬೋದು. ಮತ್ತೆ ಹೂಡಿಕೆ ವಿಶ್ಲೇಷಣೆ ಕ್ಷೇತ್ರ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್, ಯಾವ ಕ್ಷೇತ್ರದಲ್ಲಿ ಎಷ್ಟು ಬಂಡವಾಳ ಹಾಕಿದ್ರೆ ನಮ್ಮ ಜಾಗತಿಕ ಮಾರುಕಟ್ಟೆನಲ್ಲಿ ಅಷ್ಟು ಬೇಗ ನಾವು ದುಡ್ಡನ್ನ ತೆಗಿಬಹುದು. ಸೊ ಇದೆಲ್ಲ ನಮ್ಗೆ ಒಂದು ಪರಿಣಿತಿ ಬರಬೇಕು ಅಂದ್ರೆ ನಮ್ಮ ಹುಡುಗರು ಸಾಮಾನ್ಯವಾದಂತ ಬಿ ಕಾಮ್ ಕೋರ್ಸ್ ಅನ್ನ ಬಿಟ್ಟು ಬಿ ಕಾಮ್ ಇನ್ ಫೈನಾನ್ಷಿಯಲ್ ಅನಾಲಿಟಿಕ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ ನ ಅವರು ಹುಡುಕ್ಬೋದು. ಇದ್ರ ಜೊತೆಗೆ ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತೆ ಡೇಟಾ ಅನಾಲಿಟಿಕ್ಸ್ ಅಂತ ಒಂದ್ ಕೋರ್ಸ್ ಇದೆ. ಸೊ ಈ ಕೋರ್ಸ್ ನ ಮಾಡಿದ್ರೆ ಕಂಪನಿ ಡಿಸಿಷನ್ಸ್ ಮತ್ತೆ ಡೇಟಾ ಅನಾಲಿಸಿಸ್, ಸೊ ಇದನ್ನೆಲ್ಲ ಈ ಕೋರ್ಸ್ ನಲ್ಲಿ ನಾವು ಕಲಿತೀವಿ. ಸೊ ನೀವೆಲ್ಲ ಕೇಳಿದೀರಾ ಸಿಎ ಜೊತೆ ಸಿಎಸ್ ಅಂತ ಒಂದ್ ಕೂಡ ಇದೆ, ಕಂಪನಿ ಸೆಕ್ರೆಟರಿ ಅಂತ. ಸೊ ಕಂಪನಿ ಸೆಕ್ರೆಟರಿ ಅನ್ನೋ ಒಂದು ಕೋರ್ಸ್ ಅನ್ನ ತುಂಡು ತುಂಡು ಮಾಡಿ ಸಾಕಷ್ಟು ಸಬ್ ಕೋರ್ಸಸ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತೆ ಡೇಟಾ ಅನಾಲಿಟಿಕ್ಸ್ ಕೂಡ ಒಂದು ಪ್ರಮುಖವಾಗಿರುತ್ತೆ. ನೆಕ್ಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಇ ಕಾಮರ್ಸ್, ಇವತ್ತೆಲ್ಲ ಪ್ರಪಂಚ ನಡೀತಿದೆ. ನೀವು ಅಮೆಝಾನ್ ನೋಡ್ತೀರಾ, ಫ್ಲಿಪ್ಕಾರ್ಟ್ ನೋಡ್ತೀರಾ, ಮಿಂತ್ರಾ ನೋಡ್ತೀರಾ, ಸೊ ಇವೆಲ್ಲ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕ್ಷೇತ್ರಗಳು. ಸಿ, ಅದೇ ಕ್ಷೇತ್ರದಲ್ಲಿ ಇವತ್ತು ನಾವೊಂದು ಗ್ರಾಜ್ಯುಯೇಷನ್ ಮಾಡ್ಬಿಟ್ರೆ ಇವತ್ತು ಆನ್ಲೈನ್ ವ್ಯವಹಾರಗಳು ಜಾಸ್ತಿ ಆಗ್ತಾ ಇದೆ. ಎಷ್ಟು ಆನ್ಲೈನ್ ಕ್ಷೇತ್ರಗಳು ವ್ಯಾಪಕವಾಗಿ ವಿಸ್ತಾರ ಆಗ್ತಿದೆಯೋ ಈ ಕೋರ್ಸ್ ಮಾಡೋದ್ರಿಗೆ ಅಷ್ಟು ಇಂಪಾರ್ಟೆಂಟ್ ಅವಕಾಶಗಳು ಸಿಗ್ತಾ ಹೋಗ್ತಾ ಇದೆ. ಇನ್ಫ್ಯಾಕ್ಟ್ ನಾವು ಸೈನ್ಸ್ ನಲ್ಲಾದ್ರೂ ಒಂದಷ್ಟು ಸಾಮಾನ್ಯವಾದಂತ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಓದಂತವ್ರನ್ನ ಅನ್ಎಂಪ್ಲಾಯ್ಮೆಂಟ್ ಕ್ಷೇತ್ರದಲ್ಲಿ ನೋಡ್ತೀವಿ. ಬಟ್ ಕಾಮರ್ಸ್ ನವರು ಒಂದ್ ಒಳ್ಳೆ ಕೋರ್ಸ್ ನ ಆಯ್ಕೆ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಇಲ್ವೇ ಇಲ್ಲ. ಇವತ್ ನಾವು ಕಂಪನಿ ಸೆಕ್ರೆಟರಿ ಜೊತೆಗೆ ಸಿಎಂಎ ಅಂತ ಕೂಡ ಒಂದ್ ಕರಿತೀವಿ, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಅಕೌಂಟಿಂಗ್ ಅಂತ. ಸೊ ಇಲ್ಲೂ ಕೂಡ ಒಂದು ಕಾರ್ಪೊರೇಟ್ ಅಫೇರ್ಸ್ ಮತ್ತೆ ಎಕ್ಸ್ಪೆನ್ಸಸ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಇದರಲ್ಲಿ ಕಲಿಬಹುದು. ನೆಕ್ಸ್ಟ್ ಇನ್ನು ಎಲ್ಲಾರ್ಗೂ ಗೊತ್ತಿದೆ BBA, ಸೊ ಬ್ಯಾಚುಲರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇದೆ. ಸೊ ಇದ್ರ ಮೂಲಕ ನಾವು HR, ಮಾನವ ಸಂಪನ್ಮೂಲ, ಮಾರ್ಕೆಟಿಂಗ್, ಇಂಟರ್ನ್ಯಾಷನಲ್ ಬಿಸ್ನೆಸ್, ಆಂಟರ್ಪ್ರಿನರ್ಶಿಪ್, ಈ ತರ ಒಂದು ಸ್ಪೆಷಲೈಸ್ಡ್ ಬ್ರಾಂಚಸ್ ಇವತ್ತು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದೆ. ಮುಂಚೆ ಏನೋ BBA MBA ಅಂದ್ರೆ ಬರೀ HR ಇತ್ತು, ಫೈನಾನ್ಸ್ ಇತ್ತು.
0: ಹೌದು,
1: ಇವತ್ತೆಲ್ಲ ಹೊಸ ವರ್ಟಿಕಲ್ಸ್ಗಳು ಈ BBA ಮತ್ತೆ MBAಗೆ ಆಡ್ ಆಗಿದೆ. ನೋಡಿ, ಇನ್ನೊಂದು ಪ್ರಮುಖವಾದಂತದ್ದು ಫಿನ್ಟೆಕ್ ಅಂತ ಕರಿತೀವಿ ನಾವು, ಫೈನಾನ್ಸ್ ಮತ್ತು ಟೆಕ್ನಾಲಜಿ. ಮುಂಚೆ ನಾವು ಟೆಕ್ನಾಲಜಿಯಲ್ಲಿ, ಸೈನ್ಸ್ ಅಲ್ಲಿ, ಇಂಜಿನಿಯರಿಂಗ್ ಅಲ್ಲಿ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಿದ್ವಿ. ಬಟ್ ಇವತ್ ಫೈನಾನ್ಸ್ ಅಂಡ್ ಟೆಕ್ನಾಲಜಿ ಅಂತ ಒಂದು ಹೊಸದಾದಂತ ಒಂದು ಕೋರ್ಸ್ ಫಿನ್ಟೆಕ್ ಅಂತಾನೆ ಉದ್ಭವ ಆಗಿದೆ ಇದು. ಸೊ ಒಂದ್ ಟೈಮಲ್ಲಿ ಡಿಜಿಟಲ್ ಪೇಮೆಂಟ್, ಬ್ಲಾಕ್ ಚೈನ್ ಅಂತೀವಿ, ಫೈನಾನ್ಷಿಯಲ್ ಸಾಫ್ಟ್ವೇರ್ ಅಂತೀವಿ. ಸೊ ಈ ತರ ಎಲ್ಲ ಪರಿಣಿತಿಗಳು ಈ ಫಿನ್ಟೆಕ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಅವಕಾಶ ಇದೆ. ಮತ್ತೆ ಇಡೀ ಪ್ರಪಂಚ ವ್ಯಾಪಿಸ್ಕೊಂಡಿರೋಂತ ಇನ್ನೊಂದು ಕ್ಷೇತ್ರ ಅಂದ್ರೆ ಈ ಲಾಜಿಸ್ಟಿಕ್ಸ್ ಮತ್ತೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ನೋಡಿ, ನಾವು ಒಂದು ದೇಶ ಇನ್ನೊಂದು ದೇಶದ ಮೇಲೆ ಎಷ್ಟು ಅವಲಂಬಿತವಾಗಿರುತ್ತೆ ಅಂದ್ರೆ ಮ್ಯೂಚುಯಲ್ ಕೋಆರ್ಡಿನೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.
0: ಹೌದು ಸರ್, ಖಂಡಿತ.
1: ನಮ್ಮ ಗ್ಲೋಬಲ್ ಬಿಸ್ನೆಸ್ ಇವತ್ತು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ನಮ್ಮ ಜಾಗತಿಕ ವ್ಯಾಪಾರ ತುಂಬಾ ವಿಸ್ತಾರ ಆಗ್ತಿರೋದ್ರಿಂದ ಈ ಲಾಜಿಸ್ಟಿಕ್ ಮತ್ತೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕೋರ್ಸ್ ಗೆ ತುಂಬಾ ಬೇಡಿಕೆ ಅನ್ನೋದಿದೆ. ನೆಕ್ಸ್ಟ್ ನೋಡಿ, ನಾವು ಯಾವಾಗ್ಲೂ ವಿ ಟಾಕ್ ಅಬೌಟ್ JEE ಇಂದ ಏನು IIT ಅಂತ ಕರಿತೀವಿ, ಆದ್ರೆ ISI ಅಂತ ಒಂದು ಇಂಪಾರ್ಟೆಂಟ್ ಕೋರ್ಸ್ ಇದೆ ಅಂತ ನಮ್ಮ ಕಾಮರ್ಸ್ ಮಕ್ಳಿಗೆ ಗೊತ್ತೇ ಇಲ್ಲ. ನಾವು ISI ಅಂದ್ರೆ ಪಾಕಿಸ್ತಾನ ISI ಅಲ್ಲ, ನಮ್ಮ ಭಾರತದಲ್ಲಿ ಕಲ್ಕತ್ತಾದಲ್ಲಿ ಮಾತ್ರ ಈ ಒಂದು ಕೋರ್ಸ್ ಇದೆ. ISI ಅಂದ್ರೆ ಇಂಡಿಯನ್ ಸ್ಟಾಟಿಸ್ಟಿಕಲ್ ಇನ್ಸ್ಟಿಟ್ಯೂಷನ್ ಅಂತ. ಯಾರು ಮ್ಯಾಥಮೆಟಿಕ್ಸ್ ಮತ್ತೆ ಸ್ಟಾಟಿಸ್ಟಿಕ್ಸ್ ನಲ್ಲಿ ಸ್ವಲ್ಪ ಶಾರ್ಪ್ ಆಗಿರ್ತಾರೆ, ಸೊ ಅವರು ಈ ಒಂದು ISI ಕಾಂಪಿಟೇಟಿವ್ ಎಕ್ಸಾಮ್ ನ ಬರೆದು ಸೀಟ್ ತಗೊಂಡ್ರೆ ನನ್ನ ಪ್ರಕಾರ ಯಾವುದೇ IIT ನಲ್ಲಿ ಇಂಜಿನಿಯರಿಂಗ್ ಮಾಡಿರ್ತಾನಲ್ಲ ವಿದ್ಯಾರ್ಥಿ, ಅವನಿಗಿಂತ ಈ ಒಂದು ರೆಪ್ಯುಟೇಷನ್ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ನಾವು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಮಾತಾಡ್ತೀವಿ. ನೋಡಿ, ಒಂದು ತುಂಬಾ ದೊಡ್ಡ ದುರಂತ ಕಾಮರ್ಸ್ ಅಲ್ಲಿ ಏನಿದೆ ಅಂದ್ರೆ ಸೈನ್ಸ್ ಓದೋ ಮಕ್ಕಳಿಗೆ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಿದೆ, ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, NEET, JEE, CET. ಆದ್ರೆ ಕಾಮರ್ಸ್ ನಲ್ಲೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, ಆದ್ರೆ ಮಾರ್ಗದರ್ಶನ ಮತ್ತೆ ಮಾಹಿತಿ ಕೊರತೆ ಈ ಕಾಮರ್ಸ್ ಮಕ್ಕಳಿಗೆ. ಫಾರ್ ಎಕ್ಸಾಂಪಲ್, NCHM JEE ಅಂತ ಇದೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಥವಾ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಂತ. ಯಾವ ರೀತಿ ನಮ್ಮ ದೇಶದಲ್ಲಿ IIT ಇದೆಯೋ ಅದೇ ತರ IHMs ಅಂತ ಇದೆ, ಒಂದು 23 IHM ಇದೆ. ಅದೆಲ್ಲ ವಿ ಆರ್ ವೆರಿ ಪ್ರೌಡ್, ಹೆಮ್ಮೆ ಅನ್ನಿಸ್ಬೇಕು ನಮ್ಗೆ. ಬೆಂಗಳೂರಿನಲ್ಲಿ ಇರುವಂತ IHM ನಮ್ಮ ದೇಶದಲ್ಲಿ 3ನೇ ರ್ಯಾಂಕಿಂಗ್ ಇದೆ. ನೋಡಿ, ಈ NCHM JEE ಕೋರ್ಸ್ ನ ನಮ್ ಕಾಮರ್ಸ್ ಮಕ್ಕಳು ತಗೊಂಡ್ರೆ ಜಾಗತಿಕ ಮಟ್ಟದಲ್ಲಿ ಅವರು ಶೆಫ್ ಆಗ್ಬೋದು, ಫ್ರಂಟ್ ಡೆಸ್ಕ್ ಆಗ್ಬೋದು, ಸರ್ವಿಸ್ ಆಗ್ಬೋದು, ಏವಿಯೇಷನ್, ಏರೋಸ್ಪೇಸ್, ಮೆರೈನು, ಇಂಟರ್ನ್ಯಾಷನಲ್ ಟೂರಿಸಮ್, ಇಂಟರ್ನ್ಯಾಷನಲ್ ಫಾರಿನ್ ಅಫೇರ್ಸ್, ಈ ಎಲ್ಲಾ ಫೀಲ್ಡ್ ಗಳಲ್ಲಿ ಅವರಿಗೆ ಉದ್ಯೋಗ ಸಿಗುತ್ತೆ. ಆದ್ರೆ ದುರದೃಷ್ಟವಶಾತ್ ನಮ್ ಕಾಮರ್ಸ್ ಮಕ್ಕಳಿಗೆ BCOM, CA, ಟ್ಯಾಲಿ ಇಷ್ಟು ಬಿಟ್ರೆ ನಾವು ಬೇರೆ ಪ್ರಪಂಚ ತೋರಿಸೋದೇ ಇಲ್ಲ.
0: ಹೌದು ಸರ್, ನೀವಾಗಲೇ ಸರಿಯಾಗಿ ಹೇಳಿದ್ರಿ, ಮಾರ್ಗದರ್ಶನ ಮಾಡೋರಿಲ್ಲ ನಮಗೆ ಸರಿಯಾಗಿ ನಮ್ಮ ಮಕ್ಕಳಿಗೆ ಅಂತ.
1: ನಿಜವಾಗ್ಲು ಇವತ್ತಿನ ಕಾರ್ಪೊರೇಟ್ ನಿಜವಾಗ್ಲು ಒಂದು ಡಿಗ್ರಿನ ನೋಡ್ತಾ ಇಲ್ಲ. ಕಾರ್ಪೊರೇಟ್ ಜಗತ್ತಲ್ಲಿ ಏನ್ ನೋಡ್ತಾ ಇದಾರೆ ಅಂದ್ರೆ ಸಂವಹನ ಕೌಶಲ್ಯ ನೋಡ್ತಾರೆ, ಅಂದ್ರೆ ಕಮ್ಯುನಿಕೇಟಿವ್ ಸ್ಕಿಲ್ಸ್ ನೋಡ್ತಾ ಇದಾರೆ, ಡಿಜಿಟಲ್ ನಾಲೆಡ್ಜ್ ಎಷ್ಟಿದೆ ಮಕ್ಕಳಲ್ಲಿ ನೋಡ್ತಾರೆ, ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಇದೆಯಾ, ಲೀಡರ್ಶಿಪ್ ಗುಣಗಳಿದೆಯಾ, ಇದೆಲ್ಲ ಬೇಕು. ನೀವು ಒಪ್ಕೋತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಗ್ಲೋಬಲಿ ಒಂದು 8 ದೇಶದಲ್ಲಿ ಕೆಲಸ ಮಾಡಿದ ಅನುಭವದಿಂದ ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡಿಗರಲ್ಲಿ ಸ್ವಲ್ಪ ಈ ನಾಯಕತ್ವ ಗುಣಗಳು ಕಡಿಮೆ. ನಾವು ಎಲ್ಲೇ ಹೋಗಿ ನೋಡಿದ್ರು ಕೂಡ ನಮಗೆ ಸಿಗುವಂತ ಬಾಸಸ್ ಯಾವಾಗ್ಲೂ ನಾರ್ತ್ ಇಂಡಿಯಾದಿಂದ ಇರ್ತಾರೆ, ಮಹಾರಾಷ್ಟ್ರಿಯನ್ಸ್ ಇರ್ತಾರೆ, ಬೆಂಗಾಲೀಸ್ ಇದಾರೆ, ತಮಿಳಿಯನ್ಸ್ ಇರ್ತಾರೆ ಹೊರತು ಈ ಲೀಡರ್ಶಿಪ್ ರೋಲ್ಸ್ ಅಲ್ಲಿ ನಮ್ಮ ಕನ್ನಡಿಗರು ನೋಡೋದು ನಾವು ಬಹಳ ಕಡಿಮೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ನಮ್ಮ ಸಂಕುಚಿತ ಅಧ್ಯಯನ. ಅವರೆಲ್ಲ ಈ ಫೀಲ್ಡ್ ಗಳನ್ನ ಅರ್ಥ ಮಾಡ್ಕೊಂಡು ಓದ್ಕೊಂಡು ಬಂದಿರ್ತಾರೆ, ನಾವು ಮಾತ್ರ ಒಂದು ಸಾಂಪ್ರದಾಯಿಕವಾದಂತ ಡಿಗ್ರಿಗಳನ್ನ ಓದ್ಕೊಂಡು ಬರೀ ಕೆಲಸ ಮಾಡೋ ಮಟ್ಟದಲ್ಲಿ ನಾವಿರ್ತೀವಿ. ಸೊ ಹಿಂಗಿದೆ. ಆದ್ರಿಂದ ನಮ್ಮ ಕಾಮರ್ಸ್ ಮಕ್ಕಳು ನಾನು ಬರೀ CA ಆಗ್ಬೇಕು, CA ಆಗ್ಲಿಲ್ಲ ಅಂದ್ರೆ ನನಗೆ ಅವಕಾಶನೇ ಇಲ್ಲ ಅನ್ನೋಕ್ಕಿಂತ ಸಮಯ ಇದೆಯಾ ಇನ್ನೊಂದಷ್ಟು ಕೋರ್ಸ್ ಹೇಳ್ಬೋದಾ ನಾನು ನಮ್ಮ ಕಾಮರ್ಸ್ ಮಕ್ಕಳಿಗೆ?
0: ಹಾ ಸರ್, ಬೇಗ ಹೇಳಿ.
1: ಹೇಳ್ತೀನಿ. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಇದೆ. ಈ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇದೆ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಇದೆ, ಕಂಟೆಂಟ್ ಮಾರ್ಕೆಟಿಂಗ್, ಯೂಟ್ಯೂಬ್ ಮಾರ್ಕೆಟಿಂಗ್. ನಿಮಗ್ ಗೊತ್ತು ಯೂಟ್ಯೂಬ್ ಮಾರ್ಕೆಟಿಂಗ್ ನವ್ರು ಎಷ್ಟು ದುಡ್ಡು ಮಾಡ್ತಿದ್ದಾರೆ ಅಂತ. ಒಂದು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ತೆಗಿಯೋ ಫಿಲಂಗಿಂತ ನಮ್ಮ ಯೂಟ್ಯೂಬರ್ಸೇ ಜಾಸ್ತಿ ದುಡ್ಡು ಮಾಡ್ತಾ ಇದ್ದಾರೆ. ಇನ್ನು ಗ್ರಾಫಿಕ್ ಡಿಸೈನ್ ಮತ್ತೆ ಅನಿಮೇಷನ್ ಇದೆ. ಇವತ್ತೆಲ್ಲ ಒಂದು ಒಂದು ಮೊಬೈಲ್ ಫೋನ್ ಇಟ್ಕೊಂಡು ಫಿಲಂ ತೆಗಿಬಹುದು ನಾವು. ಮುಂಚೆ ಆದ್ರೆ ಒಂದ್ ದೊಡ್ಡ ಯೂನಿಟೇ ಬೇಕಾಗ್ತಿತ್ತು. ಮತ್ತೆ ವೆಬ್ ಡಿಸೈನಿಂಗ್ ಅಂಡ್ ಆಪ್ ಡೆವಲಪ್ಮೆಂಟ್ ಇದೆ. ಚಿಕ್ಕ ಚಿಕ್ಕ ಮಕ್ಳು ಕೂತ್ಕೊಂಡು ಇವತ್ ಮನೇಲಿ ಅವ್ರ ಮನೆ ರೆಫ್ರಿಜರೇಟರ್ ಫ್ಯಾನ್ ಅನ್ನ ಆಪ್ ಡೆವಲಪ್ ಮಾಡಿಕೊಂಡು ಕಂಟ್ರೋಲ್ ಮಾಡಬಹುದು. ಡೇಟಾ ಎಂಟ್ರಿ ಅಂಡ್ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ ಇದೆ. ಟ್ಯಾಲಿ, ಜಿ ಎಸ್ ಟಿ ಮತ್ತೆ ಅಕೌಂಟಿಂಗ್ ಮಾಡಬಹುದು. ಯಾರೋ ಒಬ್ಬ ರಾಜ್ಯದಲ್ಲಿ ಒಬ್ಬ ತುಂಬಾ ಹೆಸರು ಮಾಡಿರೋ ಅಂತ ಆಡಿಟರ್ ಹತ್ರ ಹೋಗಿ ನಾವೊಂದು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಎಲ್ಲ ಮಾಡ್ತಕ್ಕ ನಮ್ಮ ಒಂದು ವೃತ್ತಿನ ಡೆವಲಪ್ ಮಾಡ್ಕೋಬಹುದು. ಸೊ ಡಿಪ್ಲೊಮೋ ಇನ್ ಏವಿಯೇಷನ್ ಅಂಡ್ ಕ್ಯಾಬಿನ್ ಕ್ರೂ ಇದೆ. ಇದು ಬರೀ ಸೈನ್ಸ್ ನವರು ಮಾತ್ರ ಮಾಡಬೇಕು ಅಂತೇನಿಲ್ಲ, ನಮ್ಮ ಕಾಮರ್ಸ್ನವರು ಕೂಡ ಈ ಡಿಪ್ಲೊಮೋ ಇನ್ ಏವಿಯೇಷನ್ಗೆ ಅರ್ಹರಾಗಿರ್ತಾರೆ. ಸೊ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೋಬೇಕು, ಕೆಲಸಕ್ಕಾಗಿ ನಾವು ಓದ್ಬಾರ್ದು. ಕೆಲಸ ಸೃಷ್ಟಿನ ಮಾಡುವಂತ ಕೆಪಾಸಿಟಿ ನಮ್ಮಲ್ಲಿದೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ಕೂಡ ಅವ್ರ ಓದಿಗೂ ಒಂದ್ ಗೌರವ ಬರುತ್ತೆ, ಮುಂದೆ ಅವರ ವೃತ್ತಿಗೂ ಕೂಡ ಗೌರವದ ಜೊತೆಗೆ ಅವರ ಜೇಬು ಕೂಡ ಚೆನ್ನಾಗಿ ತುಂಬುತ್ತೆ.
0: ಹಾ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಜಾಗತಿಕ ಮಾರುಕಟ್ಟೆಗೆ ಹೇಗೆ ಕಾಮರ್ಸ್ ಕಾಮರ್ಸ್ ಕೋರ್ಸ್ ಹೇಗೆ ತೆರೆದುಕೊಂಡಿದೆ ಅನ್ನೋದ್ರ ಕುರಿತಾಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ಒಂದು ಗೀತೆಯನ್ನ ಕೇಳೋಣ, ಆನಂತರ ನಿಮ್ ಜೊತೆ ಮಾತು ಮುಂದುವರಿಸ್ತೀನಿ.
1: ಧನ್ಯವಾದಗಳು ಸರ್.
0: ಹಾ ಸರ್, ಈಗ ಕೇಳೋಣ ಸಿದ್ಲಿಂಗು ಚಿತ್ರದ ಗೀತೆಯನ್ನ. ಅವಿನಾಶ್ ಚಿಬ್ಬಿ ಅವರ ಧ್ವನಿಯಲ್ಲಿ, ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ, ಅನೂಪ್ ಸಿಲಿನ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನಾವು ಪರಿಮಳ ಕಾರ್ಯಕ್ರಮದಲ್ಲಿ PUC ನಂತರ ಮುಂದೇನು ಎಂಬ ವಿಷಯದ ಕುರಿತಾಗಿ ಮಾತಾಡ್ತಾ ಇದ್ವಿ. ಹಲೋ ಸರ್, ನಮಸ್ತೆ.
1: ನಮಸ್ತೆ
0: ಸರ್. ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಕೇಳಬೇಕಿದೆ ನಿಮಗೆ. ಪೋಷಕರು ತಮ್ಮ ಈಡೇರಿದ ಕನಸುಗಳೇನಿರ್ತವೆ ಅವುಗಳನ್ನ ಮಕ್ಕಳ ಮೇಲೆ ಹೇರುವಂತಹ ಪ್ರಸಂಗಗಳು ನಡೀತಾ ಇರ್ತವೆ. ಆ ಪೋಷಕರು ಮತ್ತು ಮಕ್ಕಳ ನಡುವೆ ಕೋರ್ಸ್ ವಿಷಯಕ್ಕೆ ಸದಾ ಭಿನ್ನಾಭಿಪ್ರಾಯ ಇರುತ್ತೆ. ಅದನ್ನ ಹೇಗೆ ಬಗೆಹರಿಸಿಕೊಳ್ಬೇಕು ಮಕ್ಕಳು?
1: ಇದು ತುಂಬಾ ಮುಂಚಿನಿಂದ ನಡ್ಕೊಂಬಂದಿರೋಂತ ಒಂದು ಜಟಿಲವಾದಂತ ಸಮಸ್ಯೆ ಇದು. ಇದರಲ್ಲಿ ನಮ್ಗೆ ಬಹಳ ಒಂದು ಪೇಷನ್ಸ್ ಇರಬೇಕು ಪೇರೆಂಟ್ ಅಂದವ್ರಿಗೆ. ಪೇರೆಂಟ್ಸ್ ಏನೊಂದು, ನನ್ ಜೀವನದಲ್ಲಿ ನಾನೇನು ಸಾಧನೆ ಮಾಡಕ್ ಆಗ್ಲಿಲ್ಲ, ನನ್ ಮಗ ಮಾಡ್ಲಿ ಅಥವಾ ನನ್ ಮಗಳು ಮಾಡ್ಲಿ, ಏನು ಎಲ್ಲ ಒಂದ್ ಕಡೆ ಒಂದು IPL ಕುತ್ಕೊಂಡು ನೋಡ್ತಾ ಇರ್ತೀವಿ, ವೈಭವ್ ಸೂರ್ಯವಂಶಿ ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡಿತಿರ್ತಾನೆ, ತಕ್ಷಣ ಪೇರೆಂಟ್ಸ್ ಕನ್ಸ್ಬಿಡುತ್ತೆ, ಓ ನನ್ ಮಗನ ಕ್ರಿಕೆಟ್ ಅಕಾಡೆಮಿಗೆ ಹಾಕ್ಬಿಡೋಣ, ನಾಳೆಯಿಂದಾನೆ ವೈಭವ್ ಸೂರ್ಯವಂಶಿ ಆಗ್ಬಿಡ್ತಾನೆ ಅಂತ. ಮಕ್ಕಳು ಪೋಷಕರ ಪ್ರಾಜೆಕ್ಟ್ ಅಲ್ಲ. ಆ ಮಕ್ಕಳಿಗೆ ಅವ್ರದೇ ಆದಂತ ಒಂದು ವ್ಯಕ್ತಿತ್ವ, ಅವ್ರದೇ ಆದಂತ ಒಂದು ಕನಸು, ಒಂದು ಕೆಪಾಸಿಟಿ ಇರುವಂತ ವ್ಯಕ್ತಿಗಳು ಮಕ್ಕಳು.
0: ಹೌದು ಸರ್.
1: ಏನಾಗುತ್ತೆ, ಈ ಕೋರ್ಸ್ ಆಯ್ಕೆ ಬಂದಾಗ ಒಂದು ಭಿನ್ನಾಭಿಪ್ರಾಯನು ಸಣ್ಣದಾಗಿ ತಲೆ ದೋರುತ್ತೆ ಮನೆಯಲ್ಲಿ. ಪೇರೆಂಟ್ಸ್ ಅಂದವರು ನನಗೆ ವಯಸ್ಸಿದೆ, ನಾನ್ ನಿಮ್ಮನ್ನ ಓದಿಸೋನು, ನಮ್ಮ ಮಾತು ನಿಮ್ಗೆ ಕೇಳಬೇಕು ಅನ್ನೋ ಒಂದು ಧೋರಣೆ ಬದಲು ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು, ಮಕ್ಕಳ ಸಾಮರ್ಥ್ಯನ ಅರ್ಥ ಮಾಡಿಕೊಂಡು ಒಂದು ಒಳ್ಳೆ ಸಂಭಾಷಣೆ, ನಾನ್ ಹೇಳಿದ್ದೆ ಅಂತಿಮ ಅಲ್ಲ, ಸೊ ನಿನಗಿರೋ ಆಸೆನೂ ಕೂಡ ನಾನು ಪುಷ್ಟೀಕರಿಸ್ತೀನಿ ಅಂತ ಹೇಳಿದಾಗ ಅಲ್ಲಿ ಮಕ್ಕಳ ಭವಿಷ್ಯ ಚಿಗುರುಡಿಯುತ್ತೆ. ಒಂದು ಹಾರ್ಡ್ ಡಿಸಿಷನ್ ನ ತಗೊಂಡ್ಬಿಟ್ರೆ ಚಿಗರ್ತಾ ಇರೋಂತ ಭವಿಷ್ಯ ಅಲ್ಲೇ ಕಮರಿ ಕೂಡ ಹೋಗ್ಬಿಡುತ್ತೆ. ಹಾಗಾಗಿ ಪ್ರತಿಯೊಬ್ಬ ಪೋಷಕರು ಕೂಡ ಒಂದು ಡಿಸಿಷನ್ ಮಾಡಕ್ ಮುಂಚೆ ತಮ್ಮ ಅನಿಸಿಕೆಗಳನ್ನ ಮಕ್ಕಳ ಹತ್ರ ಹೇಳ್ಬೇಕು. ಆದ್ರೆ ಮಕ್ಕಳನ್ನ ಕೇಳ್ಬೇಕು, ನಿನ್ಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆಯಪ್ಪ, ನೀನ್ ಯಾಕೆ ಈ ಕೋರ್ಸ್ ನ ಸೆಲೆಕ್ಟ್ ಮಾಡ್ತಾ ಇದೀಯಾ, ಈ ಕೋರ್ಸ್ ನೀನು ಫ್ರೆಂಡ್ ನ ಕೇಳಿ ತಗೋತಾ ಇದೀಯಾ ಅಥವಾ ನೀನೇ ಅನಲೈಸ್ ಮಾಡಿ ತಗೊಂತಿದ್ಯಾ, ಅಕಸ್ಮಾತ್ ನೀನ್ ತಗೊಂಡಿದ್ ಕೋರ್ಸ್ ನಾನ್ ನಿನ್ಗೆ ಕೊಡಿಸ್ತೀನಿ ಅಂತಾನೆ ಇಟ್ಕೋ, ಮುಗಿದ್ಮೇಲೆ ಫ್ಯೂಚರ್ ನಲ್ಲಿ ಏನೇನ್ ಆಪರ್ಚುನಿಟೀಸ್ ಇದೆ. ಸೊ ಈ ರೀತಿ ಪೋಷಕರು ಮಕ್ಕಳನ್ನ ಒಂದು ಕಾಳಜಿನ ಇಟ್ಕೋಬೇಕು. ಹಾಗೆ ಮಕ್ಕಳು ಅಷ್ಟೇನೆ, ಪೋಷಕರು ನಾವು ಈ ಕಾಲದವರು, ನಮ್ಮ ಅಪ್ಪ ಅಮ್ಮಗೆ ಏನು ಗೊತ್ತಿಲ್ಲ ಅನ್ನೋ ಧೋರಣೆ ಮಕ್ಕಳಲ್ಲೂ ಇರಬಾರ್ದು. ಸೊ ಅವರು ಕೂಡ ಒಂದು ಪೋಷಕರ ಕನ್ಸರ್ನ್ ಅಂದ್ರೆ ನಾವೇನ ಕಾಳಜಿನ ಅವರು ಕೂಡ ಗೌರವಿಸಬೇಕಾಗತ್ತೆ. ಬರೀ ಇವತ್ತು ಸ್ನೇಹಿತರು ಸೋಷಿಯಲ್ ಮೀಡಿಯಾ ರೀಲ್ಗಳ ಇನ್ಫ್ಲೂಯೆನ್ಸ್ ಇಂದ ಅವರು ಒಂದು ಡಿಗ್ರಿನ ಆಯ್ಕೆ ಮಾಡಬಾರ್ದು.
0: ಸರ್ ಖಂಡಿತ.
1: ತಮ್ಮ ಪೇರೆಂಟ್ಸ್ಗೆ ಒಂದು ಅನುಭವ ಇದೆ, ಅವರು ಕೂಡ ನಮ್ಮ ಒಳ್ಳೇದಕ್ಕೆ ಆಲೋಚನೆ ಮಾಡಿ ಇದೆಲ್ಲ ಹೇಳ್ತಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ಮಕ್ಕಳಲ್ಲೂ ಕೂಡ ಬರಬೇಕಾಗತ್ತೆ. ಸೊ ವೆರಿ ಇಂಪಾರ್ಟೆಂಟ್, ಈ ಸಕ್ಸಸ್ ಅನ್ನೋದು ಒಂದು ಪ್ರೆಷರ್ ಇಂದ ಬರಲ್ಲ. ಸೊ ಅದು ದೀರ್ಘಕಾಲ ಮಾಡಿದಂತ ಪರಿಶ್ರಮ ಮತ್ತೆ ಸಾಧನೆಯಿಂದನೇ ಸಕ್ಸಸ್ ಬರೋದು. ಪೋಷಕರು ನನ್ ಮಗ ಮಗಳು ಏನಾಗ್ಬೇಕನ್ನಕ್ಕಿಂತ ಅವ್ರನ್ನ ಯಾವ ಫೀಲ್ಡ್ ಗೆ ಕಳಿಸಿದ್ರೆ ಅವ್ರು ಸಂತೋಷವಾಗಿರ್ತಾರೆ, ಸಕ್ಸಸ್ ಆಗ್ತಾರೆ ಫ್ಯೂಚರ್ ಅಲ್ಲಿ ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ಬೇಕಾಗತ್ತೆ.
0: ಖಂಡಿತ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇಷ್ಟೊತ್ತು ನೀವು PUC ನಂತರದ ಆಯ್ಕೆಗಳ ಕುರಿತಾಗಿ ಸಾಕಷ್ಟು ಸರಳವಾಗಿ ವಿವರಿಸಿದ್ರಿ. ಖಂಡಿತ ಇವತ್ತು ನಿಮ್ಮ ಮಾತು ಕೇಳಿದಂತಹ ಎಷ್ಟೋ ವಿದ್ಯಾರ್ಥಿಗಳ ತಲೆಯಲ್ಲಿದ್ದಂತಹ ಗೊಂದಲ ದೂರ ಆಗಿರುತ್ತೆ ಅಂತ ಅಂದ್ಕೊಳ್ತೇನೆ. ಕೇವಲ ಸಾಂಪ್ರದಾಯಿಕ ಕೋರ್ಸ್ಗಳಷ್ಟೇ ಅಲ್ಲದೆ ಇಂದಿನ ಆಧುನಿಕ ಜಗತ್ತಿಗೆ ತಕ್ಕಂತಹ ಹೊಸ ಕೋರ್ಸ್ಗಳ ಕುರಿತಾಗಿ ನೀವು ನೀಡಿದಂತಹ ಮಾಹಿತಿ ನಿಜಕ್ಕೂ ಕಣ್ಣು

0: ಸಲ್ಲಿಸುವಂತಿತ್ತು. ನಿಮ್ಮ ಅಕಾಡೆಮಿಯ ಕಾರ್ಯದೊತ್ತಡದ ನಡುವೆಯೂ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಇಷ್ಟೊಂದು ಅಮೂಲ್ಯವಾದಂತಹ ಗೈಡೆನ್ಸ್ ನೀಡಿದ್ದಕ್ಕೆ ನಿಮಗೆ ನಮ್ಮ ವಿವಿಧ ಭಾರತೀಯ ಪರವಾಗಿ ಧನ್ಯವಾದಗಳು ಸರ್.
1: ತುಂಬಾ ಧನ್ಯವಾದಗಳು ನನ್ನ ಕಡೆಯಿಂದ ಕೂಡ. ಇನ್ನು ಒಂದೇ ಒಂದ್ ಸೆಂಟೆನ್ಸ್ ನಾನು ನಮ್ಮ ಮಕ್ಕಳಿಗೆ ಹೇಳಬೇಕು. ಫ್ಯೂಚರ್ ಅಂದ್ರೆ ಅದು ಕೇವಲ ಟೆಕ್ನಾಲಜಿಯಿಂದ ಡೆವಲಪ್ ಆಗೋದಲ್ಲ. ಮನುಷ್ಯ ಇನ್ನೊಬ್ಬ ಮನುಷ್ಯನ ಅವಶ್ಯಕತೆಗಳನ್ನ ಅರ್ಥ ಮಾಡಿಕೊಂಡು ಸಮಾಜಕ್ಕೋಸ್ಕರ ನಾವೇನು ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಅದು ಒಂದು ನಿಜವಾದ ಟೆಕ್ನಾಲಜಿ, ಅದು ಒಂದು ನಿಜವಾದಂತ ಕಾಂಟ್ರಿಬ್ಯೂಷನ್ ಟು ದಿ ಸೊಸೈಟಿ. ನಾನು ಏನ್ ಓದ್ತೀನಿ, ಏನ್ ಕೆಲಸ ಮಾಡ್ತೀನಿ ಅನ್ನೋದು ನನಗೆ ಸ್ವಂತ ಎಷ್ಟು ಉಪಯೋಗ ಆಗ್ಬೇಕು, ದೇಶ ನಿರ್ಮಾಣಕ್ಕೂ ಕೂಡ ಅಷ್ಟೇ ಕೊಡುಗೆ ನಮ್ಮ ಕಡೆಯಿಂದ ಬರಬೇಕಾಗತ್ತೆ. ನಿಮ್ಮ ಕಾರ್ಯಕ್ರಮದ ಮೂಲಕ ಎಲ್ಲ ಪಿ ಯು ಸಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನನ್ನ ಶುಭಾಶಯಗಳು.
0: ಓಕೆ ಸರ್, ಧನ್ಯವಾದ ಸರ್.
1: ಧನ್ಯವಾದಗಳು.
0: ಧನ್ಯವಾದ ಸರ್. ಕೇಳುಗರೆ ನೆನಪಿಡಿ, ಅಂಕಗಳು ಮುಖ್ಯ ಹೌದು, ಆದರೆ ಅದಕ್ಕಿಂತಲೂ ಮುಖ್ಯ ನಮ್ಮ ಆಸಕ್ತಿ ಮತ್ತು ಸರಿಯಾದ ದಾರಿಯ ಆಯ್ಕೆ. ನಿಮ್ಮ ಕನಸುಗಳ ಹಿಂದೆ ಓಡಿ, ಯಶಸ್ಸು ನಿಮ್ಮದಾಗಲಿ. ಇಂದಿನ ಉಪಯುಕ್ತ ಸಂವಾದ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಬಾನುಲಿಗೆಳೆಯ ವರುಣ್ ಜಿಜೆ. ಮುಂದಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಲಿದ್ದಾರೆ ಆರ್ ಜೆ ಸ್ವಾತಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ, ಗುಡ್ ಇವ್ನಿಂಗ್ ಅಂತ ಹೇಳ್ತಾ ಸ್ಟುಡಿಯೋ ಸಮಯ 5 ಗಂಟೆ ಆಯಿತು. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 19ನೇ ರೋಜ್ಗಾರ್ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಉದ್ಯೋಗಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂಬ್ಲಾಜೆ ನೇಮಕಾತಿ ಪತ್ರ ನೀಡಲಿದ್ದಾರೆ. ಬಿಜಿಎ ವ್ಯಾಪ್ತಿಯಲ್ಲಿ ಪಾದಾಚಾರಿ ಮಾರ್ಗದಲ್ಲಿ ಶೇಖರಿಸಲಾಗಿರುವ ಮರದ ರೆಂಬೆ ಕೊಂಬೆ ಹಾಗೂ ಇತರೆ ಮರದ ಅವಶೇಷಗಳನ್ನು ವಿಲೇವಾರಿ ಮಾಡಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತ್ರಿಭಾಷಾ ಅಧ್ಯಯನ ಕಡ್ಡಾಯಗೊಳಿಸುವ ಹೊಸ ನೀತಿಯನ್ನು ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿಯನ್ನು ಮುಂದಿನ ವಾರ ವಿಚಾರಣೆ ನಡೆಸಲು ಸುಪ್ರೀಂಕೋರ್ಟ್ ಒಪ್ಪಿಕೊಂಡಿದೆ. ಎನ್ಸಿಇಆರ್ಟಿ ಪಠ್ಯಕ್ರಮದಲ್ಲಿ ಅಂತರ್ಜಲ ಕುರಿತು ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಂ ಬೋಸರಾಜು ತಿಳಿಸಿದ್ದಾರೆ. ಬೆಂಗಳೂರಿನ ವಿವಿಧ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಕುರಿತಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಬೆಂಗಳೂರಿನಿಂದ ವಿಮಾನ ಸೇವೆಯನ್ನು ಜೂನ್ 1 ಹಾಗೂ ಜೂನ್ 10 ಪುನರಾರಂಭಿಸಲಾಗುವುದು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲೈಟ್ಸ್ ನವದೆಹಲಿಯಲ್ಲಿಂದು ನಡೆದ ಸಭೆಯಲ್ಲಿ ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ದ್ವಿಪಕ್ಷೀಯ ಸಂಬಂಧಗಳ ಕಾರ್ಯತಂತ್ರದ ಪಾಲುದಾರಿಕೆ ವಿಸ್ತರಿಸುವ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಕಲಬುರಗಿಯ ಲಾಡ್ಲೆ ಮಾಶಾಕ್ ದರ್ಗಾ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲ ಅಂಶಗಳನ್ನು ಸಂಪುಟದಲ್ಲಿ ಚರ್ಚೆ ನಡೆಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6:00.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.delhi-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: The Indian Navy invites online applications from unmarried male and female candidates for short service commission, information technology entry. Last date for submission is 1st June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit Samriddha Bharat.
2: सपनों को हकीकत में बदलने के लिए सही समय पर सही कदम उठाना जरूरी है. भारतीय वायुसेना में कमीशन्ड ऑफिसर बनने के लिए एफकैट 2 ऑफ 2026 के आवेदन 20 मई से खुले हैं. विवरण के लिए विजिट करें afcat.edcil.co.in पर.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
3: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರು ಪರಿಚಯ ನಿಮಗಾಗಿ. ಐದು ಗಂಟೆ 5 ನಿಮಿಷಕ್ಕೆ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್, 5:15 ಸ್ಪೈಸ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, 6:02 ವಂದೇ ಮಾತರಂ 150 ಸಂಭ್ರಮದ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ನಾಗೇಶ್ ಕೆ. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 7:02 ಸೇಫ್ ಡ್ರೈವ್ ಗಾನಭಜಾನ, 7:07 ಆಕಾಶಬುಟ್ಟಿ, 7:22 ಕಗ್ಗದ ಸಿರಿ, 7:45 ಸೇಫ್ ಡ್ರೈವ್ ಗಾನಭಜಾನ ಮುಂದುವರಿಯುವುದು, 8:02 ಯುವಧ್ವನಿ, 9:15 ಹಿಂದಿ ಮೆಲೋಡಿಸ್ ಹಿಂದಿ ಗೀತೆಗಳನ್ನು ಕೇಳಬಹುದು, 10:02 ಪ್ರೇಮ ನಿನಾದ.

ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆ ಕಾರ್ಯಕ್ರಮ, 7:15 ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನು ಕೇಳಬಹುದು. 7:45 ಶುಭೋದಯ ಕರ್ನಾಟಕ ಮುಂದುವರಿಯುವುದು. 9:00 ಇಂದಿನ ವಿಶೇಷ ಕಾರ್ಯಕ್ರಮ, 10:02 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ, 11:02 ಹೊಸ ಹಾಡು, 11:30 ಕಲಾಭಾರತಿ. ಕ್ಕೆ ಕರೆಗೊಂದು ಹಾಡು, 1:20 ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮ. 2:15 ವೀಕೆಂಡ್ ಸ್ಪೆಷಲ್ ಕ್ಲಾಸ್ ಸ್ಪೆಷಲ್ ಸಾಂಗ್ಸ್ ಕಾರ್ಯಕ್ರಮ. 2:40 ಚಿತ್ರತಾಣ, 4:00 ಪರಿಮಳ ಕಾರ್ಯಕ್ರಮ, 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, 5:40 ಕಾನೂನು ಅರಿವಿನ ಸರಣಿ ನ್ಯಾಯ ಕಾರ್ಯಕ್ರಮ ನ್ಯಾಯವಾಣಿ, 6:02 ಸೇಫ್ ಡ್ರೈವ್ ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರ, 7:02 ಸೇಫ್ ಡ್ರೈವ್ ಗಾನ ಭಜಾನ, 7:07 ಆಕಾಶ ಬುಟ್ಟಿ, 7:22 ಕಗ್ಗದ ಸಿರಿ, 8:02 ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಈ ಜೀವ ನಿನಗಾಗಿ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಇದಿಷ್ಟು ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಪರಿಚಯ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ಗೆ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಸದ್ಯಕ್ಕೆ ಮೊದಲ ಗೀತೆ ಮೂಡಿ ಬರ್ತಿದೆ ಇಂದ್ರಜಿತ್ ಚಿತ್ರದಿಂದ, ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಟ್ಯೂ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕೇಳಿ ಕಾರ್ಯಕ್ರಮ ಸ್ಪೈಸ್.
3: ಹಲೋ ಎವ್ರಿವನ್, ದಿಸ್ ಇಸ್ ಚೇತನ್ ವಿತ್ ಯು ಆನ್ ಸ್ಪೈಸ್, ದಿ ವಾಯ್ಸ್ ಆಫ್ ಹೋಪ್. ಹಾಫ್ ನಾಲೆಜ್, also known as incomplete or inadequate knowledge, is a difficult state of understanding that often leads to faulty decisions, misunderstandings and misinterpretations. The concept of half knowledge is prevalent in various spheres of life, including education, politics, business

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಎಸ್, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಮುಂದಿನ ಗೀತೆ ಮೂಡಿ ಬರ್ತಿದೆ ಸಂಭ್ರಮ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಇವತ್ತು ಶುಕ್ರವಾರ. ನಮ್ಮ ಮನುಷ್ಯರ ಗುಣ ಏನು ಗೊತ್ತಾ, ಎಷ್ಟೋ ಸಲ ಇವತ್ತಿನ ಬಗ್ಗೆ ಯೋಚನೆ ಮಾಡಲ್ಲ, ಜಾಸ್ತಿ ನಾಳೆ ಬಗ್ಗೆ, ನಾಡಿದ್ರ ಬಗ್ಗೆ, ಫ್ಯೂಚರ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಎಷ್ಟೋ ಜನಕ್ಕೆ ನಾಳೆ ನಾಡಿದ್ದು ಆಫೀಸಿಗೆ ರಜಾ ಇರುತ್ತೆ, ವೀಕೆಂಡ್ ಪ್ಲ್ಯಾನ್ ಮಾಡ್ತಾ ಇರ್ತೀರ ಅಲ್ವಾ. ಸೊ ಇವತ್ತು ಶುಕ್ರವಾರ ಅನ್ನೋದಕ್ಕಿಂತ ನಾಳೆ ಎರಡು ದಿವಸ ಆಫೀಸ್ ಇರಲ್ಲಪ್ಪ, ಆರಾಮಾಗಿ ಮನೇಲಿರ್ಬೋದು ಅಥವಾ ಆರಾಮಾಗಿ ಎಲ್ಲರೂ ಹೋಗ್ಬೋದು ಅನ್ನೋದು ಒಂದು ಕಡೆ ಆದರೆ, ಇನ್ನು ಕೆಲವ್ರಿಗೆ ನಾಳೆ ಕೆಲಸ ಇರುತ್ತೆ. ಸೊ ಅವ್ರಿಗೆ ಭಾನುವಾರ

0: ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ನಮ್ಮ ಕೇಳುಗರಿಗೆ ಈ ಕಾರ್ಯಕ್ರಮದ ಮೂಲಕವಾಗಿ ಕಾನೂನಿನ ಕುರಿತಾದಂತಹ ಅನೇಕ ಮಾಹಿತಿಗಳು ಲಭ್ಯ ಆಗ್ತಾ ಇವೆ. ಈಗ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ವಿಮೆ ಬಗ್ಗೆ ಮಾತಾಡ್ತಾ ಇದ್ವಿ, ಕೌಟುಂಬಿಕ ವಿಮೆ ಆಗಲಿ, ಅಪಘಾತ ವಿಮೆ ಆಗಿರಬಹುದು, ಆರೋಗ್ಯ ವಿಮೆ ಮಾತಾಡ್ತಾ ಇದ್ವಿ. ಈ ಲೈಫ್ ಇನ್ಶೂರೆನ್ಸ್ ನಲ್ಲಿ ಎರಡು ಪ್ರಕಾರಗಳು, ಈ ಜನರಲ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ, ಸಾಮಾನ್ಯ ವಿಮೆ ಮತ್ತು ಜೀವ ವಿಮೆ ಅಂತೇಳಿ, ಏನು ಇದರ ವ್ಯತ್ಯಾಸ, ಅದನ್ನು ನಾವು ತಿಳ್ಕೋಬೇಕು, ಮತ್ತು ಯಾವ್ಯಾವ ಇಲಾಖೆಗಳು ಇವನ್ನೆಲ್ಲ ನಿಯಂತ್ರಣ ಮಾಡ್ತವೆ, ಅದರ ಬಗ್ಗೆ ತಿಳಿಸ್ಕೊಡಿ.
3: ಈಗ ಲೈಫ್ ಇನ್ಶೂರೆನ್ಸ್ ಮತ್ತೆ ನಾವು ಸಾಮಾನ್ಯ ವಿಮೆ ಅಂದಾಗ ನಾನು ಅದ್ರದ್ದು ಏನೇನು ಡಿಫ್ರೆನ್ಸ್ ಇದೆ ಅಂತ ಮೊದಲಿಗೆ ಹೇಳ್ತೇನೆ ಸರ್. ಲೈಫ್ ಇನ್ಶೂರೆನ್ಸ್ ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದ್ದು, ಅಂದ್ರೆ ಪಾಲಿಸಿ ಹೋಲ್ಡರ್ಗೆ ಏನಾದ್ರೂ ಆದ್ರೆ ಅವರ ಕುಟುಂಬಕ್ಕೆ ಹಣ ಸಿಗುತ್ತದೆ. ಇದು ಒಂದು ರೀತಿಯ ಫಿನಾನ್ಷಿಯಲ್ ರಿಪ್ಲೇಸ್ಮೆಂಟ್ ಅಂತ ನಾವು ಹೇಳ್ಬೋದು. ಸೊ ಉದಾಹರಣೆಗೆ ಒಬ್ಬ ವ್ಯಕ್ತಿ ಈಗ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾ ಇದ್ದಾನೆ, ಅವನಿಗೇನಾದ್ರೂ ಅಕಾಲಿಕವಾಗಿ ಮರಣ ಹೊಂದಿದ್ರೆ ಅವನ್ ಪಾಲಿಸಿ ಮಾಡಿದ್ರೆ ಆ ಹಣ ಕುಟುಂಬಕ್ಕೆ ಬಂದು ಸುರಕ್ಷೆ ಹೆಲ್ಪ್ ಆಗುತ್ತೆ. ಇದು ಒಂದು ರೀತಿಯ ಟರ್ಮ್ ಇನ್ಶೂರೆನ್ಸ್, ಕಂಪ್ಲೀಟ್ ಪ್ರೊಟೆಕ್ಷನ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಟರ್ಮ್ ಇನ್ಶೂರೆನ್ಸ್ ಒಂದು ತುಂಬಾ ಸರಳ ಮತ್ತು ಕಡಿಮೆ ಪ್ರೀಮಿಯಂ, ಹೆಚ್ಚು ಕವರೇಜ್ ಇರುತ್ತೆ. ಸೊ ಈಗ ಜನರಲ್ ಇನ್ಶೂರೆನ್ಸ್ ಸಾಮಾನ್ಯ ವಿಮೆ ಅಂತ ಹೇಳಿದಾಗ ಜೀವನಕ್ಕೆ ಸಂಬಂಧಿಸಿರುವುದಲ್ಲ ಇದು. ಆಸ್ತಿ, ಆರೋಗ್ಯ, ವಾಹನ, ಅಪಘಾತಗಳಿಗೆ ಸಂಬಂಧಿಸಿದ್ದು. ಜನರಲ್ ಅಂದಾಗ ವಸ್ತುಗಳು, ಆರೋಗ್ಯ, ವಾಹನ ಇಲ್ಲಾಂದ್ರೆ ಅಪಘಾತಗಳು, ಆಸ್ತಿಗಳನ್ನ ಕವರೇಜ್ ಮಾಡುವಂತ ವಿಮೆನ ಸಾಮಾನ್ಯ ವಿಮೆಯಲ್ಲಿ ನಾವು ಹೇಳ್ತೀವಿ.
2: ಆರೋಗ್ಯವನ್ನು ಕೂಡ ನಾವು ಸಾಮಾನ್ಯ ಇನ್ಶೂರೆನ್ಸ್ ಅಲ್ಲಿ ತರಬೇಕಾ ಅಥವಾ ಜೀವ ವಿಮೆಯಲ್ಲಿ ತರಬೇಕಾ?
3: ಸಾಮಾನ್ಯದಲ್ಲಿ ಬರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಕಾಮನ್, ಲೈಫ್ ಇನ್ಶೂರೆನ್ಸ್ ಹೆಲ್ತ್ ಪ್ಲಸ್ ಆಕ್ಸಿಡೆಂಟಲ್ ಮತ್ತೆ ಡೆತ್ ಕವರೇಜ್ ಎಲ್ಲ ಕಂಪ್ಲೀಟ್ ಸಂಪೂರ್ಣವಾಗಿ ಕವರ್ ಮಾಡಿಕೊಳ್ಳುತ್ತೆ. ಸೊ ಈಗ ಉದಾಹರಣೆಗೆ ಸಾಮಾನ್ಯ ವಿಮೆಯಲ್ಲಿ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ವೆಚ್ಚ 1,3,00,000 ಅಂತ ಬಂತು ಅಂತ ಅನ್ಕೊಂಡ್ರೆ, ಸೊ ಈಗ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಅದು ಕವರ್ ಆಗುತ್ತೆ. ಸೊ
2: ಈಗ ಈ ಎಲ್ಲ ಇನ್ಶೂರೆನ್ಸ್ ಇದ್ದಾಗ ಆಯ್ತು, ಇದ್ರ ಮೇಲೆ ಈಗ ನಮಗೆ ನಾವು ಯಾವ ಕಂಪನಿ ಮೂಲಕವಾಗಿ ಒಪ್ಪಂದ ಆಗಿ ಒಂದು ಇನ್ಶೂರೆನ್ಸ್ ಪಡ್ಕೊಂಡಿರ್ತೀವಿ, ನಮಗೆ ನೀಡುವ ಸೌಲಭ್ಯದಲ್ಲಿ ಅವರು ನಿರಾಕರಣೆ ಮಾಡಬಹುದು, ಇಲ್ಲ ಹಾಗಿಲ್ಲ ಹಾಗಿಲ್ಲ ಹಾಗಿಲ್ಲ ಇಲ್ಲ ಅಂತ ಹೇಳಿ, ಅವಾಗ ಇದನ್ನ ನಿಯಂತ್ರಣ ಮಾಡೋರು ಯಾರು ಒಬ್ರು ಬೇಕಲ್ಲ?
3: ಹೌದು ಸರ್.
2: ಅದ್ರ ಬಗ್ಗೆ ಮಾತಾಡಿ.
3: ಸೊ ಅದಕ್ಕೋಸ್ಕರನೇ ಒಂದು ರೆಗ್ಯುಲೇಷನ್, ನಿಯಂತ್ರಣ ಮಾಡುವಂತ ಅಥಾರಿಟಿ ಇದೆ. ಸೊ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ, IRDAI ಅಂತ ಮಾಡ್ತಾರೆ. ಅವರ ಮುಖ್ಯ ಕೆಲಸಗಳು ಏನಂದ್ರೆ ಮೇಲೆ ಇನ್ಶೂರೆನ್ಸ್ ಕಂಪನಿಗಳ ಮೇಲೆ ನಿಯಂತ್ರಣ ತರುವಂತದ್ದು, ಪಾಲಿಸಿ ಹೋಲ್ಡರ್ಗಳ ರಕ್ಷಣೆಯನ್ನ ಕಾಪಾಡುವಂತದ್ದು, ಅವ್ರ ಹಕ್ಕುಗಳನ್ನ ಕಾಪಾಡುವಂತದ್ದು, ಅವ್ರಿಗೆ ರಕ್ಷಣೆ ನೀಡುವಂತದ್ದು, ಮತ್ತೆ ಕ್ಲೇಮ್ ಸ್ಟೇಟ್ಮೆಂಟ್ ಸಮಯ ಅನ್ವಯ ಅದು ನಿಯಮಗಳ ಅನುಸಾರ ಕಂಪ್ಲೇಂಟ್ಸ್ ಏನ್ ಬಂದಿದೆ ಅದನ್ನ ಕ್ಲಿಯರ್ ಮಾಡಿ ಅವ್ರಿಗೆ ಅಮೌಂಟ್ ಬರಬೇಕಂದ್ರೆ ಅವುಗಳನ್ನ ಕೊಡಿಸುವಂತದ್ದು, ಮತ್ತೆ ಈ ತಪ್ಪು ವಿಮೆಗಳನ್ನ ಸೆಲ್ ಮಾಡ್ತಾರಲ್ಲ ಏಜೆಂಟ್ಗಳು, ಅವ್ರ ವಿರುದ್ಧ ಆಕ್ಷನ್ ತಗೊಳ್ಳುವಂತದ್ದು.
2: ಇದರಲ್ಲಿ ಈಗ ನೋಡಿ ಎಷ್ಟೋ ಸಲ ಒಂದು ಏನೋ ಒಂದು ಕಾನೂನಿನ ಸಮಸ್ಯೆ ಉದ್ಭವ ಆಗ್ಬಿಡುತ್ತೆ, ಅದನ್ನು ತೆಗೆದುಕೊಳ್ಳುವಲ್ಲಿ ಅನೇಕ ಹೋರಾಟ ಮಾಡಬೇಕಾಗತ್ತೆ, ಕಂಪ್ನಿಯಿಂದ ಕಂಪ್ನಿಗೆ ಅಲಿಬೇಕಾಗತ್ತೆ, ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿ. ಅದು ಒಂಥರ ಏನಾಗುತ್ತೆ ಅಂದ್ರೆ ಒಂದು ಒಪ್ಪಂದ ಆಗಿರ್ತದೆ ಫಸ್ಟ್ಗೆ, ಆಮೇಲೆ ಅದು ನಿರಾಕರಣೆ ಮಾಡ್ತಾರೆ, ಅವಾಗ ಕಾನೂನಿನ ಹೋರಾಟ ಆಗುತ್ತಾ?
3: ಹೌದು ಸರ್. ಯಾಕಂದ್ರೆ ಕಾನೂನಿನ ಪ್ರಕಾರ ವಿಮೆ ಅನ್ನೋದು ಒಂದು ಕಾಂಟ್ರಾಕ್ಟ್ ಅಂತ ನಾವು ಹೇಳ್ತೀವಿ. ಸೊ ನಿಮ್ಗೆ ಮತ್ತೆ ಅದು ಪ್ರೀಮಿಯಂ ನ ಯಾರು ಕೊಡ್ತಾರೆ ಅವ್ರಿಗೆ ನಿಮ್ ನಡುವೆ ನಡೆದಿರುವಂತ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ನೀವು ಎಷ್ಟೋ ಸತಿ ನಾವು ಅನಕ್ಷರಸ್ಥರಾಗಿರ್ಬಹುದು, ಮತ್ತೆ ಇಲ್ಲ ಯಾವುದೋ ಒಂದು ಗಡಿಬಿಡಿಯಲ್ಲಿ ನಾವು ಸೈನ್ ಮಾಡ್ಬಿಟ್ಟಿರ್ತೀವಿ, ಕಂಪ್ಲೀಟ್ ಆಗಿ ನಾವು ತಿಳ್ಕೊಂಡಿರೋದಿಲ್ಲ. ಸೊ ಅವಾಗ ಅದನ್ನ ನಾವು ಸೈನ್ ಮಾಡಿದ್ರು ನಮ್ಗೆ ಅಟ್ಮೋಸ್ಟ್ ಗುಡ್ ಫೇತ್ ಅಲ್ಲಿ ನಾವು ಮಾಡಿದೀವಿ ಅಂತ ಕಂಡು ಬಂದಲ್ಲಿ ನಮ್ಗೆ ಯಾವುದೇ ರೀತಿ ಸವಲತ್ತುಗಳು ಮತ್ತೆ ನಮ್ಮ ಹಕ್ಕುಗಳನ್ನ ಹಿಂಪಡೆಯದೆ ನಮ್ಗೆ ಯಾವ ರೀತಿ ನಮಗೆ ಸಹಕಾರ ಕೊಡಬೇಕು, ಸೊ ಈ ರೆಗ್ಯುಲೇಟರಿ ಅಥಾರಿಟಿ ನಮಗೆ ಸಹಕಾರ
2: ಕೊಡುತ್ತೆ. ಈಗ ಒಂದು ಹಣವನ್ನ ತಗೋಬೇಕಂತಂದಾಗ ಅದಕ್ಕೆ ವಾರಸುದಾರರು ಬೇಕಾಗುತ್ತೆ, ಅಲ್ಲಿ ಅನೇಕ ತಪ್ಪುಗಳಾಗ್ತವೆ.
3: ಹೌದು. ಸೊ ಈಗ ನಾವು ಲೈಫ್ ಇನ್ಶೂರೆನ್ಸ್ ಅಂದಾಗ ಅದು ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದಂತೆ, ಸೊ ಅದನ್ನ ಕ್ಲೇಮ್ ಮಾಡಬೇಕಂದ್ರೆ ಕಂಪಲ್ಸರಿಯಾಗಿ ನಮಗೆ ಲೀಗಲ್ ಹೇರ್ಸು ಇಲ್ಲ ನಮ್ಮ ವಾರಸುದಾರರು ಬೇಕಾಗುತ್ತೆ. ಸೊ ಆದ್ರೆ ಜನರಲ್ ಇನ್ಶೂರೆನ್ಸ್ ಅಂದಾಗ ಎಲ್ಲಾ ಟೈಮಲ್ಲೂ ನಮಗೆ ವಾರಸುದಾರ ಇದ್ರೆ ಮಾತ್ರನೇ ಅಲ್ಲ, ಇವಾಗ ಇದು ವಸ್ತುಗಳು ಮತ್ತೆ ಆಸ್ತಿಗಳಿಂದ ಅಂತಂದಾಗ ನೀವು ಮಾತ್ರ ನಿಮ್ಮನ್ನು ಕ್ಲೇಮ್ ಮಾಡ್ಕೊಳ್ಳೋಷ್ಟು ಮಾತ್ರ ನಿಮ್ಗೆ ಹಾಕಿರುವಂತದ್ದು.
2: ಹೀಗೆ ಈ ಮಾಹಿತಿಯನ್ನ ತಾವು ಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಿಮ್ಮ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಸೇಫ್ ಓಲ್ಡ್ ಇಸ್ ಗೋಲ್ಡ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸಾಕಷ್ಟು ಜನ ಪ್ರೀತಿಯಿಂದ ಸಂದೇಶ ಕಳಿಸಿದ್ದಾರೆ, ಓದ್ತಾ ಇದ್ರೆ ಆಗತ್ತಾ. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ, ಹಾಗೆಯೇ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರ್ತಿದೆ ಅಂತಿದ್ರೆ. ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ ಹನುಮಂತಪ್ಪ ಹುಲಗಮ್ಮನವರವ್ರ ಸಂದೇಶ ಕಳಿಸಿದ್ದಾರೆ. ಹೌಳೆ ಶ್ರೀ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ಯ ಅವರು ಈ ಇಲಿ ಸಂಜೆಯ ಹೊತ್ತಲ್ಲಿ ಮಧುರವಾದ ಬೆಳ್ಳಿರಥದಲ್ಲಿ ಸೂರ್ಯತನ ಕಿರಣ ಹಾಡು ಕೇಳಿ ಸಿಕ್ಕಾಬಡೆ ಖುಷಿಯಾಯಿತು ಮೇಡಮ್ ಅಂತಿದ್ರೆ. ಇಂಡ್ಲಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇಂದ್ರಜಿತ್ ಚಿತ್ರದ ಹಾಡು ನಮಗೆ ತುಂಬ ಇಷ್ಟ ಆಯಿತು ಅಂತಿದ್ದಾರೆ. ಹಾಗೆಯೇ ನಿಮ್ಮ ಹಾಡುಗಳೆಲ್ಲದನ್ನು ಕೇಳ್ತಾ ಇದ್ದೀನಿ ಅಂತಿರೋದು ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಕೌಡ್ಲ ರವಿ ಅಂಜನಗರದಿಂದ. ನಿಮ್ಮ ರಜೆಯ ವ್ಯಾಖ್ಯಾನ ಸೂಪರ್ ಮೇಡಮ್, ವಾಸ್ತವದ ಅನುಭವ ತುಂಬಾ ಮುಖ್ಯ ಅಂತಿದ್ದಾರೆ. ನಿರ್ಮಲಾ ಅವರು ಸೂಪರ್ ಸಾಂಗ್ ಮೇಡಮ್ ಅಂತಿದ್ರೆ. ಗುಳೇತ ಗುಡ್ಡದಿಂದ ವಿರೂಪಾಕ್ಷ ಶುಭ ಸಂಜೆ, ವಿವಿಧ ಭಾರತೀಯ ಹಾಡುಗಳು ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ, ಸ್ವಾತಿ ಮೇಡಮ್ ಪ್ರಸಾರ ಆಗ್ತಿರೋ ಎಲ್ಲ ಹಾಡುಗಳು ಇಷ್ಟ ಆಗ್ತಿದೆ ಅಂತಿದ್ದಾರೆ. ಚಂದುಲಾಲ್ ಅವರು ಆಲ್ ಸಾಂಗರ್ ಸಾಂಗ್ಸ್ ಅವರು ಸೂಪರ್ ಹಿಟ್ ಮೇಡಮ್ ಅಂತಿದ್ದಾರೆ. ರಾಯಣ್ಣ ಸಂಗೊಳ್ಳಿಯಿಂದ ದೇವೇಂದ್ರ ಹಡಪದ, ರಾಯಣ್ಣನ ಸಂಗೊಳ್ಳಿಯಿಂದ ದೇವೇಂದ್ರ ಹಡಪದ ಅವರು ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಸೂಪರ್ ಹಾಡುಗಳು ಮೇಡಮ್, ಖುಷಿಯಾಯಿತು ಅಂತಿದ್ರೆ. ಹಾಡುಗಳು ಸೂಪರ್ ಅಂತಿರೋದು ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ. ಮುಸ್ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ಚೆನ್ನಾಗಿದೆ, ಖುಷಿಯಾಯಿತು ಅಂತಿರೋದು ಅರುಣ ಮೈತ್ರಿ ಜೆ ಸಿ ನಗರದಿಂದ. ಇಂದಿನ ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತಿರೋ ಹಾಡುಗಳೆಲ್ಲ ಚೆನ್ನಾಗಿ ಮೂಡಿ ಬರ್ತಿದೆ ಅಂತಿರೋದು ಹೆಬ್ಬಾಳದ ರಮೇಶ್ ಅವರು. ಹಾಡುಗಳು ತುಂಬ ಇಷ್ಟ ಆಯಿತು ಅಂತಿರೋದು ಸೂರಜ್ ಭದ್ರಾವತಿ ಮಾಳೇನಹಳ್ಳಿಯಿಂದ. ನಿಮ್ಮೆಲ್ಲರಿಗೂ ಮತ್ತೊಂದು ಗೀತೆ ಮೂಡಿ ಬರ್ತಿದೆ, ಕೇಳ್ತಾರೆ ಎಂಜಾಯ್ ಮಾಡ್ತಾರೆ. ಶ್ರೀಗಂಧ ಚಿತ್ರದಿಂದ ಮಂಜುಳ ಗುರುರಾಜ್ ಹಾಗೂ ಎಸ್ ಪಿ ಬಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬಂದಿದೆ. ಹಂಸಲೇಗಾರ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

0: ಚಂದ್ರಕಾಂತ್ ಅವರು ಅಥಣಿಯಿಂದ, ಕಾರ್ಯಕ್ರಮ ಸೂಪರ್ ಆಗಿದೆ ಮೇಡಮ್, ಎಲ್ಲ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಸಂದೇಶ ಕಳಿಸಿದರೆ, ಸೂಪರ್ ಸಾಂಗ್ಸ್ ಮೇಡಮ್ ಅಂತಿರೋದು ಚಂದ್ರ ಅವರು ಬೆಂಗಳೂರಿನಿಂದ. ಅಪರೂಪದ ಹಳೆಯ ಚಿನ್ನದಂಥ ಹಾಡುಗಳು, ಮಾಹಿತಿ ಚೆನ್ನಾಗಿದೆ ಅಂತಿರೋದು ರವಿಕುಮಾರ್ ಗೌಡ ತುರುವೇಕೆರೆಯಿಂದ. ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರದಿಂದ ವಿವಿಧ ಭಾರತೀಯ ರೇಡಿಯೋ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರೋ ಸದಾ ಹಸಿರು ಮಧುರವಾದ ಹಳೆಯ ಗೀತ ಕೇಳೋದೇ ಒಂದು ಅಪೂರ್ವ ಆನಂದ. ಸಂಜೆಯ ಸುಂದರ ಸಮಯದಲ್ಲಿ ಹಳೆಯ ನೆನಪುಗಳನ್ನು ಮರುಕಳಿಸುವಂತೆ ಮಾಡಿದ ನಿರೂಪಕರಿಗೆ ಧನ್ಯವಾದ. ನಿರೂಪಕರ ಧ್ವನಿ ಹಾಗೂ ಹಾಡುಗಳ ನಡುವೆ ಹಂಚಿಕೊಳ್ತಿರೋ ಮಾಹಿತಿ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಶ್ರೀಗಂಧ ಹಾಡು ಕೇಳಿ ತುಂಬ ಖುಷಿಯಾಯಿತು ಅಂತಿರೋದು ರಾಮಚಂದ್ರಪ್ಪ ಸಂಡೂರಿನಿಂದ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಧನ್ಯವಾದ ಅಂತ ಹೇಳ್ತಾ, ಸಮಯ 5:59 ಆಗ್ತಾ ಇದೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಹತ್ರ ಬಂದಾಯಿತು. ಇಷ್ಟು ಹೊತ್ತು ಮಾಹಿತಿಗೆ ಹಾಡಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಸ್ವಾತಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 6:00 ಆಗ್ತಾ ಇದೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ಸಂಪೂರ್ಣ ಗಡಿಯನ್ನು ಇನ್ನಷ್ಟು ಬಲಪಡಿಸಿ ಅಭೇದ್ಯಗೊಳಿಸಲು ದಕ್ಷ ಗಡಿ ಯೋಜನೆ ಆರಂಭಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿಂದು ಹೇಳಿದ್ದಾರೆ. ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯವಿದ್ದು ರೈತರು ಆತಂಕ ಪಡುವ ಅಗತ್ಯವಿಲ್ಲ. ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಕ್ಯೂಆರ್ ಕೋಡ್ ವ್ಯವಸ್ಥೆ ಅಳವಡಿಸಿ ಅರ್ಹ ರೈತರಿಗೆ ಪಾರದರ್ಶಕವಾಗಿ ಬೀಜ ವಿತರಣೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ರಾಜ್ಯ ಕೃಷಿ ಇಲಾಖೆ ತಿಳಿಸಿದೆ. ಬೆಂಗಳೂರಿನ ಟಿನ್ ಫ್ಯಾಕ್ಟರಿ, ಎಚ್ಎಸ್ ಕ್ರಾಸ್ ಹಾಗೂ ಹೊಸಕೋಟೆ

ನೆಲಮಂಗಲ ನಡುವಿನ ನೂತನ ವೇಗದೂತ ಸೀಮಿತ ನಿಲುಗಡೆ ಸಾರಿಗೆ ಸೇವೆಗೆ ಸಾರಿಗೆ ರಾಮಲಿಂಗಾರೆಡ್ಡಿ ಇಂದು ಚಾಲನೆ ನೀಡಿದರು. ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನರಹಿತ 500 ಬಡ ಕುಟುಂಬಗಳಿಗೆ ಇದೇ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳಲ್ಲಿ ನಿವೇಶನ ವಿತರಣೆ ಮಾಡಲಾಗುವುದು ಎಂದು ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೇಸೂರು ಗ್ರಾಮದಲ್ಲಿ ಅಣುಸ್ಥಾವರ ಸ್ಥಾಪನೆಗೆ ಅವಕಾಶ ನೀಡದಿರಲು ಹಾಗೂ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಒತ್ತಾಯಿಸಲು ಜಿಲ್ಲಾ ಮಟ್ಟದ ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯು ನಿರ್ಧರಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ರಾಜಸ್ಥಾನ ಪ್ರವಾಸದಲ್ಲಿರುವ ರೈಲ್ವೆ ಮಾಹಿತಿ ತಂತ್ರಜ್ಞಾನ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಜೋಧ್ಪುರ ರೈಲ್ವೆ ನಿಲ್ದಾಣದಲ್ಲಿಂದು ಜೋಧ್ಪುರ ದೆಹಲಿ ಕಂಟೋನ್ಮೆಂಟ್ ನಡುವಿನ 20 ಬೋಗಿಗಳ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ಹಸಿರು ನಿಶಾನೆ ತೋರಿದರು. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ ಅಸ್ಮಿತಾ ಚಲಿಹಾ ಮಲೇಷ್ಯಾ ಮಾಸ್ಟರ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ಸ್ನಲ್ಲಿ ಅವರು ಡೆನ್ಮಾರ್ಕ್ನಿಂದ ಜರ್ಫೆಡ್ ಅವರಿದ್ದ 23-21 18-21 11-21 ಅಂತರದಿಂದ ಪರಾಭವಗೊಂಡರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ಟ್ಯೂನ್ ಮಾಡಿ ಕೇಳ್ತಾ ಇರೋದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:30. ಈಗ ಕೇಳಿ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಆಕಾಶವಾಣಿ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ನಾಗರಾಜು ಕೆ.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಸುಬೇದಾರ್ ನಾಗರಾಜು ಕೆ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ನಾಗರಾಜು ಅವರೇ.
3: ಜೈ ಹಿಂದ್ ಮೇಡಮ್. ಕಸಮ್ ಪೆರೇಡ್ ಅಂತ ನಡೆಯುತ್ತೆ ಮೇಡಮ್, ಸತ್ಯ ಪೆರೇಡ್ ಅಂತೀವಿ ನಾವು. ಅವಾಗ ಅದು ತುಂಬಾ ಇಂಟ್ರೆಸ್ಟೆಡ್ ಮೇಡಮ್, ನಾವು ಅದು ಖುಷಿ ಪ್ರಮಾಣ ವಚನ ಮಾಡುತ್ತೆ ಮೇಡಮ್. ಅವಾಗ ನಮ್ಗೆ ಓಜಿ ಯೂನಿಫಾರ್ಮ್ ಸಿಗುತ್ತೆ, ಅಲ್ಲಿವರೆಗೂ ಮಸರಿ ಯೂನಿಫಾರ್ಮ್ ಆಕಾಶ್ ಕಲರ್ ಇರುತ್ತೆ, ಈಗೆಲ್ಲ ಕಾಕಿ ಬಂದಿದೆ. ನಾವು ಇರಬೇಕಾದ್ರೆ ಮಸರಿ ಮೇಡಮ್, ಅದು ಬ್ರಿಟಿಷ್ ಕ್ಲೋತ್ ಮೇಡಮ್. ಅದು
4: ಯೂನಿಫಾರ್ಮ್
3: ಹಾಕೋದು, ಆಮೇಲೆ ನನ್ಗೆ ಕ್ಯಾಪು ಎಲ್ಲ ತುಂಬಾ ಖುಷಿಯಾಗಿ ಯೂನಿಫಾರ್ಮ್ ಹಾಕಿ ಅಲ್ಲಿಂದ ಪೆರೇಡ್ ನಡೆಯುತ್ತೆ ಮೇಡಮ್. ಆ ಪೆರೇಡ್ ಅಲ್ಲಿ ನಾನು ನಿಷ್ಠೆಯಿಂದ ಕೆಲಸ ಮಾಡ್ತೀನಿ, ದೇಶದ್ರೋಹಿ ಉಪ್ಪಿನ ಋಣ ತೀರಿಸ್ತೀನಿ, ದೇಶದ್ರೋಹಿ ಕೆಲಸ ಏನೂ ಮಾಡಲ್ಲ, ಹಂಗೆ ನಾವು ಸತ್ಯ ಮಾಡಬೇಕು. ಅದಾದ್ಮೇಲೆ ಪಾಸಿಂಗ್ ಔಟ್ ಪೆರೇಡ್ ಅಂತ, ಅದು ತುಂಬಾ ಇಂಟ್ರೆಸ್ಟೆಡ್ ಮೇಡಮ್. ಅದು ಪಾಸಿಂಗ್ ಔಟ್ ಪೆರೇಡ್ ಮೇನ್ ರೋಡ್ ಇಂದ ಸ್ಲೋ ಮಾರ್ಚ್ ಅಲ್ಲಿ ಹೋಗ್ತೀವಿ, ಗೇಟ್ ಇಂದ ಆಚೆ ಕಡೆ ಹೋಗ್ತೀವಿ. ಗೇಟ್ ಇಂದ ಆಚೆ ಕಡೆ ನಮ್ಗೆ ಏನೋ ರೆಕ್ಕೆ ಬಂದಷ್ಟು ಖುಷಿ.
4: ಅದ್ರ ಮೊದ್ಲೇ ಗೇಟ್ ಇಂದ ಹೊರಗೆ ಹೋಗಿರಲ್ಲ.

0: ಮೇಡಮ್, ಔಟ್ ಪಾಸ್ ಅಂತ ಇರೋದು ಮೇಡಮ್, ಸ್ಯಾಟರ್ಡೆ ಸಂಡೆ ಏನಾದ್ರೂ ಕೆಲಸ ಇದ್ರೆ ಇಲ್ಲೇ ಮಾಡ್ಕೊಂಡಿರೋಣ. ನಾನು ಹೋಗ್ಲಿಲ್ಲ ಮೇಡಮ್. ಭಾನುವಾರ ಅಂತ ದೊಡ್ಡ ಕೆಲಸ ಇರ್ತೈತಿ ನಮ್ಗೆ. ನಮ್ಮ ವೆಲಿಂಗ್ಟನ್ ಬ್ಯಾರೆಕ್ಸ್ ಮೇಡಮ್ ಮರದ್ದು ಮೇಡಮ್, ಎಲ್ಲೂ ಒಂದ್ ಇಂಚ್ ಕಬ್ಬಿಣ ಇಲ್ಲ. ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅದರಲ್ಲಿ ಎಲ್ಲ ತ್ಯಾಗದ ಮರಗಳು, ಅದನ್ನ ಬಾಟ್ಲು ಹೊಡಿಬೇಕು ಮೇಡಮ್, ಹೊಡೆದು ಮಿಳುಗಿಸಬೇಕು. ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ಚೆನ್ನಾಗಿದ್ರೆ ಮಾತ್ರ ಓಕೆ ನಾಳೆ ಬೆಳಗ್ಗೆ ಇರುತ್ತೆ, ಇಲ್ಲ ಅಂದ್ರೆ ಮತ್ತೆ ಪನಿಷ್ಮೆಂಟ್ ಇಲ್ಲ. ಸೊ ಎಲ್ರಿಗೂ 35 ಜನಕ್ಕೆ ಹಂಚ್ಕೊಟ್ಬಿಡೋರು ಬಾಟ್ಲ್ ತಗೊಂಡು ಹೊಡಿಯೋದಿಂಗೆ. ಪಾಲಿಶ್ ಒಳ್ಳೆ ಶೈನಿಂಗ್ ಬರೋದು ಮೇಡಮ್. ಅದಕ್ಕೆ ಅಂತ ಒಂದು ಎಲೆ ಇರೋದು, ಆ ಎಲೆ ಕಿತ್ಕೊಂಬರೋಕೆ ಅಲ್ಲಿ ಕಾಡಿಗೆ ಹೋಗ್ತಾ ಇದ್ವಿ ನಾವು. ಇವಾಗ ನನಗೆ ಇಲ್ಲಿ ಕೆಲಸ ಮಾಡಿ ಅಭ್ಯಾಸ, ಒರೆ ಚೆನ್ನಾಗಿ ಕಟ್ತಾ ಇದ್ದೆ ನಾನು, ತಲೆ ಮೇಲೆ ಇಟ್ಕೊಂಬಂದ್ರೆ ಎಲ್ಲ ಇಡೀ ಕಂಪ್ನಿನೇ ಯೂಸ್ ಮಾಡೋದು ಮೇಡಮ್, ಅಷ್ಟು ತಂದ್ಬಿಡ್ತಾ ಇದೆ. ಅಲ್ಲಿ ನಮ್ಮ ಸೆಂಟ್ರಲ್ಲಿ ಉಲಜಾಬಾದ್ ಕಂಪ್ನಿ ಅಂತ, ಕರ್ನಾಟಕ ಕಂಪ್ನಿ, ಕೊಚ್ಚಿನ್ ಕಂಪ್ನಿ, ಇದೆಲ್ಲ ಹಿಸ್ಟಾರಿಕಲ್ ಹೆಸರು ಮೇಡಮ್. ಕೊಚ್ಚಿನ್ ಇದೆ, ಕರ್ನಾಟಕ ಕಂಪ್ನಿ ಇದೆ, ಈಗಲೂ ನಮ್ಮ ಮೈಸೂರು ಮಹಾರಾಜ ಅಂಡ್ರಲ್ಲಿ ಒಂದು ಬೆಟಾಲಿಯನ್ ಇದೆ ಮೇಡಮ್, ಅದಕ್ಕೆ 18 ಮಟ್ರಾಸ್ ರೆಜಿಮೆಂಟ್ ಅಂತ, 18 ಮಟ್ರಾಸ್ ರೆಜಿಮೆಂಟ್ ಅಂಡರ್ಸ್ಕೋರ್ ಮೈಸೂರು ಅಂತ ಬರುತ್ತೆ, ಅದು ಮೈಸೂರು ಮಹಾರಾಜ ಅಂಡ್ರಲ್ಲಿ ಇದ್ದ ಮಿಲಿಟರಿ ಮೇಡಮ್. ನನಗೆ ತುಂಬಾ ಆಸೆ ಇದ್ದಿದ್ದು ಅದೇ ಬೆಟಾಲಿಯನ್ಗೆ ಹೋಗ್ಬೇಕು ಅಂತ. ನನಗೆ ಸಿಕ್ಕಿದ್ದು 6 ಮಟ್ರಾಸ್. ನನಗೆ ಹೆಂಗ್ ಸಿಕ್ತು 6 ಮಟ್ರಾಸ್ ಅಂದ್ರೆ ಮೇಡಮ್, ನಾನು ಬಾಕ್ಸಿಂಗ್ ಟೀಮ್ ಅಲ್ಲಿ ಇದ್ದೆ ಸೆಂಟ್ರಲ್ಲಿ. ಸೊ ಬಾಕ್ಸಿಂಗ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದೆ, ನಮ್ಮ ಕಂಪನಿ ಕಮಾಂಡರ್ 18 ಮಟ್ರಾಸ್, ಅಜುಟೆಂಟ್ ಬಂದು 6 ಮಟ್ರಾಸ್. ಪ್ರೈಸ್ ಕೊಡ್ಬೇಕಾದ್ರೆ ಅವರು ನೋಡಿದ್ರು, ಅವ್ರು ಏನ್ ಮಾಡುದು ನನ್ನ 6 ಮಟ್ರಾಸ್
1: ತಗೊಂಡ್ಬಿಟ್ರು.
0: ಹೌದು, ನನ್ಗೆ ತುಂಬಾ ಆಸೆ ಮೇಡಮ್, ಈಗಲೂ ನಾನು ಆ ಟ್ರ್ಯಾಕ್ ಶೂಟ್ ಎಲ್ಲ ಇಟ್ಕೊಂಡಿದ್ದೀನಿ 18 ಮಟ್ರಾಸ್. ಅದು ಯಾಕಂದ್ರೆ ಇದೆ ಮೇಡಮ್ ಗಣಬೇರೊಂಡ ಲಾಂಛನ, ಅವ್ರದ್ದು ಅದೇ ಲಾಂಛನ ಮೇಡಮ್. ಅದು ನಮ್ಗೆ ಯಾಕೆ ಅದು ಅಂದ್ರೆ, ಮೈಸೂರು ಮಹಾರಾಜನ ಮನೆ ಆ ಋಣ ತಿಂದಿದೀವಿ ಮೇಡಮ್. ಈಗಲೂ ನಾನು ಕರೆದ್ರೆ ನಾನು ರೆಡಿ ಇದ್ದೀನಿ ಅವ್ರ ಮನೆಗೆ ಹೋಗಿ ಸರ್ವಿಸ್ ಮಾಡಕ್ಕೆ. ಈಗಲೂ ಅವ್ರ 2-3 ಪ್ರೋಗ್ರಾಮ್ ಹೋಗಿದೆ ಮೇಡಮ್, ಅಲ್ಲಿ ಒಂದು ಊಟ ಮಾಡಿದೀವಿ ನಾವು, ಚಿಕನ್ ಇಂದ ಬಂದಿದೀವಿ. ಮೈಸೂರು ಮಹಾರಾಜನ ಮನೆ ಊಟ ತುಂಬಾ ಟೇಸ್ಟ್ ಮೇಡಮ್. ಆ ಒಂದು ಋಣನ ಏನೋ,
1: ಸೇವೆ ಮತ್ತು ಊಟ ಜೀವನದಲ್ಲಿ ಎರಡು ಬಹಳ ಮುಖ್ಯ,
0: ಬಹಳ ಮುಖ್ಯ ಮೇಡಮ್.
1: ಈಗ 6 ರೆಜಿಮೆಂಟ್ ಹೋದ್ರಿ.
0: ಹೌದು ಮೇಡಮ್.
1: ಕೊನೆಗೆ ನಿಮ್ಮನ್ನ ಅಲ್ಲಿಗೆ ರಿಕ್ರೂಟ್ ಮಾಡಿದ್ರು ಅಲ್ವಾ, ಅಲ್ಲಿ ಹೇಗಿತ್ತು ನಿಮ್ ಕೆಲಸ
0: ಮೇಡಮ್? ಅಲ್ಲಿನೂ ಸಹ ನಾನು ತುಂಬಾ ಅನನ್ಯವಾಗಿ ಕೆಲಸ ಮಾಡ್ತಾ ಇದ್ದೆ. ಹೇಳಿದ ಕೆಲಸ ಏನೇ ಆದ್ರೂ ನಮ್ಮ ಸೀನಿಯರ್ಸ್ ಯಾರು ಹೇಳಿದ್ರು ಸರಿನೇ, ಒಬ್ಬ ಸಿಪಾಯಿ ಹೇಳಿದ್ರು ಸರಿನೇ, ಒಬ್ಬ ಪ್ಲಟೂನ್ ಹೌಲ್ದಾರ್ ಹೇಳಿದ್ರು ಸರಿನೇ, ನಾನು ತುಂಬಾ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೆ. ನಾನು ಅದೇ ತರ ಟ್ರೈನಿಂಗು ಸಹ ಅದೇ ತರ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಬಾಕ್ಸಿಂಗ್ ಬೇರೆ ಪ್ರಮೋಷನ್ ಬೇರೆ ಸಿಕ್ಬಿಡ್ತು, ನನಗೆ ಅನ್ಪೇಡ್ ಲಾನ್ಸ್ ನಾಯ್ಕ ಅಂತ ಸಿಕ್ಬಿಡ್ತು. ನನಗೆ ಯಾವಾಗ್ಲೂ ಹಿಂಗೆ ನೋಡ್ತಾ ಇದ್ದೀನಿ, ಭುಜದ ಮೇಲೆ ಹಾಕೊಳ್ಳೋದು ಇಲ್ಲಿ, ನನ್ಗೆ ತುಂಬಾ ಖುಷಿ ಆಗುತ್ತೆ. ಕಮಾಂಡ್ ಮಾಡಬಹುದು, ನನ್ ಕಮಾಂಡ್ ಅಂಡ್ ಕಂಟ್ರೋಲ್ ತುಂಬಾ ಇಷ್ಟ, ಕಮಾಂಡ್ ಮಾಡಬಹುದು. ಆಮೇಲೆ ಅವನಿಗೆ ಟೀಚಿಂಗ್ ಮಾಡೋದು ತುಂಬಾ ಇಷ್ಟ, ನನ್ಗೆ ಅದು ಒಂದು ಒಳ್ಳೆ ಇದು ಸಿಕ್ತು ಮೇಡಮ್.
1: ಸೊ ವೆಲಿಂಗ್ಟನ್ ಅಲ್ಲೇ ಇದ್ರಿ?
0: ಇಲ್ಲ ಮೇಡಮ್, ಅಲ್ಲಿಂದ ಪೋಸ್ಟಿಂಗ್ ಬಂದು ನಾಗಾಲ್ಯಾಂಡ್ ಮಣಿಪುರ್ಗೆ ಬಂದೆ, ಅಲ್ಲಿಂದ ನೇಫಾಗ್ ಹೋದ್ವಿ. ನೇಫಾದಲ್ಲೂ ಸಹ ಅಲ್ಲೂ ಸಹ ನಾವು ಫಿಲ್ ಬಾಕ್ಸ್ ಮಾಡಿದೀವಿ ಮೇಡಮ್, ನಮ್ಮ ನೇಫಾ ಬಾರ್ಡರ್ ಅಲ್ಲಿ, ಚೈನೀಸ್ ಬಾರ್ಡರ್ ಅಲ್ಲಿ ಫಿಲ್ ಬಾಕ್ಸ್ ಮಾಡಿದೀವಿ. ಎಲ್ಲ ಫಿಲ್ ಬಾಕ್ಸ್ ಕಟ್ಕೊಂಡ್ಬಂದ್ವಿ, ಅಲ್ಲಿ
1: ಮಾಡ್ಕೊಂಡ್ಬಂದ್ವಿ.
0: ಹೌದು ಮೇಡಮ್, ಎಲ್ಲ ಬಂಕರ್ಸ್ ಕಟ್ಟಿದ್ವಿ, LMG-1, LMG ಒಂದು ಇನ್ಫೆಂಟ್ರಿಗೆ ಬೇಕಾಗಿದೆ ಎಷ್ಟು, ಒಂದ್ ಸೆಕ್ಷನ್ ಗೆ 10 ಜನ, 10 ಜನದಲ್ಲಿ ಒಂದು LMG ಮೋಟರ್,
1: 6 ಮೆಡ್ರಾಸ್ ರೆಜಿಮೆಂಟ್,
0: 6 ಮೋಟರ್ಸ್. ಹೌದು ಮೇಡಮ್, ಒಂದು LMG ಮೋಟರ್ ಇರ್ತೈತೆ, ಒಂದು SLR ಇರ್ತೈತೆ, 2-inch ಮೋಟರ್ ಇರ್ತೈತೆ. ಕಂಪನಿ ಅಂತಂದ್ರೆ ಒಂದು RCL ಸಪೋರ್ಟಿಂಗ್ ಗನ್ ಇರುತ್ತೆ, ಮಾಟರ್ ಇರುತ್ತೆ, ಇವ್ರಿಗೆಲ್ಲ ನಾವು ಬಂಕರ್ಸ್ ಮಾಡಿ ಪೊಸಿಷನ್ ಮಾಡಿ ಕೊಡೋದು ಮೇಡಮ್. ಆ ತರ ಅಲ್ಲಿ ಕೆಲಸ ಮಾಡ್ಲಿ.
1: ನೀವು ಮದ್ರಾಸ್ ವೆಲಿಂಗ್ಟನ್ ಏನೋ ತಣ್ಣಗಿತ್ತು.
0: ಹೌದು ಮೇಡಮ್,
1: ಆದ್ರೆ ಮದ್ರಾಸ್ ಬಹಳ ಬಿಸಿ. ಅಲ್ಲಿಂದ ನೀವು ನಾಗಾಲ್ಯಾಂಡ್ಗೆ ಹೋಗಿ, ಅದು ಕೂಡ ಬಹಳ ತಣ್ಣದ ಜಾಗ. ಆ ನೇಫಾ ಅದು ಅಷ್ಟೇ,
0: ನೇಫಾನು ಅಷ್ಟೇ,
1: ಬಹಳ
0: ಮಳೆ,
1: ಹಿಮಾಲಯದ ಪೂರ್ತಿ ಶ್ರೇಣಿ ಬರುತ್ತೆ. ನೀವು ಇದ್ದಿದ್ ಪೂರ್ತಿ ಹೆಚ್ಚು ಕಡಿಮೆ ಅದೇ
0: ಅದೇ
1: ತರದ ಜಾಗ. ಈ ನೇಫಾದಲ್ಲಿ ನೀವು ಎಲ್ಲ ಬಂಕರ್ಸ್ ಮಾಡಿದ್ರಿ, ಎಲ್ಲ ತಯಾರಿ ಮಾಡಿದ್ರಿ, ಅಂದ್ರೆ ಒಂದು ರಕ್ಷಣೆಗೆ ಏನ್ ಬೇಕೋ ವ್ಯವಸ್ಥೆ, ಬಾರ್ಡರ್ ದಾಟಿ ಈಚೆಗೆ ಬರದೇ ಇದ್ದ ಹಾಗೆ, ಅದು ಮುಖ್ಯವಾಗಿ ಚೈನಾ ಕಡೆಯಿಂದ ಬರದೇ ಇದ್ದ ಹಾಗೆ ಏನೇನು ರಕ್ಷಣೆ ಬೇಕೋ ಅದೆಲ್ಲ ಅಲ್ಲಿ ಮಾಡ್ತಾ ಇದ್ರಿ. ಆದ್ರೂ ಅವಾಗ ಚೈನೀಸ್ ಇಂಟರ್ವೆನ್ಷನ್ ಅಂದ್ರೆ ಅವರು ಆ ಕಡೆ ದಾಟಿ ಬರೋದು ಶುರು ಆಯ್ತು ನೋಡಿ, ಒಳನುಸುಳುವಿಕೆ ಅಂತ ಹೇಳ್ತೀವಿ ನಾವು ಇಂಟ್ರೂಷನ್, ಅದು ಶುರು ಆಯ್ತು. ಆ ನೇಫಾನಲ್ಲಿ ಅವಾಗ ಹೇಗೆ ನೀವು ಅದನ್ನ ಎದುರಿಸಿದ್ರಿ, ಮತ್ತೆ ಅಲ್ಲಿ ಯಾವ ರೀತಿ ಸಿದ್ಧತೆ ಎಲ್ಲ ಮಾಡಿಕೊಂಡು ಅವರನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಸಾಧ್ಯ ಆಯ್ತು?
0: ಅದರಲ್ಲಿ ನಮಗೆ ಟಾಸ್ಕ್ ಕೊಡೋರು ಮೇಡಮ್. ಈಗ ನಮ್ಮ ಪ್ಲಟೂನ್ ಏರಿಯಾ ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ, ಪೆಟ್ರೋಲಿಂಗ್ ಅಂತ ಹೋಗ್ತಾ ಇದ್ವಿ ಮೇಡಮ್. ಬಾರ್ಡ್ರಿಂದ ಸುಮಾರು ಒಂದು 5-6 ಕಿಲೋಮೀಟರ್ ಮುಂದೆ ಹೋಗಿ ಪೆಟ್ರೋಲಿಂಗ್ ಮಾಡ್ಕೊಂಬಂದು ಅಲ್ಲಿನ ಆಗುಹೋಗುಗಳ ನೋಡ್ತಾ ಇದ್ವಿ. ಆಮೇಲೆ ಅಲ್ಲಿನ ಜನ ಮುಂದೆ ಬರ್ತಾರಾ ಇಲ್ವಾ, ಏನಾದರೂ ನಡೀತಾ ಇದೆಯಾ, ಅದೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ ಮೇಡಮ್. ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಮೇಡಮ್.
1: ಕಮಾಂಡರ್ಗೆ
0: ಇವಾಗ ಒಂದು ಲಡಾಯಿ ಸಕ್ಸಸ್ ಆಗ್ಬೇಕು, ಒಂದು

0: ಯುದ್ಧ ಸಕ್ಸಸ್ ಆಗ್ಬೇಕಂದ್ರೆ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್. ನಮ್ಮನ್ನ ಕಳಿಸಿರ್ತಾರೆ, ಅಲ್ಲಿ ಏನ್ ನಡೀತಾ ಇದೆ ಅದೇ ಹೇಳ್ಬೇಕಾಗಿರೋದು. ಈಗ ಬೈನಾಕ್ಲೋರು ಅವಾಗ ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬಾ ಕಡಿಮೆ ಮೇಡಮ್. ಬೈನಾಕ್ಲೋರು ಒಂದು ಕಂಪ್ನಿಗೆ ಒಂದಿರೋದು, ಕಂಪ್ನಿ ಕಮಾಂಡರ್ ಏನ್ ಮಾಡೋರು ಲೀಡ್ ಪ್ಲಟೂನ್ ಯಾರು ಅಡ್ವಾನ್ಸ್ ಪ್ಲಟೂನ್ ಇರ್ತದೆ ಅವ್ರಿಗೆ ಕೊಟ್ಟಿರೋದು. ಕಂಪ್ನಿ ನೋಡಿದ್ರೆ ಗೊತ್ತಾಗೋದು ಮೇಡಮ್ ಅವ್ರಿಗೆ ಅವ್ರ ಮೂವ್ಮೆಂಟ್ಸ್. ಅವ್ರ ಮೂವ್ಮೆಂಟ್ಸ್ ಆಗಿ ನಾವು ಇರಬೇಕಾದ್ರೆ ಏನೋ 1962 ಅಲ್ಲಿ ನಮ್ಮ ಹತ್ರ ವೆಪನ್ಸ್ ಇರಲಿಲ್ಲ, ರೇಷನ್ ಇರಲಿಲ್ಲ, ಕ್ಲೋತಿಂಗ್ ಇರಲಿಲ್ಲ, ಆ ಕಾರಣದಿಂದ ಅವ್ರು ಮುಂದೆ ಬಂದಿದ್ರು ಮೇಡಮ್. ಅದೊಂದೇ ಅಡ್ವಾಂಟೇಜ್ ನಮ್ಗೆ, ಯಾಕಂದ್ರೆ ನಮ್ ಕೈಲಿಲ್ಲ. ಆದ್ರೂ ರೆಕಾರ್ಡ್ ಇದೆ ನಮ್ದು ಆ ಕಡೆ ಎಲ್ಲ ನರ್ತುಂಗ್ಲಾದಲ್ಲಿ, ಈಗಲೂ ಒಂದು ಸಿಪಾಯಿನ ನಾವು ಪೂಜೆ ಮಾಡ್ತಾ ಇದೀವಿ ಗಡವಾಲ್ ರೈಫಲ್. ಒಬ್ಬ ಇಡೀ 3,000 ಚೈನೀಸ್ ನ ಅಟ್ಯಾಕ್ ಮಾಡಿದ್ರು ಒಬ್ರು 62 ಅಲ್ಲಿ ನಮ್ಮ ಹಿರಿಯರಿದ್ರು ಮೇಡಮ್. ಅವಾಗ ಅವ್ರು ಹೇಳರು, ಅಪ್ಪ ನಮ್ಗೆ ಶೂಸೇ ಇರಲಿಲ್ಲ ಕಣೋ, ಬರಿಗಾಲಲ್ಲಿ ನಡ್ಕೊಂಡ್ ಬಂದಿದೀವಿ ಮೇಡಮ್. ಎಲ್ಲಿಂದ ಬಂದಿದ್ದಾರೆ? ನೇಫಾದಿಂದ ಬಂದು ಅಸ್ಸಾಂ ಅಲ್ಲಿ ಮೇಡಮ್ ರಂಗಪಾರ ಅಂತ ಒಂದು ಕ್ಯಾಂಟ್ ಇದೆ, ಅಲ್ಲಿವರೆಗೂ ಬಂದಿದೆ ಮೇಡಮ್. ಈ ಕಡೆ ನಾಗಾಲ್ಯಾಂಡ್ ಮಣಿಪುರ್ ಕಾಕ್ಚಿಂಗ್ ಅಂತ ಒಂದು ಜಾಗ ಇದೆ, ಕಾಕ್ಚಿಂಗ್ ಅಲ್ಲಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಜಿ ಅಲ್ಲಿಂದಾನೇ ಟೇಕ್ ಅಪ್ ಆಗಿದ್ದು, ಅದು ಏರ್ಪೋರ್ಟ್ ಅಲ್ಲಿ ನಾವು ಮಿಲಿಟರಿ ಇರೋದು ಕಾಕ್ಚಿಂಗ್, ಅಲ್ಲಿವರೆಗೂ ಏರ್ಪೋರ್ಟ್ ನಮ್ದು ಬ್ಲಾಸ್ಟ್ ಮಾಡಿದಾರೆ ಮೇಡಮ್. ಇದೆಲ್ಲ ಏನ್ ಕಾರಣ ಅಂದ್ರೆ, ನನ್ನ ಸೀನಿಯರ್ಸ್ ಹೇಳಿದ ಪ್ರಕಾರ ಅವಾಗ ನಮ್ಗೆ ಕ್ಲೋತಿಂಗ್ ಇಲ್ಲ, ಊಟ ಸರಿಯಾಗಿರ್ಲಿಲ್ಲ, ಅದಲ್ಲದೆ ಆರ್ಮ್ಸ್ ಆಮ್ನೇಷನ್
1: ಕಡಿಮೆ ಇತ್ತು.
0: ಆರ್ಮ್ಸ್ ಆಮ್ನೇಷನ್ ಮೇಡಮ್ ಅವ್ರ ಹತ್ರ ಇದ್ದಿದ್ದು 303 ರೈಫಲ್ ಮೇಡಮ್, ಅದು ಬೋಲ್ಟ್ ಆಕ್ಷನ್ ರೈಫಲ್, ಒಂದ್ ರೌಂಡ್ ಹೊಡೆದು ಹಿಂಗ್ ಹಿಂಗ್ ಎಳಿಬೇಕು, ಶಕ್ತಿ ಬೇಕು,
1: ಸಮಯ ಇರಲ್ಲ,
0: ಸರಿಯಾಗಿ ಇರಲ್ಲ ಮೇಡಮ್, ಶಕ್ತಿ ಇರಬೇಕು. ಎಲ್ ಎಂ ಜಿ ನಮಗೆ ತುಂಬಾನೇ ಕಡಿಮೆ, ಆಟೋಮೆಟಿಕ್ ರೈಫಲ್ಸೇ ಇಲ್ಲ. ಆದ್ರೂ ಸಹ ನಮ್ಮ ಇಂಡಿಯನ್ ಆರ್ಮಿ ಅಷ್ಟು ಫೈಟ್ ಮಾಡಿ ಅದ್ರಲ್ಲೂ ಸಹ ನಾವು ಇದ್ ಮಾಡಿದೀವಿ.
1: ಈ 77 ಅಲ್ಲಿ ನೀವಿರೋ ಸಮಯಕ್ಕೆ ಏನಾಯ್ತು?
0: ನನ್ 77 ಅಲ್ಲಿ ಮೇಡಮ್ ಈ ತರ ಆಕ್ಟಿವಿಟೀಸ್ ನಡೀತಾ ಇತ್ತು, ಅವ್ರು ಯಾರು ಬರ್ತಾರಲಿಲ್ಲ ಮೇಡಮ್, ಯಾಕಂದ್ರೆ ನಮ್ಮ ಬಾಡ್ರಿಂದ ಅವ್ರ ಬಾಡ್ರಿ ಯಾರೋ ಅಲ್ಲ ಸುಳ್ತಾರೆ, ನಾವೇ ಹೋಗಿ ಪೆಟ್ರೋಲಿಂಗ್ ಮಾಡ್ಕೊಂಡ್ ಬಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ, ಇಷ್ಟಿಂದ ಇಷ್ಟು ದೂರ ಅಪ್ರಾಕ್ಸಿಮೇಟ್ ಇಷ್ಟು ದೂರದಲ್ಲಿ. ಇವಾಗ ನಮ್ಮ ಬೈನಾಕ್ಲೋರಲ್ಲಿ ನಮ್ಮ ಪಿಕ್ಚರ್ ಎಲ್ಲ ಕಾಣ್ತು ಅಂದ್ರೆ 2 ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ ಅಂತ, ಅದು ನಾವು ಜಡ್ಜಿಂಗ್ ಡಿಸ್ಟೆನ್ಸ್ ಅಲ್ಲಿ ಅದು ಕಂಡುಹಿಡಿಯೋದು ಮೇಡಮ್. ಸೊ ನಮ್ಗೆ ಗೊತ್ತಾಗ್ಬಿಡುತ್ತೆ, ಸೊ ಈ ತರ ಮೂವ್ಮೆಂಟ್ಸ್ ನಡೀತಾ ಇದೆ, ಇಷ್ಟೇ ಮೂವ್ಮೆಂಟ್ಸ್ ಅವ್ರಿಗೆ ಹೇಳ್ತಾ ಇದ್ದಿದ್ದು. ನಮ್ಮ ಮೇನ್ ಉದ್ದೇಶ ಐತೆಂದ್ರೆ ಅಲ್ಲಿಂದ ಯಾರು ಇನ್ಫಿಲ್ಟ್ರೇಷನ್ ಆಗದಿರಂಗೆ ನೋಡ್ಕೊಳ್ಳೋದು, ಅದೇ ಅದು ನೇಫಾದಲ್ಲಿ ಡೆಪಾಸಿಟ್ ಅಂದಾಗ ಮಾಡಿದ್ವಿ.
1: ಇದು 77 ಸುಮಾರು 79 ಆ ನಂತರ ಮುಂದಿನ ಪೋಸ್ಟಿಂಗ್ ಆಗುತ್ತಲ್ಲ, 3 ವರ್ಷಕ್ಕೆ ಬೇರೆ ಕಡೆ ಹೋಗ್ಬೇಕು, ಮುಂದೆ ಎಲ್ಲಿ ಹೋದ್ರಿ?
0: ನಾನು ಕಲ್ಕತ್ತಾ 24 ಫರ್ಗಾನ ಬ್ಯಾರೆಕ್ಪುರ್ ಅಂತ ಮೇಡಮ್, ಅದು ಹಳೆ ಬ್ರಿಟಿಷ್ ಕಾಲದ ಕ್ಯಾಂಟೋನ್ಮೆಂಟ್ ಏರಿಯಾ
1: ಬ್ಯಾರೆಕ್ಪುರ್.
0: ಹೌದು ಮೇಡಮ್, ಅಲ್ಲಿಗೆ ಬಂದ್ವಿ ಮೇಡಮ್. ಅಲ್ಲಿ ನಮ್ಗೆ ಸ್ಪೋರ್ಟ್ಸ್ ಜಾಸ್ತಿ, ಸ್ಪೋರ್ಟ್ಸ್ ಮಿಲಿಟರಿಲಿ ಯಾಕೆ ಮಾಡ್ತಾರೆ ಅಂದ್ರೆ ಮೇಡಮ್, ನಮ್ಗೆ ಯುದ್ಧ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ, ಒಳ್ಳೆ ಕಾನ್ಫಿಡೆಂಟ್ ಬರುತ್ತೆ,
1: ಕಾನ್ಫಿಡೆನ್ಸ್ ಮತ್ತೆ ದೈಹಿಕವಾಗಿ
0: ಫಿಟ್ ಇರ್ತೀರಾ, ಫಿಟ್ ಇರ್ತೀವಿ. ಆಮೇಲೆ ಅದು ಯುದ್ಧ ತರನೇ ನಾವು ಮಾಡ್ತಾ ಇದೀವಿ. ಇವಾಗ ನಮ್ದು ಇಂಟ್ರಿ ಕಂಪನಿ ಅಂತ ನಡೆಯೋದು, ಇಂಟ್ರಿ ಕಂಪನಿಲೂ ಸಹ ಅಷ್ಟೇ ಜೋಶ್ ಅಷ್ಟೇ ಸ್ಫೂರ್ತಿಯಾಗಿ ಮಾಡ್ತಾ ಇದ್ವಿ ನಾವು. ನಮ್ಗೆ ಎಲ್ಲ ಕಮಾಂಡರ್ಗೆ ನನ್ಗೆ ಫ್ಲಾಗ್ ಬೇಕು, ಚಾಂಪಿಯನ್ ಫ್ಲಾಗ್, ನೀನ್ ಏನಾದ್ರೂ ಮಾಡು ಆತರ.
1: ಇದು ಒಂಥರ ಪೀಸ್
0: ಪೀಸ್ ಏರಿಯಾ ಮೇಡಮ್. ಅವ್ರು ಕಲ್ಕತ್ತಾ ಬಂದು ಅವಾಗ ಯಾರಾದ್ರೂ ಹೊಸ ಮದುವೆ ಆದವರು ಅವ್ರಿಗೆ ಬ್ಯಾರೆಕ್ಸ್ ಎಲ್ಲ ಕೊಡೋರು, ಕ್ವಾರ್ಟರ್ಸ್ ಕೊಡೋರು.
1: ಅಲ್ಲಿಂದ ಮತ್ತೆ ನೀವು ಜಮ್ಮು ಕಾಶ್ಮೀರ್ಗೆ ಹೋದ್ರಿ, ಯಾವಾಗ ಹೋದ್ರಿ ಮತ್ತೆ ಅಲ್ಲಿ ಹೇಗಿತ್ತು?
0: ಜಮ್ಮು ಕಾಶ್ಮೀರಕ್ಕೆ ನಾವು 1981 ಹೋದ್ವಿ. ಜಮ್ಮು ಕಾಶ್ಮೀರದಲ್ಲಿ ನಮ್ಗೆ ಎಲ್ಲಿ ಸಿಕ್ತು, ಅಕ್ನೂರ್ ಸೆಕ್ಟರ್ ಅಂತ ಒಂದು ಜಾಗ ಇದೆ ಮೇಡಮ್, ಅಲ್ಲಿ ಜೋಡಿಯಾ ಸಂಜೋಡಿಯಾ ಪಲವಲ ಮೂರು ಜಾಗ ಇದೆ. ಸೊ ಅಲ್ಲಿ ನಮ್ಗೆ ಜೋಡಿಯಾಕ್ ಸೆಕ್ಟರ್ ಸಿಕ್ತು. ಜೋಡಿಯಾದಲ್ಲಿ ನಮಗೂ ಅವ್ರಿಗೆ ಬರೀ ಒಂದು 10-15 ಅಷ್ಟೇ ಡಿಸ್ಟೆನ್ಸ್ ಮೇಡಮ್. ನಮ್ದು ಇಂಪಾರ್ಟೆಂಟ್ ಪೋಸ್ಟ್ ಬಾರ್ಡರ್ ಇದ್ದಿದ್ದು, ನಾವು ನತ್ಕುಲಿ ಅಂತ ಹೆಡ್ ಕ್ವಾರ್ಟರ್, ಬುದ್ ಪೋಸ್ಟ್ ಅಂತ ನಾವು ಫಾರ್ವರ್ಡ್ ಪೋಸ್ಟ್. ನಮ್ಮ ಪೋಸ್ಟ್ಗೂ ಅವ್ರ ಪೋಸ್ಟ್ಗೂ ಬರೀ ಒಂದು 10-15 ಅಲ್ಲಿ ನಾಲೆ ಹೋಗೋದು ಮೇಡಮ್, ನೀರಿನ ನಾಲೆ.
1: ನಾಲೆ ಆಚೆಗೆ ಅವರು ಈಚೆಗೆ
0: ನಾವು ಇರ್ತಾ ಇದ್ವಿ. ಅಲ್ಲೂ ಅಷ್ಟೇ ನಮ್ ಪೆಟ್ರೋಲಿಂಗ್ ಇರೋದು, ನಮ್ ಏರಿಯಾದೆಲ್ಲ ಪೆಟ್ರೋಲಿಂಗ್ ಮಾಡ್ತಾ ಇದ್ವಿ, ನಾವ್ ಏರಿಯಾ ಕರೆಕ್ಟ್ ಆಗಿದ್ಯಾ, ಅವ್ರದ್ದು ಏನಾದ್ರು ಮೂವ್ಮೆಂಟ್ಸ್ ಇದೆಯಾ ಇಲ್ವಾ. ಅಬ್ಸರ್ವೇಷನ್ ಪೋಸ್ಟ್ ಇರೋದು, ಆ ಪೋಸ್ಟ್ ಸುಮಾರು 2 ಕಿಲೋಮೀಟರ್ ವರೆಗೂ ಕಾಣೋದು ನಮ್ಗೆ ಬೈನಾಕ್ಲೋರ್ ಅಲ್ಲಿ ನೋಡ್ತಾ ಇದ್ವಿ.
1: ಅಲ್ಲಿ ನೀವು ಒಂದು ಆಪರೇಷನ್ ಮಾಡಿದ್ರಲ್ಲ ಆ ಹೊತ್ತಿನಲ್ಲಿ, ಯಾವ್ದು?
0: ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಆಪರೇಷನ್ ಬ್ಯಾಟಲ್ ಲೈನ್ ನಡೀತು, ಬಟ್ ಬ್ಯಾಟಲ್ ಆಗಿ ಆಪರೇಷನ್ ಅಂತ ನಮ್ಗೆ ಏನು ಗೊತ್ತಿಲ್ಲ ಮೇಡಮ್. ಸತ್ಯ ಹೇಳ್ಬೇಕಾದ್ರೆ ನಮ್ಗೆ ಬ್ರೀಫ್ ಆಗೋದು, ಈ ತರ ಇಷ್ಟೊತ್ತಿಗೆ ಈ ಜೀರಾ ಮೂವ್ಮೆಂಟ್ ಆಗೋ ಸಾಧ್ಯತೆ ಇದೆ, ನಮ್ ದಿನ ಈ ಲೊಕೇಶನ್ ಹಿಂಗ್ ರೆಡಿ ಇರ್ಬೇಕು. ನಾವು ಆಗ್ತಾ ರೆಡಿ ಆಗ್ತಾ ಇದ್ವಿ ಅಷ್ಟೇ, ನಮ್ಗೆ ಮುಂದೆ ನಡೀತಾ ಇದೆ ನಮ್ಗೇನು ಗೊತ್ತಿಲ್ಲ. ನಮ್ ಡ್ಯೂಟಿ ಏನು, ಆಸ್ ಎ ಫಾರ್ವರ್ಡ್ ಪ್ಲಟೂನ್ ಫಾರ್ವರ್ಡ್ ಸೆಕ್ಷನ್ ಕರೆಕ್ಟ್ ಇನ್ಫಾರ್ಮೇಶನ್ ಕಳಿಸ್ಬೇಕು ನಾವು
1: ಕಮಾಂಡರ್ಗೆ,
0: ಕಮಾಂಡರ್ಗೆ ಬಟಾಲಿಯನ್ ಕಮಾಂಡರ್ ಕಳಿಸ್ಬೇಕು.
1: ಅದೇನ್ ಬಹಳ ದೊಡ್ಡ ಆಪರೇಷನ್ ಆಗ್ಲಿಲ್ಲ?
0: ಇಲ್ಲ ಮೇಡಮ್, ಅಲ್ಲೇನು ಅಷ್ಟು ಇದಾಗ್ಲಿಲ್ಲ, ಮೂವ್ಮೆಂಟ್ಸ್ ಏನು ಇಲ್ಲ, ನಾವು ತುಂಬಾ ಅಲರ್ಟ್ ಆಗಿ.

0: ಮಾಡಿದ್ದು ಅಷ್ಟೇ, ಒಂದು ಮೂವ್ಮೆಂಟ್ ಆಗ್ತಾ ಇತ್ತು, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀವು ಕಂಟ್ರೋಲ್ ಮಾಡಬೇಕು ಅಂತ ರೆಡಿ
1: ಆಗಿದ್ದೀರಿ.
0: ನಂತರ ಅಲ್ಲಿಂದ ಹಿಫಾಜತ್ ಅಂತ ಇನ್ನೊಂದು ಆಪರೇಷನ್ ಮಾಡಿದ್ರಿ, ಅದು ಎಲ್ಲ ಇತ್ತು, ಏನದು ಆಪರೇಷನ್?
1: ಹಿಫಾಜತ್ ಅಂದ್ರೆ ಲೇಲ ದಾಖಲ, ಅಲ್ಲಿಂದ ಇನ್ನು ಮೂವ್ ಆದ್ವಿ ಸುಂದರ್ಬಾಣಿಗೆ. ಅಲ್ಲಿ ಒಂದು ಹೊಸ ರೋಡ್ ಮಾಡ್ತಾ ಇದ್ರು ಮೇಡಮ್, ಆಲ್ಟರ್ನೇಟಿವ್ ರೋಡ್. ಯಾಕಂದ್ರೆ ಸುಂದರ್ಬಾಣಿಗೆ ಹೋಗೋದು ಒಂದೇ ರೋಡ್ ಇತ್ತು, ಈಗ ಅಕ್ನೂರಿಂದ ಸಹ ಸುಂದರ್ಬಾಣಿಗೆ ಹೋಗ್ಬೋದು. ಆ ರೋಡ್ ಮಾಡೋ ಇದಕ್ಕೆ ನಾವು ಅದಕ್ಕೆ ಪ್ರೊಟೆಕ್ಷನ್ ಮಾಡ್ತಾ ಇದ್ವಿ, ನಮ್ ಗ್ರಿಪ್ ಟೀಮ್ ಇರುತ್ತೆ ರೋಡ್ ಮಾಡ್ತಾರೆ, ಮತ್ತೆ ಅವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ವಿ ಎಲ್ಲ ಇದಕ್ಕೆಲ್ಲ.
0: ಅಂದ್ರೆ ರೋಡ್ ಮಾಡೋದಕ್ಕೂ ತೊಂದರೆ ಕೊಡ್ತಾರೆ?
1: ಹೌದೌದು ಮೇಡಮ್,
0: ರಕ್ಷಣೆ
1: ಮಾಡೋದು. ಇವಾಗ ಅವ್ರಿಗೆ ನಾವು ರೋಡ್ ಮಾಡ್ತಾ ಇರೋದು ಅವ್ರಿಗೆ ಅಷ್ಟಾಗಿ ಇದಾಗಿ ಗೊತ್ತಿರಲಿಲ್ಲ ನಮಗೆ ಅವ್ರಿಗೆ, ಬಟ್ ಕೊನೆಯಲ್ಲಿ ಅವ್ರಿಗೆ ಗೊತ್ತಾಯ್ತು ಇಲ್ಲೆಲ್ಲ ಏನು ನಾವು ಮುಗಿಸಿದ ಮೇಲೆ ಅಷ್ಟು ನಾವು ಸೆಕ್ಯೂರ್ ಆಗಿ ಮಾಡ್ತಾ ಇದ್ವಿ, ಅಷ್ಟು ಸೆಕ್ಯೂರ್ ಆಗಿ ರೋಡ್ ಮಾಡ್ತಾ
0: ಇದ್ದೀವಿ. ಇನ್ನೂ ಒಂದು ಅಂದ್ರೆ ನೀವು ಆಪರೇಷನ್ ಬ್ಲೂ ಸ್ಟಾರ್, ಇದು ಭಾರತದ ಒಳಗೆ ನಡೆದಂತದ್ದು, ಅದರ ಭಾಗವಾಗಿಯೂ ಇದ್ರಿ ಅಲ್ಲೂ, ಅದು ಪಂಜಾಬ್ ಅಲ್ಲಿ ಆದಂತದ್ದು 1984ರಲ್ಲಿ. ಅವಾಗ ಏನು ಕೆಲಸ
1: ಮೇಡಮ್? ಅಲ್ಲಿ ನಮ್ಗೆ 1984ರಲ್ಲಿ ನಾವು ಬಬೀನಾದಲ್ಲಿ ಬಂದಿದ್ವಿ ಮೇಡಮ್, ಝಾನ್ಸಿ ಪಕ್ಕದಲ್ಲಿ, ಭೋಪಾಲ್ ಝಾನ್ಸಿ ಮಧ್ಯದಲ್ಲಿ ಬಬೀನಾ ಅಂತ ಜಾಗ, ಅಲ್ಲಿ ಬಂದಿದ್ವಿ. ನಮ್ಗೆ ಇಮ್ಮಿಡಿಯೇಟ್ ಒಂದು ಆರ್ಡರ್ ಸಿಕ್ತು ಮೂವ್ ಮಾಡಬೇಕು ಅಂತ. ಮೂವ್ ಮಾಡಬೇಕು ಅಂತ ಹೋದಾಗ ನಾವು ಏನ್ ಮಾಡಿದ್ವಿ, ನಮ್ಮ ವೆಹಿಕಲ್ಗಳಲ್ಲೇ ಮೂವ್ ಮಾಡಿದ್ವಿ ಮೇಡಮ್ ಅಲ್ಲಿಂದ ಪಂಜಾಬ್ವರೆಗೂ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಹಿಂಗೆ ಈ ತರ, ಯಾಕೆಂದ್ರೆ ಬ್ರೀಫಿಂಗ್ ಆಗ್ತಿತ್ತೆ. ಆ ಬ್ರೀಫಿಂಗ್ ಅಲ್ಲಿ ನಮ್ಗೇನ್ ಮಾಡಿದ್ರು, ನಮ್ ಬೆಟಾಲಿಯನ್ಗೆ ಔಟರ್ ಸ್ಕ್ವಾಡನ್ ಸ್ಕ್ವಾಡನ್ ಮಾಡಕ್ಕೆ ಅಲ್ಲಿ ಇವಾಗ ನಮ್ ಬಾರ್ಡರ್ ಗುರುದಾಸ್ಪುರ ಅಲ್ಲಿ ನಮ್ಗೆ ಜಾಗ ಸಿಕ್ಕಿತ್ತು. ನಮ್ ಬೆಟಾಲಿಯನ್ ಕಂಪ್ಲೀಟ್ ಗುರುದಾಸ್ಪುರ ಅಲ್ಲಿ ಸೀಸ್ ಮಾಡಿದ್ವಿ ಮೇಡಮ್. ಸೀಸ್ ಮಾಡಿದಾಗ ಅಲ್ಲಿ ನಮ್ ಡ್ಯೂಟಿ ಏನಪ್ಪ ಅಂದ್ರೆ, ಆಕೆ ಬಾರ್ಡರಿಂದ ಯಾರು ಹೊರಗೆ ಬರಬಾರ್ದು, ಈ ಕಡೆಯಿಂದ ಯಾರು ಹೊರಗಡೆ ಹೋಗ್ಬಾರ್ದು ಆತರ. ಆ ಡ್ಯೂಟಿಯಲ್ಲಿ ನಮ್ಗೆ ಮುಖ್ಯ ಏನಪ್ಪ ಅಂದ್ರೆ, ಒಂದು ಯಾವುದೋ ಒಂದು ಕ್ಯಾಶುವಲ್ಟಿ ಆಗಿಲ್ಲ ಮೇಡಮ್ ನಮ್ಮ ಯೂನಿಟ್ಗೆ. ಯಾಕೆಂದ್ರೆ ಜನರಲ್ ಬರಾರ್ ಅಂತ ಅವರು ತುಂಬಾ ಸ್ಟ್ರಿಕ್ಟ್ ಆಫೀಸರು, ಜನರಲ್ ಬರಾರ್ ಅಂತ ಅವರೇ ಕೋರ್ ಕಮಾಂಡರ್ ಆಗಿದ್ದು, ಅವರೇ ಆಪರೇಷನ್ ಕಮಾಂಡರು. ಫಾರ್ವರ್ಡ್ ಅಲ್ಲಿ ಹೋಗಿದ್ದು 8th Bihar Regiment ಅಂತ. 8th Bihar Regiment ಏನಾಯ್ತು, ಅವ್ರು ಫಸ್ಟ್ ನಮ್ಗೆ ಏನಂತ ಹೇಳಿದ್ರು, ಬೇರ್ ಬೂಟ್ ಅಲ್ಲಿ ಹೋಗ್ಬೇಕು, ಶೂಸ್ ಹಾಕೊಂಡು ಹೋಗ್ಬಾರ್ದು ಅಂತ.
0: ದೇವಸ್ಥಾನ
1: ಸ್ವರ್ಣ ಮಂದಿರ ವಾಕ್ ಹೋಗ್ಬಾರ್ದು. ಅದ್ರಲ್ಲೊಬ್ರು ಕ್ಯಾಪ್ಟನ್ 8th Bihar ಪಾಪ ಹೊಸಬಾನು, ಹೆಂಗ್ ಹುಡುಗ 21 ವರ್ಷ ಅಷ್ಟೇ, ಅವ್ರು ನಾನು ಲೀಡ್ ಮಾಡ್ತೀನಿ ಅಂತ ಲೀಡ್ ಮಾಡಿದಾಗ ಅವ್ರಿಗೆ ಫಸ್ಟ್ ಏಟ್ ಆಯ್ತು. ಜನರಲ್ ಬರಾರ್ ಅವ್ರನ್ನ, ಇಲ್ಲ ನೀನು ವಾಪಸ್ ಬಾ, ನಾನು ಆಂಬುಲೆನ್ಸ್ ರೆಡಿ ಇದೆ, ಕಳ್ಸಿಕೊಡ್ತೀನಿ, ನೋ ಸರ್ ನಾನು ಟ್ಯಾಕ್ಸ್ ಕಂಪ್ಲೀಟ್ ಮಾಡಬೇಕು. ಸೊ ಹೀಗಾಗಿ ಆಪರೇಷನ್ ಬ್ಲೂ ಸ್ಟಾರ್ ನಡೀತು ಮೇಡಮ್. ಆಪರೇಷನ್ ಬ್ಲೂ ಸ್ಟಾರ್ ಅಲ್ಲಿ ನಮ್ದು ಯಾವುದು ಕ್ಯಾಶುವಲ್ಟಿ ಆಗಲಿಲ್ಲ, ಇಡೀ ಬೆಟಾಲಿಯನ್ ಮೇಡಮ್.
0: ಹೀಗೆ ಆಪರೇಷನ್ ಬ್ಲೂ ಸ್ಟಾರ್ ಕೂಡ ನಿಮ್ದು ಯಶಸ್ವಿ ಆಯ್ತು ಅಂತ ಹೇಳ್ಬೋದು. ಹೀಗೆ ಒಂದು 3-4 ಭಾರತದ ಬಹಳ ಮುಖ್ಯ ಕಾರ್ಯಾಚರಣೆಯಲ್ಲಿ, ಅದು ನೇಫಾದ ಹೊಸ್ಪುರ್ ಆಗಿರ್ಬೋದು, ಇಲ್ಲ ಜಮ್ಮು ಕಾಶ್ಮೀರದ ಆಗಿರ್ಬೋದು, ಹಿಫಾಜತ್ ಆಗಿರ್ಬೋದು, ಲಡಾಖ್ ಅಲ್ಲಿ, ಆಮೇಲೆ ಆಪರೇಷನ್ ಬ್ಲೂ ಸ್ಟಾರ್, ಇದೆಲ್ಲದರಲ್ಲೂ ನೀವು ಭಾಗವಹಿಸಿದ್ರಿ. ಆಮೇಲೆ ಪೀಸ್ ನಲ್ಲೂ ಕೂಡ, ಇದೆಲ್ಲ ಒಂದು ರೀತಿಯ ವಾರ್ ಟೈಮ್ ಹೇಳ್ಬೋದು, ಇಲ್ಲ ಪೀಸ್ ಟೈಮ್ ಅಲ್ಲಿ ಕಲ್ಕತ್ತಾದಲ್ಲೂ ಮಾಡಿದ್ರಿ. ಹೀಗೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಮದ್ರಾಸ್ 6th Regiment ನಲ್ಲಿ ನೀವು ಕೆಲಸ ಮಾಡಿದ್ರಿ, ಸೈನಿಕರಾಗಿ ಸೇರಿ ಸುಬೇದಾರ್ ಆಗೋ ತನಕ ಅಲ್ಲಿ ಬೆಳೆದ್ರಿ ಅಂತ ಹೇಳ್ಬೋದು. ನಾಗರಾಜ್ ಅವರು, ಈಗ ನಿಮ್ಮ ಮಗಳು ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ.
2: ಎಲ್ಲರಿಗೂ ನಮಸ್ಕಾರ, ನಾನು ಸುಮಾ, ನಾನು ರಿಟೈರ್ಡ್ ಸುಬೇದಾರ್ ನಾಗರಾಜು ಕೆ ಅವರ ಮಗಳು. ನಾಗರಾಜು ಅವರಿಗೆ ಇಬ್ಬರು ಮಕ್ಕಳು, ಅಣ್ಣ ಸುಭಾಷ್ NH, ನಾನು ಸುಮಾ NH. ನಾನು ಸದ್ಯದಲ್ಲಿ ಮಾಸ್ಟರ್ಸ್ ಇನ್ ಕೌನ್ಸಿಲಿಂಗ್ ಸೈಕಾಲಜಿ ಮಾಡಿ ಕೆಲಸ ಮಾಡುತ್ತಿದ್ದೇನೆ. ಅಣ್ಣ ಸುಭಾಷ್ NH ಸ್ವೀಡನ್ ಅಲ್ಲಿ ಉಪ್ಸಾಲಾ ಯೂನಿವರ್ಸಿಟಿಯಲ್ಲಿ ಎಜುಕೇಶನ್ ಮಾಡಿ ಕೆಲಸ ಮಾಡುತ್ತಿದ್ದಾರೆ. ಇದೆಲ್ಲ ಎಜುಕೇಶನ್ ಆಗಲಿ, ಹಾರ್ಡ್ ವರ್ಕ್ ಆಗಲಿ, ಇದೆಲ್ಲ ಲೈಫಲ್ಲಿ ನಮಗೆ ಇಷ್ಟು ಸ್ಮೂತ್ ಆಗಿ ಹೋಗಿರೋ ಕಾರಣಕ್ಕೆ ನಮ್ಮ ಅಪ್ಪನ ಮೋಟೋ, ಬಿ ಪಾಸಿಟಿವ್ ಬಿ ಹಾನೆಸ್ಟ್. ಯಾವಾಗಲೂ ಏನೇ ಕಷ್ಟ ಬರಲಿ, ಏನೇ ಹಾರ್ಡ್ಶಿಪ್ನ ಫೇಸ್ ಮಾಡಲಿ, ನಮ್ಮ ತಂದೆಯವರು ಒಂದೇ ಹೇಳ್ಕೊಟ್ಟಿರೋದು, ಪಾಸಿಟಿವ್ ಆ್ಯಟಿಟ್ಯೂಡ್ ಅಲ್ಲಿದ್ದರೆ, ಹಾನೆಸ್ಟಿ ಆಗಿದ್ದರೆ ಎಲ್ಲ ನಾವು ಫೇಸ್ ಮಾಡಬಹುದು. ನಾವು ಇವಾಗ ಇರೋಕ್ಕೆ ಎಲ್ಲ ಕಾರಣ ನಮ್ಮ ತಂದೆಯ ಕಷ್ಟ, ನಮ್ಮ ತಂದೆಯ ಮೋಟೋ, ಈ ಸ್ಲೋಗನ್. ನಮ್ಮ ತಂದೆ ಆಗಲಿ ನಾವಾಗಲಿ ತುಂಬ ಸ್ಟ್ರಾಂಗ್ ಆಗಿ ಫಾಲೋ ಮಾಡ್ತೀವಿ. ಪಾಸಿಟಿವ್ ಆ್ಯಟಿಟ್ಯೂಡ್ ಅಲ್ಲಿದ್ದರೆ, ಹಾನೆಸ್ಟ್ ಅಲ್ಲಿ ಇದ್ದರೆ ಎಲ್ಲವನ್ನು ಫೇಸ್ ಮಾಡಬಹುದು.
0: ನಾಗರಾಜ್ ಅವರೇ, ನಿಮ್ಮ ಮಗಳು ನಿಮ್ಮ ಬಗ್ಗೆ
3: ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮಗೆಲ್ಲರಿಗೂ ತುಂಬಾ ಸಂತೋಷ.

0: ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ, ಮಧ್ಯದಲ್ಲಿ ನೀವು ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡಿಕೊಂಡು ಟ್ರೈನಿಂಗ್ ಕೊಡೋದಕ್ಕೂ ಸಿದ್ಧ ಆದ್ರಿ?
1: ಕರೆಕ್ಟ್ ಮೇಡಮ್, ನಾನು ಮೊದಲಿಗೆ ಡ್ರಿಲ್ ಕೋರ್ಸ್ ಮಾಡಿದೆ ಮೇಡಮ್, ಅದರಲ್ಲೂ ಕ್ವಾಲಿಫೈಡ್ ಆಗಿ ಕ್ಯೂ ಐ ಅಂತ ರಿಸಲ್ಟ್ ಬಂದು. ಕ್ಯೂ ಐ ಅಂದ್ರೆ ಇನ್ಸ್ಪೆಕ್ಟರ್ ಗ್ರೇಡಿಂಗ್. ಡ್ರಿಲ್ಲಲ್ಲೂ ನನಗೆ ಒಳ್ಳೆ ಗ್ರೇಡಿಂಗ್ ಸಿಕ್ತು. ಸಿ ಎಚ್ ಡಬ್ಲ್ಯೂ ಕೋರ್ಸ್ ಅಂದ್ರೆ ಕೌಂಟರ್ ಇನ್ಸರ್ಜೆನ್ಸಿ ಜಂಗಲ್ ವಾರ್ ಫೈರ್ ಕೋರ್ಸ್ ಅದು ಮೇಡಮ್. ಈಗ ಮಾಮೂಲು ಯುದ್ಧ ಆಗೋದು ಬೇರೆ, ಇನ್ಸರ್ಜೆನ್ಸಿ ಬೇರೆ. ಇನ್ಸರ್ಜೆನ್ಸಿಗೆ ನಮಗೆ ತುಂಬಾ ಇಂಪಾರ್ಟೆಂಟ್ ಟ್ರೈನಿಂಗ್.
0: ಅದೇ ಮಣಿಪುರದಲ್ಲಿ,
1: ಮಣಿಪುರದಲ್ಲಿ ಆಯ್ತು ಮೇಡಮ್,
0: ನೇಫಾದಲ್ಲಿ.
1: ಹೌದು ಮೇಡಮ್, ನಾಗಾಲ್ಯಾಂಡ್, ಮಣಿಪುರ್, ನೇಫಾ, ಮಿಜೋರಾಮು, ಜೊರಾಟು, ಇದಲ್ಲೆಲ್ಲ ಈ ತರ ಗಲಾಟೆ ಆಯ್ತು. ಅದರಲ್ಲಿ ಇಂಪಾರ್ಟೆಂಟ್ ಬಂದು ಒಬ್ಬ ಸೋಲ್ಜರ್ಗೆ ಏನೆಲ್ಲ ಮಾಡಬೇಕು, ಯಾವ ರೂಟಲ್ಲಿ ಹೋಗ್ಬೇಕು, ಹೆಂಗ್ ಹೋಗ್ಬೇಕು, ಏನ್ ಮುನ್ನೆಚ್ಚರಿಕೆ ಏನ್ ತಗೋಬೇಕು, ಮುಂದ್ಗಡೆ ಏನಿರುತ್ತೆ, ಏನಿದ್ರೆ ಏನ್ ಬೇಕು, ಅದೆಲ್ಲ ಟ್ರೈನಿಂಗ್ ಕೊಡ್ತೀವಿ ಮೇಡಮ್. ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನಾನು ಕೋರ್ಸ್ ಮಾಡಿ ಕ್ಯೂ ಐ ಗ್ರೇಡ್ ತಗೊಂಡೆ ಮೇಡಮ್. ಅಲ್ಲೂ ನಾನು ಮತ್ತೆ ಅದೇ ಸ್ಕೂಲ್ಗೆ ಇನ್ಸ್ಪೆಕ್ಟರ್ ಆಗಿ ಹೋದೆ ಮೇಡಮ್. ಅಲ್ಲಿ ನಾನು ಯಾವುದೇ ಬೆಟಾಲಿಯನ್ ಬಂದರೂ ಸಹ ಆ ಬೆಟಾಲಿಯನ್ ಅಲ್ಲಿ ನಾವು ಟ್ರೈನಿಂಗ್ ಕೊಡ್ಬೇಕು ಮೇಡಮ್. ಆ ಟ್ರೈನಿಂಗ್ ಬಂದು 28 ದಿವಸ ಇರುತ್ತೆ ಟ್ರೈನಿಂಗು. ಅದರಲ್ಲಿ ಪ್ರತಿಯೊಂದು ಕಲಿಸ್ತೀವಿ. ಅದರಲ್ಲಿ ಅಬ್ಸ್ಟಿಕಲ್ ಹೆಂಗ್ ಪಾನ್ ಮಾಡುದು, ಊಟ ಇಲ್ಲ ನಿನ್ಗೆ, ಅಲ್ಲಿ ಯಾವ್ದೆಲ್ಲ ವಸ್ತು ತಿನ್ಬೋದು, ಫಾರೆಸ್ಟ್ ಅಲ್ಲಿ ಕಾಡಲ್ಲಿ ಸುಮಾರು ವಸ್ತು ಇರುತ್ತೆ ಮೇಡಮ್, ನಾವು ತಿನ್ಬೋದು, ಸುಮಾರು ವಸ್ತು ಇರುತ್ತೆ ನಾವು ತಿನ್ಬಾರ್ದು, ಸೊಪ್ಪುಗಳಿದೆ, ಯಾವ್ಯಾವ ಸೊಪ್ಪು ನೀವು ತಿನ್ಬೋದು,
0: ಯಾಕೆಂದ್ರೆ ಅಲ್ಲಿ ಕಾಡಲ್ಲಿ ಏನು ಸಿಗಲ್ವಲ್ಲ, ಸಿಕ್ಕಿದ್ನೆಲ್ಲ ತಿನ್ನೋದಕ್ಕೆ ಬಳಸೋದಕ್ಕೆ.
1: ಬಟ್ ಆರ್ಮಿ ಏನ್ ಮಾಡುತ್ತೆ ನಮ್ಗೆ, ಅಷ್ಟೊಂದು ದಿವಸದೆಲ್ಲ ರೇಷನ್ ಎಲ್ಲ ಕೊಟ್ಟು ಕಳಿಸಿರ್ತಾರೆ. ಈಗ 7 ಡೇಸ್ ನಾವು ಆಪರೇಷನ್ ಹೋಗ್ತೀವಿ, 7 ಡೇಸ್ಗೆ ನಮಗೆ ಊಟ ಗೀಟ ಎಲ್ಲ ಇರುತ್ತೆ. ಅಂದ್ರೆ ಬಿಸ್ಕೆಟ್ ಟೈಪ್, ಚಕ್ರಪಾರ ಅಂತೀವಿ ನಾವು, ಇದು ಮಾಡಿ ಮನೆ ಕರ್ಜಿಕಾಯಿ ಮಾಡ್ತೀವಿ ಅದರಲ್ಲಿ, ಆ ತರ ಮಾಡಿದೀವಿ. ಪೂರಿ ಕೊಟ್ಟಿರ್ತಾರೆ, ಚಪಾತಿ ಕೊಟ್ಟಿರ್ತಾರೆ, ತಗೊಂಡು ರೇಷನ್ ಹೋಗ. ಬಟ್ ಇದರಲ್ಲಿ ಇನ್ಸ್ಟ್ರಕ್ಟರ್, ನಾನು ಸ್ಕೂಲ್ ಇನ್ಸ್ಟ್ರಕ್ಟರ್ ಅಲ್ಲಿ ನಮ್ ಯಾರೇ ನಾರ್ತ್ ಈಸ್ಟ್ಗೆ ಯಾರೇ ಬರಲಿ, ನಮ್ ಸ್ಕೂಲಲ್ಲಿ ಬಂದು ಟ್ರೈನಿಂಗ್ ಮಾಡಲೇಬೇಕು. ಡಿಫ್ರೆಂಟ್ ಟೈಪ್ ಆಫ್ ಆಪರೇಷನ್ ಹೇಳ್ಕೊಡ್ತೀವಿ, ಡಿಫ್ರೆಂಟ್ ಟೈಪ್ ನಾವು ಹೆಂಗಿರ್ಬೇಕು, ಏನೆಲ್ಲ ಆಗಿದೆ. ಇವನ್ ನಾವು ಸ್ಲ್ಯಾಕ್ನೆಸ್ ಆದ್ರೆ ನಮ್ ಪ್ರಾಣ ಹೋಗುತ್ತೆ, ಅದಕ್ಕೆ ಕಾರಣ ಸ್ಲ್ಯಾಕ್ನೆಸ್. ಈಗ ಪಾಕಿಸ್ತಾನ ಬಾರ್ಡ್ರೆ ಬೇರೆ, ಚೈನಾ ಬಾರ್ಡ್ರೆ ಬೇರೆ,
0: ಎಲ್ಲಾ ಬಾರ್ಡರ್ ಅಲ್ಲೂ ಬೇರೆ ಬೇರೆ ರೀತಿ ಚಟುವಟಿಕೆ ಇರುತ್ತೆ.
1: ಇದು ಮನೆ ಒಳಗಡೆ ಇರೋದು ಇನ್ಸರ್ಜೆನ್ಸಿ, ಇದ್ರಲ್ಲಿ ತುಂಬಾ ಎಚ್ಚರಿಕೆ ಆಗಿರ್ಬೇಕು ಮೇಡಮ್.
0: ಇಡೀ ಮೈಯನ್ನು
1: ಮನೆದು ಒಳಗಡೆ, ಹೌದು, ಇದೆರಡು ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಸೊ ಅದಕ್ಕೋಸ್ಕರ ಅವ್ರನ್ನ ತಯಾರ ಮಾಡ್ತೀವಿ. ಅದರಲ್ಲಿ ನಾನು ಇನ್ಸ್ಟ್ರಕ್ಟರ್ ಆಗಿದ್ದೆ. ಇನ್ನೊಂದು ಇನ್ಸ್ಟ್ರಕ್ಟರ್ ಬಂದು D&M ಡ್ರೈವಿಂಗ್ ಅಂಡ್ ಮೈಂಟೆನೆನ್ಸ್ ಅಂತ TPT ಕಮಾಂಡ್, ಅದು ನಮ್ಮ ಬೆಂಗಳೂರಲ್ಲಿ ಆರ್ಮಿ ಸ್ಕೂಲ್ ಆಫ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ASMT ದೊಮ್ಲೂರಲ್ಲಿ ಇದೆ ಮೇಡಮ್. ಅಲ್ಲಿ ನಾನು ಇನ್ಸ್ಟ್ರಕ್ಟ್ ಆಗಿ ಬಂದೆ ಆಸ್ ಎ JCO ಇನ್ಸ್ಟ್ರಕ್ಟರ್. ಅಲ್ಲಿ ಬಂದು ನಾನು ಕೋರ್ಸ್ ಮಾಡಿದೆ, ಅಲ್ಲೂ ನಾನು ಐ ಗ್ರೇಡಿಂಗ್ ತಗೊಂಡೆ. ಅಲ್ಲಿ ತಗೊಂಡ ನಂತರ ಅಲ್ಲಿ ಬಂದು ನಮ್ಮ ಡ್ರೈವರ್ಸ್ಗೆ ಯಾವ ತರ ಎಮರ್ಜೆನ್ಸಿಯಲ್ಲಿ ಯಾವ ತರ ಪ್ರಿಪರೇಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿನ್ ಗಾಡಿ ಯಾವುದೋ ಐಸಲ್ಲಿ ಸಿಕ್ಕಾಕೊಂಡ್ಬಿಡ್ತು, ಬುರ್ದೆಲ್ ಸಿಕ್ಕಾಕೊಂಡ್ಬಿಡ್ತು, ಎಲ್ಲೋ ಗದ್ದೆಲ್ ಸಿಕ್ಕಾಕೊಂಡ್ಬಿಡ್ತು, ಯಾವ ತರ ಗಾಡಿನ ತೆಗಿಬೇಕು, ನೀನ್ ಏನ್ ಮಾಡ್ಬೇಕು, ನೀನ್ ಒಬ್ನೇ ಇದೆಯಾ. ಅವಾಗ ಇನ್ಸ್ಟ್ರೂಮೆಂಟ್ ಇರ್ತೈತೆ, ದಾರ ಇರ್ತೈತೆ ತೆಗಿಲಿಕ್ಕೆ, ಕಟ್ಟಿ ಯಾವ ತರ ತೆಗಿಯೋದು ಅಂತ ಪ್ರಾಕ್ಟಿಕಲ್ ನಾನು ಮಾಡಿಸ್ತಾ ಇದ್ದೀನಿ. ಅದೇ ತರ ಅವ್ರ ಕೈಲೂ ಮಾಡಿಸ್ತಾ ಇದ್ದೀನಿ. ಇದ್ರಿಂದ ಏನಾಗ್ತಿತ್ತು, ಎನಿ ಕೈಂಡ್ ಆಫ್ ಎಮರ್ಜೆನ್ಸಿ ತಯಾರಾಗಿರ್ತಾರೆ ಹೋಗಕ್ಕೆ. ನೀರಿಲ್ಲ, ನೀನ್ ಹೆಂಗ್ ಸೇವ್ ಮಾಡೋದು, ನೀರ್ ಯಾವ ಮೂಲೆಯಲ್ಲಿ ಇರ್ತೈತೆ.
0: ಇತರ ಯಾವುದೇ ಕಷ್ಟದ ಪರಿಸರದಲ್ಲಿ, ಅಂದ್ರೆ ಹೈ ಆಲ್ಟಿಟ್ಯೂಡ್ ಆಗಿರಬಹುದು ಅಥವಾ ಎಲ್ಲಿ ಆಗಿರಬಹುದು, ಕಷ್ಟದ ಪರಿಸ್ಥಿತಿಯಲ್ಲಿ, ಕಷ್ಟದ ವಾತಾವರಣದಲ್ಲಿ, ಯುದ್ಧ ಕಾಲದಲ್ಲಿ ಆಗಿರಬಹುದು ಅಥವಾ ಪೀಸ್ ಟೈಮ್ ಅಲ್ಲಿ ಆಗಿರಬಹುದು, ಯಾವುದೇ ಸಂದರ್ಭದಲ್ಲೂ ಹೇಗೆ ಬದುಕಬೇಕು, ಹೇಗೆ ಸಿದ್ಧವಾಗಿರಬೇಕು ಅಥವಾ ಸದಾ ಹೇಗೆ ಸಿದ್ಧವಾಗೇ ಇರಬೇಕು ಅನ್ನೋದನ್ನ ನೀವು ಹೇಗೆ ಕಲ್ತ್ರೋ ಅದನ್ನ ನಂತರ ಕಲಿಸುವಂತ ಅವಕಾಶ ಕೂಡ ನಿಮ್ಗೆ ಸಿಕ್ತು. ತುಂಬಾ ಸಂತೋಷ ಸುಬೇದಾರ್ ನಾಗರಾಜ್ ಅವರೇ. ಹೀಗೆ ನೀವು ಒಂದು 22 ವರ್ಷ ಬಹಳ ಸುಂದರವಾದ ಸೈನ್ಯದ ಸೇವೆಯನ್ನ ಮಾಡಿದ್ರಿ. ಅದು ಆಪರೇಷನ್ಸ್ ಮೂಲಕ ಆಗಿರಬಹುದು, ಪೀಸ್ ಮೂಲಕ ಆಗಿರಬಹುದು, ಅಥವಾ ಸದಾ ನಿಮ್ಮ ಮನಸ್ಸು ಸೇವೆಗೆ ತುಳಿತಾ ಇತ್ತಲ್ಲ, ಆ ಸೇವೆಯನ್ನ ಮಾಡುವಂತ ಮೂಲಕ ಕೂಡ ಆಗಿರಬಹುದು. ಏನು ಇಲ್ಲದೆ ಮನೆ ಬಿಟ್ಟು ಓಡಿ ಹೋಗಿ ಸೈನ್ಯ ಸೇರ್ಕೊಂಡವರು, ಅಲ್ಲಿಂದ ಹೊರಗೆ ಬರುವಾಗ ನಿಮ್ಮ ಹೃದಯದ ಭಾಗದಲ್ಲಿ ಸಾಕಷ್ಟು ಮೆಡಲ್ಗಳ ಜೊತೆಗೆ ಬಂದ್ರಿ. ನಿಮ್ಮ ಪಯಣ ಏನಿದೆ ಬಹಳಷ್ಟು ಕುತೂಹಲ ಹುಟ್ಟಿಸುತ್ತೆ, ಮತ್ತೆ ತುಂಬಾ ಸ್ಫೂರ್ತಿದಾಯಕವಾಗಿದೆ ಎಲ್ಲರಿಗೂ. ಯಾರೂ ಕೂಡ ಇದನ್ನ ಮಾಡಬಹುದು ಅಥವಾ ನಾನು ಇದನ್ನ ಮಾಡಬಲ್ಲೆ ಅನ್ನುವಂತಹ ಒಂದು ಸ್ಫೂರ್ತಿಯನ್ನ ಎಲ್ಲರಲ್ಲೂ ತುಂಬುತ್ತೆ. ತುಂಬಾ ಸಂತೋಷ ಸುಬೇದಾರ್ ನಾಗರಾಜ್ ಅವರೇ, ನಿಮ್ಮ ಅಮೂಲ್ಯವಾದ ಅನುಭವವನ್ನ ನಮ್ಮೊಂದಿಗೆ, ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡ್ರಿ. ನಿಮ್ಗೆ ಧನ್ಯವಾದಗಳು. ಜೈ ಹಿಂದ್.
1: ಜೈ ಹಿಂದ್ ಮೇಡಮ್.

ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ನಾಗರಾಜು ಕೆ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
1: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:40 ಆಗ್ತಾ ಇದೆ. ಈಗ ಕೇಳಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ಪುನೀತ್ ಹೃದಯ ಜ್ಯೋತಿ ಯೋಜನೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯ, ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಕೃಷಿ ಇಲಾಖೆ ಸ್ಪಷ್ಟನೆ. ಎನ್ಸಿಇಆರ್ಟಿಯಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರಕ್ಕೆ ಸಚಿವ ಎಂ ಬೋಸರಾಜು ಪತ್ರ. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಕಾಮಗಾರಿ ಚುರುಕುಗೊಳಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನ. ದುಬಾರೆ ದುರಂತ ಪ್ರಕರಣ, ಇಬ್ಬರು ಅರಣ್ಯಾಧಿಕಾರಿಗಳ ವಿರುದ್ದ ಉಪ ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಹೃದಯಾಘಾತದ ಬಳಿಕ ನಿರ್ಣಾಯಕ ಅವಧಿಯಲ್ಲಿ ತ್ವರಿತ ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ ಜಾರಿಗೆ ತಂದಿರುವ ಪುನೀತ್ ಹೃದಯ ಜ್ಯೋತಿ ಯೋಜನೆಯನ್ನು ಶೀಘ್ರವೇ ರಾಜ್ಯದ ಎಲ್ಲಾ ತಾಲೂಕುಗಳಿಗೂ ವಿಸ್ತರಣೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು ವತಿಯಿಂದ ನಡೆದ ಆರೋಗ್ಯ ಇಲಾಖೆ ಹಾಗೂ ವೆನ್ಲಾಕ್ ಆಸ್ಪತ್ರೆಯ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಒಟ್ಟು 78 ಪುನೀತ್ ಹೃದಯ ಜ್ಯೋತಿ ಕೇಂದ್ರಗಳು ಜೀವರಕ್ಷಕವಾಗಿ ಕಾರ್ಯನಿರ್ವಹಿಸುತ್ತಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ 3 ಕೇಂದ್ರಗಳು ಇದ್ದು, ಇವುಗಳ ಮೂಲಕ ಈ ವರ್ಷ 450 ಜೀವಗಳನ್ನು ಉಳಿಸಲಾಗಿದೆ. ಈ ಯೋಜನೆಯ ಅಡಿ ನೀಡಲಾಗುವ ಟೆನೆಕ್ಟೆ ಪ್ಲೇಸ್ ಎಂಬ ದುಬಾರಿ ಚುಚ್ಚುಮದ್ದನ್ನು ಸರ್ಕಾರದಿಂದ ಉಚಿತವಾಗಿ ನೀಡುವ ಜೊತೆಗೆ ಅಗತ್ಯ ಶಸ್ತ್ರಚಿಕಿತ್ಸೆ ಹಾಗೂ ಇತರ ಚಿಕಿತ್ಸೆಯನ್ನು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗಾಗಲೇ ಆಂಜಿಯೋಪ್ಲಾಸ್ಟಿ, ಕೆಮೋಥೆರಪಿ, ಡಯಾಲಿಸಿಸ್, ನ್ಯೂರೋ ಸರ್ಜರಿಗಳನ್ನು ಮಾಡಲಾಗುತ್ತಿದ್ದು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ರೂಪುಗೊಂಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 2026ರ ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯವಿದ್ದು, ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ರೈತರ ಸಂಪರ್ಕ ಕೇಂದ್ರಗಳ ಮೂಲಕ ಕ್ಯೂಆರ್ ವ್ಯವಸ್ಥೆ ಅಳವಡಿಸಿ ಅರ್ಹ ರೈತರಿಗೆ ಪಾರದರ್ಶಕವಾಗಿ ಬೀಜ ವಿತರಣೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಬಿತ್ತನೆ ಬೀಜಗಳ ಕುರಿತ ಹೆಚ್ಚಿನ ಮಾಹಿತಿಗಾಗಿ ರೈತರು ಸಮೀಪದ ರೈತ ಸಂಪರ್ಕ ಕೇಂದ್ರ, ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇಲ್ಲವೇ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಾಗುತ್ತಿರುವುದರಿಂದ ಪ್ರಸಕ್ತ ವರ್ಷಕ್ಕೆ ಸೋಯಾಬೀನ್ಗೆ 8,960 ಕ್ವಿಂಟಾಲ್, ಶೇಂಗಾ ಬೀಜಕ್ಕೆ 1,344 ಕ್ವಿಂಟಾಲ್ ಬೇಡಿಕೆ ಅಂದಾಜಿಸಲಾಗಿದೆ. ಬೇಡಿಕೆ ಆಧಾರದಲ್ಲಿ ಬಿತ್ತನೆ ಬೀಜ ಪೂರೈಸಲಾಗುವುದು ಎಂದು ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ಹವಾಮಾನ ಬದಲಾವಣೆ ಮತ್ತು ಅಂತರ್ಜಲದ ಅತಿಯಾದ ಬಳಕೆಯಿಂದ ಭವಿಷ್ಯದಲ್ಲಿ ಎದುರಾಗಬಹುದಾದ ಜಲಕ್ಷಾಮವನ್ನು ತಪ್ಪಿಸಲು ಶಾಲಾ ಹಂತದಲ್ಲೇ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ಸಿಇಆರ್ಟಿ ಪಠ್ಯಕ್ರಮದಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮವನ್ನು ಅಳವಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಂ ಬೋಸರಾಜು ತಿಳಿಸಿದ್ದಾರೆ. ಮಳೆ ನೀರು ಕೊಯ್ಲು ಮತ್ತು ಕೃತಕ ಅಂತರ್ಜಲ ಮರುಪೂರಣ ತಂತ್ರಜ್ಞಾನಗಳು, ಪ್ರಕೃತಿ ಆಧಾರಿತ ಪರಿಹಾರಗಳು, ಅಂತರ್ಜಲ ನಕ್ಷೆ ಮತ್ತು ಮಾಡೆಲಿಂಗ್, ಅತ್ಯಾಧುನಿಕ ನಿಗಾ ತಂತ್ರಜ್ಞಾನಗಳಾದ ಐಒಟಿ ಮತ್ತು ರಿಮೋಟ್ ಸೆನ್ಸಿಂಗ್ ಬಳಕೆ, ನೀತಿ ಆಯೋಗದ ವಿವಿಧ ಜಲ ಸಂರಕ್ಷಣಾ ಯೋಜನೆಗಳನ್ನು ಪಠ್ಯದಲ್ಲಿ ಸೇರಿಸಬೇಕು ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಾರಿಯ ಆಯವ್ಯಯದಲ್ಲಿ ಘೋಷಿಸಿರುವಂತೆ ಕಲಬುರಗಿಯಲ್ಲಿ ಸ್ಥಾಪನೆಯಾಗಲಿರುವ ಮಹತ್ವಾಕಾಂಕ್ಷಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಯೋಜನೆಯ ಕಾಮಗಾರಿಗಳನ್ನು ಚುರುಕುಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಇಂದು ನಡೆಸಿದ ಕೈಮಗ್ಗ ಮತ್ತು ಜವಳಿ ಇಲಾಖೆ ಹಾಗೂ ಕೈಗಾರಿಕಾ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಆಯವ್ಯಯದ ಘೋಷಣೆಯನ್ನು ಕಾಲಮಿತಿಯಲ್ಲಿ ಜಾರಿಗೆ ತರಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಜೂನ್ 1 ಹಾಗೂ ಜೂನ್ 10ರಿಂದ ಬೆಂಗಳೂರಿನಿಂದ ವಿಮಾನ ಸೇವೆಯನ್ನು ಪುನರಾರಂಭಿಸಲಾಗುವುದು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಕಡೆಯ ವಿಮಾನ ಪ್ರಯಾಣಕ್ಕೆ ಈಗಾಗಲೇ ಮುಂಗಡ ಬುಕ್ಕಿಂಗ್ ಆರಂಭವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 2 ಮತ್ತು 3ನೇ ಸ್ತರದ ನಗರಗಳಿಗೆ ವಿಮಾನ ಸಂಪರ್ಕ ಕಲ್ಪಿಸುವುದರಿಂದ ಪ್ರಾದೇಶಿಕ ಅಭಿವೃದ್ಧಿ ಜೊತೆಗೆ ಮೂಲಸೌಕರ್ಯ ಸುಧಾರಿಸಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ ಸಂಭವಿಸಿದ ದುರಂತಕ್ಕೆ ಸಂಬಂಧಿಸಿದಂತೆ ಉಪ ಲೋಕಾಯುಕ್ತ ಕೆಎಸ್ ಫಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿರುವ ದೂರಿನಲ್ಲಿ ದುಬಾರೆ ಸಾಕಾನೆ ಶಿಬಿರದಲ್ಲಿ ಯಾವುದೇ ಸುರಕ್ಷತಾ ಕ್ರಮ ಕೈಗೊಂಡಿರಲಿಲ್ಲ, ಸುರಕ್ಷತೆ ನೀಡಲು ಅರಣ್ಯಾಧಿಕಾರಿಗಳು ವಿಫಲರಾಗಿರುವುದು ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಎ ಗೋಪಾಲ್ ಮತ್ತು ವಲಯ ಅರಣ್ಯಾಧಿಕಾರಿ ರಕ್ಷಿತ್ ಅವರನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿವಾದಿಗಳನ್ನಾಗಿಸಿ ದುಬಾರಿಯಲ್ಲಿ ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಈ ಕುರಿತ ವರದಿ ಸಲ್ಲಿಸುವಂತೆ ಉಪ ಲೋಕಾಯುಕ್ತರು ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೇಸೂರು ಗ್ರಾಮದಲ್ಲಿ ಅಣು ಸ್ಥಾವರ ಸ್ಥಾಪಿಸಲು ಬಿಡುವುದಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಯಾವುದೇ ಆಕ್ಷೇಪ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತಂತೆ ಇಂದು ಕೆಡಿಪಿ ಸಭೆಯಲ್ಲಿ ಸರ್ವಾನುಮತದಿಂದ

ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಆಗಬೇಕೆಂದು ವಕೀಲರ ಸಂಘ ಸೇರಿದಂತೆ ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು ಹೋರಾಟ ನಡೆಸುತ್ತಿದ್ದು, ಪಕ್ಷಾತೀತವಾಗಿ ಕೈಗೊಂಡ ನಿರ್ಣಯ ಕುರಿತಾದ ಸಹಿ ಹೊಂದಿದ ಪ್ರತಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಒತ್ತಡ ಹೇರಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಕಲಬುರಗಿಯ ಲಾಡ್ಲೆ ಮಾಶಾಕ್ ದರ್ಗಾ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಅಂಶಗಳನ್ನು ಸಂಪುಟದಲ್ಲಿ ಚರ್ಚೆ ನಡೆಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರವು ಈ ವಿಷಯವನ್ನು ಸಂಪುಟ ಉಪಸಮಿತಿಗೆ ನೀಡಿದ್ದು, ಪ್ರತ್ಯೇಕವಾಗಿ ಚರ್ಚಿಸಿ ಒಟ್ಟು 52 ಪ್ರಕರಣಗಳನ್ನು ಹಿಂಪಡೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಲಾಡ್ಲೆ ಮಾಶಾಕ್ ದರ್ಗಾದಲ್ಲಿ ನಡೆದ ಹಿಂಸಾಚಾರಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಹಿಂತೆಗೆದುಕೊಂಡ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿಕೊಂಡಿದೆ ಎಂದು ದೂರಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ ವತಿಯಿಂದ ಬೆಂಗಳೂರಿನಲ್ಲಿ ಭಾನುವಾರ ಲೋಕಸೇವಾ ಆಯೋಗದ ಪ್ರಿಲಿಮಿನರಿ ಪರೀಕ್ಷೆ ನಡೆಯಲಿದೆ. ನಗರದ ಒಟ್ಟು 73 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಾಗೂ ಪರೀಕ್ಷೆಯು ಸುಗಮವಾಗಿ ನಡೆಸುವ ಸಲುವಾಗಿ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ಪ್ರದೇಶವನ್ನು ನಿಷೇಧಿತ ಸ್ಥಳ ಎಂದು ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪರೀಕ್ಷಾ ಕೇಂದ್ರಗಳ ಸುತ್ತ ಸೈಬರ್ ಜೆರಾಕ್ಸ್ ಕಂಪ್ಯೂಟರ್ ಕೇಂದ್ರಗಳನ್ನು ಮುಚ್ಚುವಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ. ಇದೇ ವೇಳೆ ಬಿಎಂಆರ್ಸಿಎಲ್ ಭಾನುವಾರ ಮೆಟ್ರೋ ರೈಲು ಸೇವೆಯನ್ನು ಬೆಳಗ್ಗೆ 7 ಗಂಟೆ ಬದಲಾಗಿ 6 ಗಂಟೆಗೆ ಆರಂಭಿಸಲು ನಿರ್ಧರಿಸಿದೆ. ರಾಜ್ಯದ ಹಲವೆಡೆ ಮುಂಗಾರು ಪೂರ್ವ ಮಳೆ ಆರಂಭಗೊಂಡಿದೆ. ಮುಂಗಾರು ಹಂಗಾಮಿನಲ್ಲಿ ಮಳೆಯಿಂದಾಗಿ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗಲಿದ್ದು, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪ ಹಾಗೂ ಪ್ರವಾಹ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಜಿಲ್ಲಾಡಳಿತ ಸರ್ವಸನ್ನದ್ದವಾಗಿದೆ. ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪ, ಪ್ರವಾಹದಲ್ಲಿ ಜೀವ ಹಾನಿಯಾಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ಅಧಿಕಾರಿಯ ಮೊದಲ ಆದ್ಯತೆಯಾಗಿದ್ದು, ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದೆ. ರೈತರಿಗೆ ಪರಿಹಾರ ನೀಡಲು ಪರಿಹಾರ ಪೋರ್ಟಲ್ನಲ್ಲಿ ವರದಿ ದಾಖಲಿಸಿದ್ದು, ಇನ್ನು 15-20 ದಿನಗಳಲ್ಲಿ ಪರಿಹಾರ ಮಂಜೂರಾಗಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಿ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟಪಡಿಸಿದ್ದಾರೆ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹೊಸದಾಗಿ ನಿರ್ಮಾಣವಾಗಿರುವ ಬಡಾವಣೆಯಲ್ಲಿ ಫಲಾನುಭವಿಗಳಿಗೆ ವಿತರಿಸಲು 13,909 ನಿವೇಶನಗಳು ಸಿದ್ದವಾಗಿದ್ದು, ಲಾಟರಿ ಮೂಲಕ ಹಂಚಲಾಗುವುದು ಎಂದು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಣ್ಣ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪುನೀತ್ ಹೃದಯ ಜ್ಯೋತಿ ಯೋಜನೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯ, ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಕೃಷಿ ಇಲಾಖೆ ಸ್ಪಷ್ಟನೆ. ಎನ್ಸಿಇಆರ್ಟಿಯಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರಕ್ಕೆ ಸಚಿವ ಎಂ ಬೋಸರಾಜು ಪತ್ರ. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಕಾಮಗಾರಿ ಚುರುಕುಗೊಳಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನ. ಮತ್ತು ದುಬಾರೆ ದುರಂತ ಪ್ರಕರಣ, ಇಬ್ಬರು ಅರಣ್ಯಾಧಿಕಾರಿಗಳ ವಿರುದ್ಧ ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:50. 6:55 ಕನ್ನಡ ರತ್ನ ಭಂಡಾರ ಮರು ಪ್ರಸಾರ ಆಗತ್ತೆ. ಅದಕ್ಕೂ ಮುಂಚೆ ಕನ್ನಡದ ಒಂದು ಗೀತೆಯನ್ನು ಕೇಳಿದ್ರೆ ಮನಸ್ಸಿಗೆ ಖುಷಿಯಾಗತ್ತೆ ಅಲ್ವಾ? ಸೊ ಕನ್ನಡದ ಗೀತೆ ಕೇಳಿ, ಅದಾದ ನಂತರ ಕನ್ನಡ ರತ್ನ ಭಂಡಾರ ಕೇಳಿ.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಪ್ರಾತಃ ಕಾಲವಾಗುವುದೊಳಗಾಗಿ ಅಕ್ರೂರನು ಕೃಷ್ಣ ಬಲರಾಮರನ್ನು ಕರೆತರುವನು. ಹೌದು, ಇಂದಿಗೆ ನನ್ನ ಶತ್ರು ನಾಶವಾದಂತೆ ಸರಿ.
0: ಇದು ಕಂಸನ ಪಾತ್ರದ ಸಂಭಾಷಣೆ. ಯಾರು ಪಾತ್ರ ವಹಿಸಿದ್ರು ಅಂತ ಕೇಳ್ತೀರಾ? ಆರ್ ನಾಗರತ್ನಮ್ಮ ಅವರದು. ಕಂಸ, ರಾವಣ, ಭೀಮ, ದುರ್ಯೋಧನ ಪಾತ್ರಗಳನ್ನ ಹೆಣ್ಣು ಮಕ್ಕಳು ಮಾಡಬಲ್ಲರು. ಸ್ತ್ರೀವೇಷ ಪುರುಷರು ಹಾಕುವುದಾದರೆ ಪುರುಷನ ವೇಷ ಸ್ತ್ರೀ ಮಾಡಲಾರಳೆ ಅಂತ ಸ್ತ್ರೀ ನಾಟಕ ಮಂಡಳಿಯನ್ನ ಕಟ್ಟಿ ಮಹಿಳೆಯರನ್ನು ಹುರಿದುಂಬಿಸಿದವರು ಮಹಾನ್ ಕಲಾವಿದೆ ಆರ್ ನಾಗರತ್ನಮ್ಮ. ಎಳೆ ವಯಸ್ಸಿನಿಂದಲೇ ರಂಗಭೂಮಿ ಕಡೆ ಸೆಳೆತ. ಚಾಮುಂಡೇಶ್ವರಿ ಸಂಸ್ಥೆ, ಸುಬ್ಬಯ್ಯನಾಯ್ಡು ಅವರ ಸಂಸ್ಥೆ, ಕಂಪನಿ ನಾಟಕಗಳು, ಹಿರಣ್ಣಯ್ಯ ಮಿತ್ರ ಮಂಡಳಿ, ಹೀಗೆ ಹಲವಾರು ಸಂಸ್ಥೆಗಳ ಮೂಲಕ ರಾಜ್ಯದಾದ್ಯಂತ ಸಂಚರಿಸಿ ರಂಗನಾಟಕ ಪ್ರದರ್ಶನಗಳಲ್ಲಿ ವಿಜೃಂಭಿಸಿದ ಕಲಾವಿದೆ. ಚಲನಚಿತ್ರಗಳಲ್ಲೂ ನಟಿಸಿದರು. ಶ್ರೀ ಸ್ತ್ರೀ ನಾಟಕ ಮಂಡಳಿ ಹುಟ್ಟಿದ್ದು ಹೇಗೆ? ನಾಗರತ್ನಮ್ಮನವರೇ ಹೇಳಿದ್ದಾರೆ, ಕೇಳೋಣ.
1: ಮೈಸೂರಿನಲ್ಲಿ ಒಬ್ರು ಅಂಬುಜಮ್ಮ ಅಂತಿದ್ರು. ಅವರಿಗೆ ನಾಟಕದ ಮೇಲೆ ಒಂದು ಅಭಿಮಾನ. ನಾವು ಈ ಥರ ಒಂದು ಹೊಸದಾಗಿ ಒಂದು ನಾಟಕ ಆಡಬೇಕು ಅಂತ ಇದ್ದೀವಿ, ಈ ಥರ ಮಾಡಬೇಕು ಅಂತ ಹೇಗೆ ಅಂದರು. ಅದಕ್ಕೆ ನಿಮ್ಮ ಇಷ್ಟ ನೋಡಿ ಅಂತಂದೆ. ಅದಕ್ಕೆ ಸರಿಯಾಗಿ ಈ ಗುಬ್ಬಿ ಕಂಪ್ನಿಲಿ ಒಬ್ಬರು ದೊರಸ್ವಾಮಿ ಅಂತ ಒಬ್ಬರಿದ್ರು. ಆ ಮನುಷ್ಯ ಇವ್ರನ್ನೆಲ್ಲ ಹೆಣ್ಮಕ್ಳನ್ನೆಲ್ಲ ಸೇರಿಸಿ ಒಂದು ನಾಟಕನ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಿಸೋಣ, ಕೃಷ್ಣ ಯಾವ್ದು ತೊಗೊಳೋದ್ರು ಕೃಷ್ಣ ಗಾಡಿ ತೊಗೊಳೋಣ ಅಂದರು. ಸರಿ ಮಾಡಿ ಅಂತಂದು. ಸರಿ, ಆಮೇಲೆ ನೀವು

0: ಇದ್ರಲ್ಲಿ ಪಾತ್ರ ಮಾಡಬೇಕು ಅಂದರು. ಅಯ್ಯೋ ಸದ್ಯ ನಾನು ಗಂಡು ಪಾತ್ರ ಮಾಡೋದು, ಇವತ್ತಿನವರೆಗೂ ಬರೀ ಹೆಣ್ಣು ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀನಿ, ಅದು ನನಗೆ ಕಷ್ಟ ಆಗುತ್ತಮ್ಮ ಅಂದೆ. ಸರಿ ಆದುರ್ಸ್ವಾಮಿ ಅವರೆಲ್ಲ ಸರಿ ಇಲ್ಲ ಇಲ್ಲ ನೀನಾಗು ನೀ ಮಾಡ್ತೀಯ ಅಂದ್ಬಿಟ್ಟು ಮೊದಲು ಕೃಷ್ಣ ಮಾಡು ಅಂದರು. ಸರಿ ಆಮೇಲೆ ಅರ್ಜುನ ಮಾಡು ಅಂದರು. ಕಡೆಗೆ ಏನು ಮಾಡಿಬಿಟ್ರಿ, ಯಾವುದು ಬೇಡ ಎರಡು ಸರಿ ಇಲ್ಲ, ಭೀಮನ ಪಾತ್ರ ಮಾಡಿಸೋಣ ಅಂತ ಅವರಿಬ್ಬರು ನಿರ್ಧಾರ ಮಾಡಿಕೊಂಡ್ರು. ಸರಿ ಅವಾಗ ಭಾಳ ಬಲವಂತವಾಗಿ ನನ್ನನ್ನು ಭೀಮನ ಪಾತ್ರಕ್ಕೆ ಒಪ್ಪಿಸಿದ್ರು. ಆಮೇಲೆ ನನ್ನ ಮನೆಯೊಳಗೆ ಇದಕ್ಕೆ ಆಕ್ಷೇಪಣೆ ಆಯಿತು, ನಮ್ಮ ತಾಯಿ ಇದ್ದವರು ಏನು ನೀನು ಇಷ್ಟು ಒಳ್ಳೆ ಹೆಸರು ತೊಗೊಂಡು ನೀನು ಏನಾದ್ರು ಮರ್ಯಾದೆಗೆ ಕಳ್ಕೊಬೇಡ ಅಂತ ಅಂದರು. ಆದರೆ ನನಗೇನು ಅಂದರೆ ಒಂದು ಮಾತು ಕೊಟ್ಬಿಟ್ಟ ಮೇಲೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನನ್ನ ಕೈಲಾಗ್ತಾ ಇರಲಿಲ್ಲ. ಚಾಮುಂಡೇಶ್ವರಿ ಕಂಪ್ನಿಯೊಳಗೆ ಭೀಮನ ಪಾತ್ರ ಮಾಡ್ತಾ ಭೀಮನ್ ಕೃಷ್ಣಮೂರ್ತಿ ರಾಯರು ಅಂತಿದ್ರು, ಅವ್ರ ಹೆಸರು ಭೀಮ ಕೃಷ್ಣಮೂರ್ತಿ ರಾಯರು ಅಂತಲೇ ಆ ಮನುಷ್ಯ ಪಾತ್ರ ಮಾಡ್ತಾ ಇದ್ದಿದ್ದನ್ನು ಚೆನ್ನಾಗಿ ನನಗೆ ಮನಸ್ಸಿನಲ್ಲಿತ್ತು. ಸರಿ ಅದಂತ ಇವರು ಪಾತ್ರ ಹೇಳ್ಕೊಡೋರು, ಆದರೆ ನನಗೆ ಏನಾಗುತ್ತೆ ಅಂದರೆ ಈ ಪ್ರಾಕ್ಟೀಸ್ ಮಾಡುವಾಗ ಅಭ್ಯಾಸ ಮಾಡುವಾಗ ರಿಹರ್ಸಲ್ ಮಾಡಿ ಇಲ್ಲೇ ಮಾಡಿ ಎಲ್ಲರೆದ್ರಿಗೂ ಅಂತಾರೆ, ನನಗೆ ಅದು ಮಾತ್ರ ಬರ್ತಾ ಇರಲಿಲ್ಲ. ಸುಮ್ಮನೆ ಮಾತು ಗಟ್ಟಿ ಮಾಡೋನೇ ಹೊರತು ಅಭಿನಯ ಸಹಿತವಾಗಿ ನಾನು ಏನೂ ಮಾಡ್ತಾ ಇರಲಿಲ್ಲ. ಇದು ಅವಳು ಏನು ಮಾಡಿದ್ರು, ಆಕೆ ಮಂಡ್ಯದಲ್ಲಿ ಇಟ್ಕೊಂಬಿಟ್ರು ನಾಟಕನ, ಡೇಟು ಫಿಕ್ಸ್ ಮಾಡಿಬಿಟ್ರು. ನಾನು ಇನ್ನೂ ಅದನ್ನು ಪಾತ್ರ ಬಾಯಿಗೆ ಕಲ್ತಿರಲಿಲ್ಲ. ಸರಿ ಅಕ್ಕಪಕ್ಕದವ್ರಲ್ಲಿ ಏನು ಇವಳು ಇನ್ನೂ ಪುಸ್ತಕ ಇಟ್ಕೊಂಡೆ ಪಾತ್ರ ಮಾಡ್ತಾ ಇದ್ದಾರಲ್ಲ, ಇವಳು ಏನು ಮಾಡ್ತಾಳೆ ನಾಡಿದ್ದು ನಾಟಕದಲ್ಲಿ ಪಾತ್ರನ ಭೀಮನ ಪಾತ್ರನ ಅಂತ ಎಲ್ಲರೂ ಅಂದರು. ನನಗೂ ಒಂದು ಸ್ವಲ್ಪ ಭಯ ಆಗಿತ್ತು, ನಾನು ದೇವ್ರನ್ನ ಹರಿಸ್ಕೊಂಡ್ಬಿಟ್ಟಿದ್ದೆ, ಸ್ವಾಮಿ ಹೋಗಲಿ ನಾಟಕ ತಪ್ಪು ಹೋಗ್ಬಿಡಲಿ ನಿಂತು ಹೋಗಲಿ ಅಂತ. ಅದೇನೋ ಕಾರಣದಿಂದ ಅವತ್ತು ನಾಟಕ ನಿಂತ್ಕೊಂಡ್ಬಿಡ್ತು, ತಪ್ಪು ಬಿಡು ಅಂದ್ಕೊಂಡು ಮನಸ್ಸು ಗಟ್ಟಿ ಮಾಡ್ಕೊಂಡು ಇದ್ದೆ. ಆದರೆ ಆಕೆ ಹಠ ಬಿಡಲಿಲ್ಲ, ತಿರುಗಿ ಇನ್ನೊಂದು ವಾರ ಒಂದು ದಿವಸ ಬಿಟ್ಟು ನಾಟಕ ಇಟ್ಕೊಂಡ್ಬಿಟ್ರು. ಹೇಳಿದ್ಮೇಲೆ ಎಲ್ಲ ಮನಸ್ಸನ್ನು ಇಟ್ಕೊಂಡು ಸರಿ ಮಂಡ್ಯದಲ್ಲಿ ನಾಟಕ ಪ್ರಾರಂಭ, ದೇವಸ್ಥಿತಿ ಮಾಡ್ತಾ ಇದ್ದಾರೆ, ಭಯ ಏನಾಗುತ್ತೋ ಏನಾಗುತ್ತೋ ಅನ್ನೋ ಒಂದು ಭಯ ಇದ್ದೇ ಇತ್ತು. ಹೊಡೆದ್ರು ಬೆಲ್ ಹೊಡೆದ್ರು, ಮೂರನೇ ಬೆಲ್ಲು ಪರದೆ ಎತ್ತುವಾಗಲೇ ಮೊದಲೇ ದೊಡ್ಡ ದರ್ಬಾರು, ದರ್ಬಾರಲ್ಲಿ ಧನರಾಯ, ದ್ರೌಪದಿ, ಅರ್ಜುನ, ಎಲ್ಲ ಕೃಷ್ಣ ಎಲ್ಲ ಇರುವಂಥ ಒಂದು ಆ ದೃಶ್ಯದೊಳಗೆ ಮೊದಲು ಭೀಮ ಕೂತಿದ್ದವನು ಎದ್ದು ಬಂದು ಮಾತಾಡ್ತಾನೆ. ಆ ಗೌನ್ ಒಂದು ಸತಿ ಎಡಗಡೆಯಿಂದ ಒಂದು ತರಹ ಜೋಕ್ನಲ್ಲಿ ಹಿಂದಕ್ಕೆ ಒದರದು, ಅದೊಂದು ಇದಿಟ್ಕೊಂಡಿದ್ದೆ ಏನೋ ನೋಡಿದ್ದೆ ಎಲ್ಲರನ್ನು ಈ ಕಾಣಿನ ಒಂಥರ ಮಾಡಿದೆ. ಆ ತಕ್ಷಣವೇ ಜನಗಳೆಲ್ಲ ಏನು ನಾಕಾಣಿ ಕ್ಲಾಸ್ ಆವಾಗ ನಾಕಾಣಿ ಇದ್ದಿದ್ದು ಏನು ಪಟ ಪಟ ಪಟ ಪಟ ಅಂತ ಚಪ್ಪಾಳಿಗಳು ಹೊಡೆದ್ಬಿಟ್ರು. ಹಾಗೆ ಸ್ವಲ್ಪ ಧೈರ್ಯ ಬಂದ್ಬಿಡ್ತು ನನಗೆ, ಓ ಪರವಾಗಿಲ್ಲ ಅಂದ್ಬಿಟ್ಟು ಪೂರ್ತಿ ಮಾತನಾಡಿದೆ. ಅದು ಮಧ್ಯದಲ್ಲಿ ಎರಡು ಮೂರು ಸತಿ ನನಗೆ ಒಂದು ಸ್ಮೋರು ಕ್ಲಾಪ್ಸ್ಗಳು ಭಾಳ ಬಿತ್ತು. ಅವರೇನು ಮಾಡಿಬಿಟ್ರು ನನ್ನನ್ನು ಬಂದು ಹೇಳ್ಕೊಂಡ್ರು, ಇಲ್ಲ ನೋಡು ಇದು ಒಳ್ಳೆ ಹೆಸರು ಬಂದಿದೆ, ನಿಜವಾಗ್ಲೂ ಇದು ನಾಟಕ ಆಡೋಣ, ನಾಟಕ ಕಂಪ್ನಿ ಮಾಡೋಣ. ಹಾಗೆ ಅಂದು ಅಯ್ಯೋ ಇದೇನಪ್ಪ ನೀವು ಈ ಥರ ಮಾತಾಡ್ತೀಯ, ಸದ್ಯ ನಾನು ಮಾಲೀಕರ ಹತ್ರ ಸಂಬಳ ತೊಗೊಂಡು ಕೆಲಸ ಮಾಡೋದೇ ನನ್ನ ಅಭ್ಯಾಸ, ಅವ್ರ ಕಷ್ಟಗಳನ್ನೆಲ್ಲ ನಾನು ನೋಡಿದ್ದೀನಿ ಆಯ್ತಾ, ಅಂಥದ್ದು ನಾನು ಬೇರೆ ಮಾಲೀಕಳಾಗಿ ಬೇಡಪ್ಪ ಸದ್ಯ ಬೇಡ, ಇದು ಇದು ಬೇಡ ದೊರಸ್ವಾಮಿಗಳಿಗೆ ಯಾಕೆ ಹಿಂಗೆ ಮಾಡ್ತೀರಾ ನೀವು ಒಂದೇ ಇಲ್ಲ ಇಲ್ಲ ನಾವು ಅಂದರು. ತಿಪ್ಟೂರು ಕ್ಯಾಂಪು ಹನ್ನೊಂದು ನಾಟಕ ಒಪ್ಕೊಂಬಂದ್ಬಿಟ್ರು ಕಾಂಟ್ರಾಕ್ಟ್ನ, ಇಲ್ಲ ಇಲ್ಲ ಹಿಂಗೆ ಮಾಡಲೇಬೇಕು, ಏನು ದೊರಸ್ವಾಮಿ ಈ ಥರ ಮಾಡ್ತಿದ್ದೀರಾ ಅಂತ. ಸರಿ ಈ ಸತಿ ಮಾಡ್ಬಿಡ್ತೀನಿ ನಾನು ಆಮೇಲೆ ಮಾಡೋಲ್ಲ. ಸರಿ ಅಂದರು ಅವ್ರೇನು ಮಾಡಿಬಿಟ್ರು ಜ್ಯೋತಿಷನ ಹತ್ರ ಹೋಗಿ ಶ್ರೀ ಸ್ತ್ರೀ ನಾಟಕ ಮಂಡಳಿ ಅಂತ ಬೋರ್ಡ್ ಇದು ಬರೆಸ್ಕೊಂಡು ನಾಗರತ್ನಮ್ಮನ ಹೆಸರು ಇದು ಸರಿಯಾಗಿದೆ ಅಂತ ಅದು ತಂದೆ ಬಿಟ್ಟರು, ತಂದು ಬೋರ್ಡ್ ಹಾಕಿಸ್ಬಿಟ್ರು ನಾಗರತ್ನಮ್ಮ ಶ್ರೀ ಸ್ತ್ರೀ ನಾಟಕ ಮಂಡಳಿ ಅಂತ ಅಂದ್ಬಿಟ್ಟು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದೆ ಆರ್ ನಾಗರತ್ನಮ್ಮ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 7 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಸೈಪ್ರಸ್ ನಡುವಿನ ಸ್ನೇಹ ಗಾಢವಾಗಿದೆ ಮಾತ್ರವಲ್ಲ ಭವಿಷ್ಯದ ಮುನ್ನೋಟ ಹೊಂದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ಹೇಳಿದ್ದಾರೆ. ಭಾರತದಲ್ಲಿನ ಸೈಪ್ರಸ್ ಬಂಡವಾಳ ಹೂಡಿಕೆ ದಶಕದಿಂದೀಚೆಗೆ ದ್ವಿಗುಣಗೊಂಡಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಜೂನ್ 28ರಿಂದ ಜುಲೈ 1ರವರೆಗೆ 4 ದಿನಗಳ ಕಾಲ ನಡೆಯಲಿರುವ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದ ಹಿನ್ನೆಲೆಯಲ್ಲಿ ನಾಗರಿಕರಿಗೆ ಅನುಕೂಲವಾಗುವಂತೆ ಲಸಿಕಾ ಕೇಂದ್ರಗಳ ಮಾಹಿತಿಯನ್ನು ಒದಗಿಸಬೇಕು ಎಂದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆ ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಆಯಾ ರಾಜ್ಯಗಳಲ್ಲಿಯೇ ಸಿಇಟಿ ಮೂಲಕ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪಡೆಯುವ ವ್ಯವಸ್ಥೆಯನ್ನು ಮುಂದುವರಿಸುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಬೆಂಗಳೂರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಟಿಯು ಅಂತಿಮ ಸೆಮಿಸ್ಟರ್ ಎಂಜಿನಿಯರಿಂಗ್ ಪರೀಕ್ಷೆ ಮುಗಿದ 10 ನಿಮಿಷಗಳ ಒಳಗೆ ಫಲಿತಾಂಶ ಪ್ರಕಟಿಸುವ ಮೂಲಕ ಹೊಸ ಇತಿಹಾಸ ನಿರ್ಮಿಸಿದೆ. ತೊಡುವೆ ಜೇನು ಮತ್ತು ಮಲೆನಾಡಿನ ಮರಗಂತಿ ಕಪ್ಪೆಗಳನ್ನು ಕ್ರಮವಾಗಿ ರಾಜ್ಯ ಕೀಟ ಮತ್ತು ಉಭಯಜೀವಿ ಎಂದು ಅಧಿಕೃತವಾಗಿ ಘೋಷಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿ ಇರುವುದಾಗಿ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಸಾಂಕ್ರಾಮಿಕ ರೋಗ ನಿಯಂತ್ರಣಕ್ಕೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಆರೋಗ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳಿದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಹೌದು, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕೇಳಿ ಕಾರ್ಯಕ್ರಮ ಆಕಾಶಬುಟ್ಟಿ. ಇಂದಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರಾಗಿದ್ದ ಡಿಎಂ ವಿಜಯ್ ಕುಮಾರ್ ಅವರೊಂದಿಗೆ ಸಂದರ್ಶನ.
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
2: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದು ನಮ್ಮ ಜೊತೆಗಿದ್ದಾರೆ.
3: ನನ್ನ ಹೆಸರು ಧರ್ಯಪ್ಪ ಶೆಟ್ಟಪ್ಪ ಹಡಪದ್.
2: ತಾವು ಇಂಜಿನಿಯರ್ ಆಗಿ ಸುಮಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಿರಿ.
3: ಎಸ್.
2: ಯಾವ ವರ್ಷದಲ್ಲಿ ನೀವು ಸೇವೆಗೆ ಜಾಯಿನ್ ಆದ್ರಿ ಸರ್?
3: 1985 ಆಲ್ ಇಂಡಿಯಾ ರೇಡಿಯೋ ಸಂಗ್ಲಿಯಲ್ಲಿ ನಾನು ಜಾಯ್ನ್ ಆಗಿದ್ದೆ. ಫಸ್ಟ್ ಅಪಾಯಿಂಟ್ಮೆಂಟ್.
2: ಫಸ್ಟ್ ಅಪಾಯಿಂಟ್ಮೆಂಟ್ ಆ ಕ್ಷಣ ನೆನೆಸ್ಕೊಂಡ್ರೆ ಏನು ಅನಿಸುತ್ತೆ ನಿಮಗೆ?
3: ಏಕದಮ್ ಚೆನ್ನಾಗಿ ಅನ್ನಿಸ್ತೆ. ಇಂಥ ದೊಡ್ಡ ಮೀಡಿಯಾದಲ್ಲಿ ದೇವರ ಕೃಪೆಯಿಂದ, ತಾಯಿ ತಂದೆಯವರ ಕೃಪೆಯಿಂದ ಹಾಗೂ ಹಿರಿಯರ ಗುರುವರ ಪುಣ್ಯದಿಂದ ಇಂಥ ಒಂದು ಮೀಡಿಯಾದಲ್ಲಿ ನಂದು ಸೆಲೆಕ್ಷನ್ ಆಗ್ಬೇಕು. ನನ್ನ ಜೀವನವೂ ಸಹ ನನ್ನ ಚೆನ್ನಾಗಿ ಅನ್ನಿಸ್ತು. ಅದೇ ಪ್ರತಿಯೊಂದು ವಿಐಪಿ ರೆಕಾರ್ಡಿಂಗ್, ರನ್ನಿಂಗ್ ಕಾಮೆಂಟ್ರಿ, ಸ್ಟುಡಿಯೋ ರೆಕಾರ್ಡಿಂಗ್, ಆ ಹೇಳಿಯಲ್ಲಿ ಎನ್ ಇ ಸಿ ಟ್ರಾನ್ಸ್ಮಿಟರ್ ಇತ್ತು ಸಂಗ್ಲಿ ಆಕಾಶವಾಣಿ. ಪ್ಯಾರಲಲ್ ಟು ಗುಲ್ಬರ್ಗಾ ಸೇಮ್ ಪ್ರಾಜೆಕ್ಟ್. ಕಲಬುರಗಿ ಆಕಾಶವಾಣಿ ಹಾಗೂ ಸಂಗ್ಲಿ ಆಕಾಶವಾಣಿ ಸೇಮ್, ಬಟ್ ಕಲಬುರಗಿ ಆಕಾಶವಾಣಿ ಕನ್ನಡ ಬ್ರಾಡ್ಕಾಸ್ಟಿಂಗ್ ಲ್ಯಾಂಗ್ವೇಜ್, ಸಂಗ್ಲಿ ಇಸ್ ಮರಾಠಿ ಲ್ಯಾಂಗ್ವೇಜ್. ನಾವು ಕಲಿತಿದ್ದು ಕನ್ನಡ ಮೀಡಿಯಂ ಅಪ್ ಟು ಎಸ್ ಎಸ್ ಸಿ ನಾಗಣಸೂರ್ ಅಂತ ಊರದಲ್ಲಿ, ಅಕ್ಕಲಕೋಟೆ ತಾಲೂಕದಲ್ಲಿ, ಬೌಂಡ್ರಿ ಆಫ್ ಕಲಬುರಗಿ, ಅಫ್ಜಲ್ಪುರ್ ಬೌಂಡ್ರಿ, ಅಕ್ಕಲಕೋಟೆ ಬೌಂಡ್ರಿ ಇಸ್ ನಿಯರೆಸ್ಟ್. ಆಮೇಲೆ ನಮ್ಮದು ಅಪ್ ಟು ಎಸ್ ಎಸ್ ಸಿ ಕನ್ನಡ ನಾಗಣಸೂರದಲ್ಲಿ, ಜಿಲ್ಲಾ ಪರಿಷತ್ ಕನ್ನಡ ಶಾಲಾ ನಾಗಣಸೂರ್, ಆಮೇಲೆ ಎಚ್ ಜಿ ಪ್ರಚಂಡ ಹೈಸ್ಕೂಲ್ ನಾಗಣಸೂರ್, ಆಫ್ಟರ್ ಎಸ್ ಎಸ್ ಸಿ ನಮ್ಮ ಕಡೆ ಎಸ್ ಎಸ್ ಸಿ ಎತ್ತರ್ಸೆ. ಬಟ್ ಆಮೇಲೆ ಹೋದ ಬಳಿ ಸೋಲಾಪುರದಲ್ಲಿ ನಮ್ದೆಲ್ಲ ಎಲೆಕ್ಟ್ರಾನಿಕ್ಸ್ ಎಜುಕೇಶನ್ ಆಯಿತು. ಸಂಗ್ಲಿ ಆಕಾಶವಾಣಿಯಲ್ಲಿ 25/9/1985 ನಾನು ಜಾಯ್ನ್ ಆಗಿದ್ದು ಡ್ಯೂಟಿ.
2: ಸರ್, ಈಗ ನಿಮ್ಮ ಎಲೆಕ್ಟ್ರಾನಿಕ್ಸ್ ಏನು ವಿದ್ಯಾಭ್ಯಾಸ ಮಾಡಿದ್ರಲ್ಲ, ಏನು ಡಿಪ್ಲೊಮಾನ ಅಥವಾ ಬಿ ಎನ್?
3: ನಾನು 2 ಇಯರ್ ಡಿಪ್ಲೊಮಾ ಐ ಟಿ ಐ ಬೇಸ್ ಮೇಲಿಂದು ನಾವು ಐ ಜಿ ಟೆಕ್ನಿಷಿಯನ್ ಅಂತ ಜಾಯ್ನ್ ಆಗಿದ್ದೆ. ಆಮೇಲೆ 3 ವರ್ಷ ನಂತರ ಮುಂಬೈ ಆಕಾಶವಾಣಿಯಲ್ಲಿ ನಂದು ವೆಸ್ಟ್ ಜೋನ್ ಚೀಫ್ ಇಂಜಿನಿಯರ್ ಅಂಡರ್ ನಮ್ಮದು ಪ್ರಾಜೆಕ್ಟ್ ಅಂಡರ್ ನಮ್ಗೆ ಪ್ರಮೋಷನ್ ಆಯಿತು. ನಾವು ಪೈಲಾ ಪ್ರಾಜೆಕ್ಟ್ ಆಕಾಶವಾಣಿ ಹೊಸ ಆಕಾಶವಾಣಿ ತಯಾರು ಮಾಡೋದ್ರಾಗ ನಮ್ಮದು ಸೆಲೆಕ್ಷನ್ ಆಯ್ತು ರೀ, ಆನ್ ಪ್ರಮೋಷನ್. ಫಸ್ಟ್ ಬೀಡ್ ಆಕಾಶವಾಣಿ ಮಹಾರಾಷ್ಟ್ರ, ಸೆಕೆಂಡ್ ಅವಹಾ ಗುಜರಾತ್, ಥರ್ಡ್ ಉಸ್ಮಾನಾಬಾದ್. ಉಸ್ಮಾನಾಬಾದ್ ಆದ ನಂತರ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಕೊಟ್ಟು ಇಂಜಿನಿಯರ್ ಅಂತ ಸೋಲಾಪುರ ಆಕಾಶವಾಣಿಯಲ್ಲಿ 11 ವರ್ಷ ಕೆಲಸ ಮಾಡಿದ್ದೆ. 2-3 ಪ್ರಾಜೆಕ್ಟ್ದಾಗ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೆವು. ಫ್ರಮ್ ಆ್ಯಂಡ್ ಬಿ ಮಿನಿಸ್ಟರ್ದು ಸರ್ಟಿಫಿಕೇಟ್ಸ್ ಆಲ್ಸೋ ರಿಸೀವ್ಡ್.
2: ತುಂಬ ಸಂತೋಷ ಸರ್. ಈಗ ನೀವು ಮೊಟ್ಟ ಮೊದಲ ಬಾರಿಗೆ ನೀವು ಏನು ಆಕಾಶವಾಣಿಗೆ ಸೇರಬೇಕಾದ್ರೆ ನಿಮ್ಮ ತಂದೆ ತಾಯಿಗಳ ಒಂದು ಪ್ರಕ್ರಿಯೆ ಏನಿತ್ತು, ಅವರ ಒಂದು ಸಂತೋಷದ ಕ್ಷಣಗಳು ನೆನಪಿದೆಯಾ ನಿಮಗೆ?
3: ಎಸ್, ದೇವರ ಕೃಪೆಯಿಂದ, ತಾಯಿ ತಂದೆಯರ ಆಶೀರ್ವಾದ ಹಾಗೂ ಗುರು ಹಿರಿಯರ ಪುಣ್ಯದಿಂದ ಇದೊಂದು ನನಗೆ ಚಾನ್ಸ್ ದೊರಕಿತು. ಆಮೇಲೆ 85 ಡಿಗ್ರಿ ಹಿಡಿದು ವಿಐಪಿ ರೆಕಾರ್ಡಿಂಗ್, ರನ್ನಿಂಗ್ ಕಾಮೆಂಟ್ರಿ ಆ್ಯಂಡ್ ಆಲ್ ಎಜುಕೇಷನಲ್ ಪ್ರೋಗ್ರಾಮ್, ವುಮೆನ್ಸ್ ಪ್ರೋಗ್ರಾಮ್, ಸಾಹಿತ್ಯ ಸಮ್ಮೇಳನ ಇನ್ ಮರಾಠಿ, ನಾಟ್ಯ ಸಮ್ಮೇಳನ, ಆಲ್ ಟೈಪ್ ಆಫ್
2: ಪ್ರೋಗ್ರಾಮ್ಸ್ಗೆಲ್ಲ ನೀವು ರೆಕಾರ್ಡಿಂಗ್
3: ಮಾಡಿದ್ದೆವು.
2: ತುಂಬ ಸಂತೋಷ.
3: ಎಸ್ ಎಸ್ ಎಸ್.
2: ಈಗ ನೀವು ಟೆಕ್ನಿಷಿಯನ್ ಆಗಿ, ಆಸ್ ಎ ಟೆಕ್ನಿಷಿಯನ್ ಆಗಿ ನೀವು ಏನು ಸೇವೆಗೆ ಸೇರ್ಕೊಂಡ್ರಲ್ಲ, ಇಷ್ಟು ವರ್ಷಕ್ಕೆ ನಿಮಗೆ ಒಂದು ಪ್ರಮೋಷನ್, ತದನಂತರದ ಒಂದು ಪ್ರಮೋಷನ್ ಸಿಕ್ತು ಸರ್?
3: ನಮ್ಮ ಡಿಪಾರ್ಟ್ಮೆಂಟಲ್ಲಿ ಆಫ್ಟರ್ ಟೆಕ್ನಿಷಿಯನ್ ಸೀನಿಯರ್ ಟೆಕ್ನಿಷಿಯನ್ ಅಂತ ಒಂದು ಪೋಸ್ಟ್ ಆಯ್ತು. ಅದು 3.5 ಇಯರ್ಸ್ ಅದ, 89 ಜಾಯ್ನ್ ಆದೆ. ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಇದ್ದವ್ರೆ 4 ರಾಜ್ಯದಾಗ ಅಪ್ರಾಕ್ಸಿಮೇಟ್ಲಿ 300% ಜಾಯ್ನ್ ದ ಡಿಪಾರ್ಟ್ಮೆಂಟಲ್ ಎಕ್ಸಾಮ್. ಅಲ್ಲಿ ಮೆರಿಟ್ ಮ್ಯಾಗ 9 ಮಂದಿ ಪಾಸ್ ಆಗಿದ್ರು. ನಾ 7th ರ್ಯಾಂಕ್ದಾಗ ದೇವರ ಕೃಪೆಯಿಂದ ನಾ ಪಾಸ್ ಆಗಿ ಸೋಲಾಪುರ ಆಕಾಶವಾಣಿಯಲ್ಲಿ ಐಜೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಅಂತೇಳಿ ಜಾಯ್ನ್ ಆದೆ. ಅಲ್ಲಿ 2-3 ಪ್ರಾಜೆಕ್ಟ್ ಸುದ್ದಿ ಇಂಜಿನಿಯರಿಂಗ್ ಸ್ಟಾಫ್ದಿಂದ ಮಾಡಿದೆವು. ನ್ಯಾಷನಲ್ ಅವಾರ್ಡ್ ಸುದ್ದಿ ನಾವೆಲ್ಲರೂ ಕೂಡಿ ತಗೊಂಡಿದ್ದೇವೆ.
2: ಈಗ ನ್ಯಾಷನಲ್ ಅವಾರ್ಡ್ ನಿಮಗೆ ಸಿಗಬೇಕಾದ್ರೆ ಯಾವ ಒಂದು ನಿಮ್ಮ ಸೇವೆಯನ್ನು ಗುರುತಿಸಿ ಅವರು ನ್ಯಾಷನಲ್ ಅವಾರ್ಡ್ ತಮ್ಗೆ ಕೊಟ್ಟರು ಸರ್?
3: ಒಂದು ಸ್ಪೆಷಲ್ ಪ್ರೊಜೆಕ್ಷನ್, ಫೋನ್ ಇನ್ ಕನ್ಸೋಲ್, ಒಂದು ಇಕ್ವಿಪ್ಮೆಂಟ್ ಇಂಜಿನಿಯರ್ ಕೂಡಿ ನಾವು ತಯಾರು ಮಾಡಿದ್ದೆವು. ಆಮೇಲೆ ಕಂಪ್ಯೂಟರೈಸ್ ಸಿಸ್ಟಮ್ ಇನ್ ಆಲ್ ಇಂಡಿಯಾ ರೇಡಿಯೋದ ಬೇಸ್ ಮ್ಯಾಗ ನಾವು ಫಸ್ಟ್ ಸೋಲಾಪುರ ಆಕಾಶವಾಣಿಯಲ್ಲಿ ತಯಾರು ಮಾಡಿದ್ದೆವು. ಹಾರ್ಡ್ ಡಿಸ್ಕ್ ಬೇಸ್ ರೆಕಾರ್ಡಿಂಗ್ ಆ್ಯಂಡ್ ಬೆಸ್ಟ್ ಮೇಂಟೆನೆನ್ಸ್ ಸೆಂಟರ್ ಥರ್ಡ್. ಅಪ್ರಾಕ್ಸಿಮೇಟ್ಲಿ ನಾನು ಅನಿಸೋ ಮಟ್ಟಿಗೆ ಆಕಾಶವಾಣಿ ಸೋಲಾಪುರ್ ಆಗ ನಮ್ಮ ಬಾಸ್ ಕೈಲಾಸವಾಸಿ ಜಗತಾಪ್ ಸರ್ ಇದ್ದರು, ಅವರು ಟೆಕ್ನಿಕಲ್ ಇಸ್ ಎಮ್ ಎಸ್ ಸಿ ಫಿಸಿಕ್ಸ್ ಅವ್ರದ್ದು ಇದು ಆಗಿತ್ತು ರೀ. ಅವರು ಅಡ್ವಾನ್ಸ್ ಟೆಕ್ನಾಲಜಿ ಇಷ್ಟು ಇದು ಮಾಡೋರು, ನಮ್ಗೆ ಪುಷಪ್ ಕೊಡೋರು, ಕಂಪ್ಯೂಟರೈಸ್ ಸಿಸ್ಟಮ್ ದೊಡ್ಡ ದೊಡ್ಡ ಸ್ಟೇಷನ್ದವ್ರಿಗೆ ಟ್ರೈ ಮಾಡಲು ಕೊಟ್ಟಿರು, ಬಟ್ ಯಾರೂ ಟ್ರೈ ಮಾಡಲಿಲ್ಲ. ಸೇಫ್ಟಿ ನಾವು ಸಮ್ ಸ್ಟೇಷನ್ದಾಗ ನಾವು ಫಸ್ಟ್ ಇನ್ ಇಂಡಿಯಾ, ಅವಾರ್ಡ್ ಬಿ ಸಿಕ್ಕದಾಳ್ಯಾಗ ಪ್ರಾಜೆಕ್ಟ್ಗೆ. ಟೋಟಲ್ ಹ್ಯಾಟ್ರಿಕ್ ಕಂಪ್ಲೀಟೆಡ್ ಇನ್ ಆಲ್ ಇಂಡಿಯಾ ರೇಡಿಯೋ. ನನಗನ್ಸ ಮಟ್ಟಿಗೆ ಸೋಲಾಪುರ ಆಕಾಶವಾಣಿ ಆಗಿರ್ಬಹುದು.
2: ತುಂಬಾ ಸಂತೋಷ. ತಾವು ಇಷ್ಟೆಲ್ಲ ಕೆಲಸ ಮಾಡಿ ನಮ್ಮ ಆಕಾಶವಾಣಿಗೆ ಹೊಸ ಕೇಂದ್ರಗಳ ಒಂದು ಸ್ಥಾಪನೆಗೆ ನೀವು ಕೈ ಜೋಡಿಸಿ ಅದರಲ್ಲಿ ನೀವು ತುಂಬಾ ಸೇವೆಯನ್ನು ಸಲ್ಲಿಸಿದಿರಿ. ಜೊತೆಗೆ ಒಂದು ಸಾಂಸಾರಿಕ ಜೀವನ ಎಲ್ಲ ಹೇಗಿದೆ ಸರ್? ತುಂಬಾ ಸ್ಟೇಷನ್ಗಳಲ್ಲಿ ಕೆಲಸ ಮಾಡಿದಿರಿ, ತುಂಬಾ ಟ್ರಾನ್ಸ್ಫರ್ಸ್ ತಗೊಂಡಿದ್ದೀರಿ. ಒಂದು ಕೇಂದ್ರದಿಂದ ಮತ್ತೊಂದು ಕೇಂದ್ರಕ್ಕೆ ಹೋದಾಗ ವಾತಾವರಣ ಬದಲಾವಣೆ ಆಗತ್ತೆ, ತಿಂಡಿ ಬದಲಾವಣೆ ಆಗತ್ತೆ, ಊಟ ಬದಲಾವಣೆ ಆಗತ್ತೆ, ನೀರು ಬದಲಾವಣೆ ಆಗತ್ತೆ, ಒಂದೊಂದ್ಸಲ ಹೋಗೋದಿಲ್ಲ. ವರ್ಗಾವಣೆ ಅವಧಿಯಲ್ಲಿ ಯಾವ ತರದ ನೀವು ಸಮಸ್ಯೆಗಳನ್ನು ಎದುರಿಸಿದಿರಿ, ಹೇಗೆ ಅದನ್ನು ನಿಭಾಯಿಸಿದಿರಿ?
3: ಫ್ರಮ್ 85 to 91 ಬ್ಯಾಚುಲರ್ ನಾವು ಇದ್ದೇವ್ರಿ. ಆಫ್ಟರ್ 91 ಮೇದಾಗ ನಿನ್ನೆ ನಮ್ದು ಲಗ್ನದ ವಾಡದೇವ್
2: ಸಾಯ್ತು. ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಹಾಡನ್ನ ನೀವು ಸಮರ್ಪಣೆ ಮಾಡಬೇಕು, ಯಾವ ಹಾಡನ್ನ ಅವ್ರು ಕೇಳಿಸಕ್ ಇಷ್ಟಪಡ್ತೀರಿ ಸರ್?
3: ರಾಘವೇಂದ್ರ ಸ್ವಾಮಿಯದು ಮತ್ತು ಬಸವಲಿಂಗ ಸ್ವಾಮಿಯದು ಭಕ್ತಿ ಗೀತೆ ಹಚ್ಚಿದ್ರೆ ನಡೀತದೆ.
2: ಆಯ್ತು ಆಯ್ತು, ಈಗ ಈ ಒಂದು ಹಾಡನ್ನ ಕೇಳಿಸೋಣ.
3: ಟೀಕಾ ಟೀಕಾ.

0: ಹಾಡಿನ ನಂತರ ಆಕಾಶ್ ಬುಟ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಒಂದು ಸೇವಾ ಅವಧಿಯಲ್ಲಿ ನೀವು ಪ್ರಾಜೆಕ್ಟ್ ಅಲ್ಲಿ ಕೆಲವೊಂದು ಕೇಂದ್ರಗಳ ಸ್ಥಾಪನೆಗೆ ನೀವು ಕೈ ಜೋಡಿಸಿ ಸಹಿಸಿಕೊಂಡಿದ್ದೀರಿ. ಏನೇನು ಪ್ರಾಜೆಕ್ಟ್ಸ್ ನೀವು ನಿಮ್ಮ ಸೇವೆಯಲ್ಲಿ ಕಂಪ್ಲೀಟ್ ಮಾಡಿದ್ದೀರಿ ಸರ್?
1: ಒಂದು ರೂಮ್ದಿಂದ ಮತ್ತೊಂದು ರೂಮ್ಗೆ ಆಡಿಯೋ ಕೇಬಲ್ಸ್ ಪೈಲ ನಾವು ರೂಟ್ ಮಾಡ್ತೇವೆ.
0: ಹೌದು,
1: ಅದಕ್ಕೆ ನಂಬರಿಂಗ್ ಮಾಡೋದು ಫ್ರಾಮ್ ಟು ಅಲ್ಲಿ ಕನ್ಸೋಲ್ ಅಂಡರ್ ಟಾಕ್ ಬ್ಲಾಕ್ ಅಂತ ಇರ್ತದೆ, ಅಲ್ಲಿ ಶೋಲ್ಡರ್ ಮಾಡ್ಕೋತ ಕುಂಡ್ರೋದು. ರೆಕಾರ್ಡಿಂಗ್ ಸ್ಟುಡಿಯೋ, ಟಾಕ್ ಸ್ಟುಡಿಯೋ, ಮಾಣಿ ಮ್ಯೂಸಿಕ್ ಸ್ಟುಡಿಯೋ, ಹಿಂಗೆ ಮಲ್ಟಿಪರ್ಪಸ್ ಸ್ಟುಡಿಯೋ, ಮ್ಯೂಸಿಕ್ ಸ್ಟುಡಿಯೋ, ಇದೆಲ್ಲ ಔಟ್ಪುಟ್ ಥ್ರೋ ಕಂಟ್ರೋಲ್ ರೂಮ್
0: ಸ್ಥಾಪನೆ ಮಾಡಿದ್ದು. ಯಾವ ಕೇಂದ್ರಗಳಲ್ಲಿ ನೀವು ಮಾಡಿದಿರಿ ಸರ್ ಸ್ಥಾಪನೆ ಮೊಟ್ಟ ಮೊದಲ ಬಾರಿಗೆ?
1: ಮೊಟ್ಟ ಮೊದಲ ಬಾರಿಗೆ ಬೀಡ್, ಅದು ಮಹಾರಾಷ್ಟ್ರದಲ್ಲಿ ಬರೋದು.
0: ನಂತರ
1: ಆಮೇಲೆ ಗುಜರಾತದಲ್ಲಿ ಅವಾ ಅಂತ, ಥರ್ಡ್ ಉಸ್ಮಾನಾಬಾದ್. ಓನ್ಲಿ 3 ಪ್ರಾಜೆಕ್ಟ್ ಕಂಪ್ಲೀಟೆಡ್. ಆಮೇಲೆ ನಾ ಎಕ್ಸಾಮ್ ಕೊಟ್ಟು ಇಂಜಿನಿಯರ್ ಅಂತೇಳಿ ಸೋಲಾಪುರ ಆಕಾಶವಾಣಿಗೆ ಬಂದೆ. ಅವ ರನ್ನಿಂಗ್ ದ ಸ್ಟೇಷನ್, ಎಲ್ಲ ಸ್ಟುಡಿಯೋ ಕಾರ್ಯಕ್ರಮಗಳು ರೆಕಾರ್ಡಿಂಗ್ ಮಾಡೋದು, ಎಲ್ಲ ಇದು ಮಾಡೋದು. ಅಲ್ಲಿ ಒಂದು 2-3 ಪ್ರಾಜೆಕ್ಟ್ ಮಾಡಿ ಅಲ್ಲಿ ಸೋಲಾಪುರ ಆಕಾಶವಾಣಿಯಲ್ಲಿ ನಾವು ಪ್ರಾಜೆಕ್ಟ್ ಅದು ಮಾಡಿದೆವು. ಆಮೇಲೆ 2005 ನಂದು ಸೇಮ್ ಪೋಸ್ಟ್ ಆಫ್ಟರ್ 11 ಕಂಪ್ಲೀಟೆಡ್ ಇನ್ ಆಲ್ ಇಂಡಿಯಾ ರೇಡಿಯೋ ಸೋಲಾಪುರ್ ಕಂಪ್ಲೀಟೆಡ್ ಮಾಡಿದ ಬಳಿಕ ನಾವು ಇದಕ್ಕೆ ಹೋಗಿದ್ರಿ ಕೊಲ್ಲಾಪುರಕ್ಕೆ ಸೇಮ್ ಪೋಸ್ಟ್. ಅಲ್ಲಿ 20 ನಂದು ಡ್ಯೂಟಿ ಆಗಿ 2025 ಲಾಸ್ಟ್ ಮಂತ್ ಮೇ
0: 1 ಇಯರ್ ಆಯ್ತು.
1: ಕರೆಕ್ಟ್ ಆಗಿ 1 ಕಂಪ್ಲೀಟ್ ಆಯ್ತು
0: ರೀ. ಸರ್, ನೀವೆಲ್ಲ ಈಗ ಅನಲಾಗ್ ಏನು ಸಿಸ್ಟಮ್ ಇದ್ದಿದ್ದನ್ನ ಡಿಜಿಟಲ್ ಮಾಡಿದ್ರಲ್ಲ, ಒಂದು ಮಾರ್ಪಾಟ್ ಆಯ್ತಲ್ಲ ಅನಲಾಗ್ ಸಿಸ್ಟಮ್ ಇಂದ ಡಿಜಿಟಲ್. ತಾಂತ್ರಿಕವಾಗಿ ತುಂಬಾ ಸವಾಲುಗಳು ಇರ್ತವೆ, ಹೇಗೆ ಹೆದರಿಸಿದ್ರು ಸರ್ ಆ ಒಂದು ತಾಂತ್ರಿಕ ಸವಾಲುಗಳನ್ನ?
1: ಮ್ಯಾಗ್ನೆಟಿಕ್ ಟೇಪ್ ದಲ್ಲಿ ರೆಕಾರ್ಡಿಂಗ್ ಆಯ್ತು. ಐಜೆ ಸ್ಪೂಲ್ ಟೈಪ್, ದಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ರಿಬನ್, ರಿಬ್ಬನ್ ಮ್ಯಾಗ್ನೆಟಿಕ್ ರಿಬನ್ ದಾಗ ರೆಕಾರ್ಡಿಂಗ್ ಆಯ್ತು.
0: ಟೇಪ್
1: ಆಗ ಕನ್ಸೋಲ್ ಟೇಪ್ ರೆಕಾರ್ಡ್ CTR ಅಂತ ಇಕ್ವಿಪ್ಮೆಂಟ್ ಇದ್ದು ಆಲ್ ಓವರ್ ಇಂಡಿಯಾ ಸೇಮ್ ಇಕ್ವಿಪ್ಮೆಂಟ್ ಆಲ್ ಆಕಾಶವಾಣಿ. ಅದ್ರದ್ದು ಕಂಪ್ಲೀಟ್ಸ್ ಏನು ಅಲಗತ್ತು 10 ಆಫ್ಟರ್ 10 ಅವು ಕ್ವಾಲಿಟಿ ಡಿಸ್ಟರ್ಬ್ ಆಯಿತು. ರೆಕಾರ್ಡಿಂಗ್ ಹೆಡ್, ಪ್ಲೇಬ್ಯಾಕ್ ಹೆಡ್, ಅವು ಇಕ್ವಿಪ್ಮೆಂಟ್ ಕಾಸ್ಟ್ಲಿ ಒಂದು ಈಸಿಲಿ ಅವೈಲೇಬಲ್ ಸಿಗ್ತೈತಿಲ್ಲ. ಅದರಿಂದ ನಾವು ಸೋಲಾಪುರ ಆಕಾಶವಾಣಿದಾಗ ಏನು ನಮ್ಮ ಬಾಸ್ ಇದ್ರು ಪೈಲ ಡಿಜಿಟಲ್ ಕಂಪ್ಯೂಟರ್ ಹಾರ್ಡ್ ಬೇಸ್ಡ್ ರೆಕಾರ್ಡಿಂಗ್ ಆಲ್ ಓವರ್ ಇಂಡಿಯಾದಾಗ ಪದಾರ್ಪಣೆ ಕೆಲಸ ಮಾಡಿದೆವು. ಸಕ್ಸಸ್ ಮಾಡಿದೆ ಒಂದು ಏನು ಆನಂದ ಅದ, ನನ್ನ ಕೈಯಿಂದ ಆಕಾಶವಾಣಿ ತಯಾರಾಯ್ತು. ಇದೊಂದು
0: ಒಂದು ಕೇಂದ್ರ ಸ್ಥಾಪನೆ
1: ಆಯ್ತು. ಇದೊಂದು ನನ್ನ ಲೈಫ್ದಾಗ ಒಂದು ಹೆಮ್ಮೆಯ ವಿಷಯ.
0: ತುಂಬಾ ಸಂತೋಷ ಸರ್, ನಿಮ್ಮ ಸಂತೋಷ ಹೀಗೆ ಇರಲಿ. ನೀವು ಇನ್ನೂ ಸುಮಾರು ವರ್ಷಗಳ ಕಾಲ ಸಂತೋಷವಾಗಿ ಖುಷಿಯಾಗಿರ್ರಿ. ನಮ್ಮ ಆಕಾಶವಾಣಿಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದೀರಾ. ನಿಮ್ಮ ಥರ ಇನ್ನೂ ಹಲವಾರು ಇಂಜಿನಿಯರ್ಗಳು ನಮ್ಮ ಆಕಾಶವಾಣಿಗೆ ಸೇರ್ತಾ ಇದ್ದಾರೆ.

0: ನಿಮ್ಮ ಒಂದು ಹಾದಿಯಲ್ಲೇ ಅವರು ಬರ್ತಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ ನೀವು ಉತ್ತಮವಾದಂಥ ಒಂದು ಮಾರ್ಗದರ್ಶನವನ್ನು ನೀಡಿದ್ದೀರಾ, ನಿಮ್ಮ ಒಂದು ಅನುಭವವನ್ನು ಹಂಚಿಕೊಂಡಿದ್ದೀರಾ. ಧನ್ಯವಾದ.
1: ಥ್ಯಾಂಕ್ ಯು ಸರ್.
2: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದಿರಿ.

0: The Indian Navy invites online applications from unmarried male and female candidates for short service commission, information technology entry. Last date for submission is 1st June 2026. For more details, visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a Viksit Samriddh Bharat.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ದಿಗ್ಗಜವೇ ನೀನ್, ಆದಿಶೇಷನೇ ನೀನು, ಕಷ್ಟ ಭಾರವಿದೆಂದು ನಿಟ್ಟುಸಿರ ಬಿಡುವೆ. ಅಷ್ಟದಿಗ್ಗಜವೇ ನೀನ್, ಆದಿಶೇಷನೇ ನೀನು, ಕಷ್ಟ ಭಾರವಿದೆಂದು ನಿಟ್ಟುಸಿರ ಬಿಡುವೆ. ನಿಷ್ಠುರದ ನಿನ್ನ ಕನಿಕರ ಜಗಕ್ಕೆ ಬೇಕಿಲ್ಲ ಎಷ್ಟಾದರಷ್ಟೇ ಸರಿ ಮಂಕುತಿಮ್ಮ. ನಿಷ್ಠುರದ ನಿನ್ನ ಕನಿಕರ ಜಗಕ್ಕೆ ಬೇಕಿಲ್ಲ ಎಷ್ಟಾದರಷ್ಟೇ ಸರಿ ಮಂಕುತಿಮ್ಮ.

ಭೂಮಿಯನ್ನು ದಿಕ್ಕುಗಳಲ್ಲಿ ದಿಗ್ಗಜಗಳು, ಹಾಗೆ ಕೆಳಗೆ ಆದಿಶೇಷ ಹೊತ್ತಿರುವ ಹಾಗೆ ತನ್ನದು ಬಹುಭಾರದ ಬದುಕು ಎಂದು ನಿಟ್ಟುಸಿರು ಬಿಡುವುದು ಸರಿಯಲ್ಲ. ಬದುಕಿನಲ್ಲಿ ಎಷ್ಟು ಸಾಫಲ್ಯ ದೊರಕುತ್ತದೋ ಅಷ್ಟಕ್ಕೆ ತೃಪ್ತಿಪಟ್ಟುಕೊಳ್ಳಬೇಕೇ ಹೊರತು ಚಿಂತೆ ಪಡಬಾರದು. ಅಂದರೆ ಈ ಬದುಕು ಅನ್ನೋದು ತುಂಬ ಭಾರವಾಗಿ ಬಿಟ್ಟಿದೆ, ಇದನ್ನು ನಾನು ನಿಭಾಯಿಸಲಾರೆ, ಇದರ ಜೊತೆಗೆ ನಾನು ಏಗಲಾರೆ, ಇಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಲಾರೆ ಎನ್ನುವ ಅಳುಕು ನಮಗೆ ಬಂದುಬಿಟ್ಟಾಗ ಪ್ರಾಯಶಃ ನಮ್ಮಲ್ಲಿರುವ ಸಾಮರ್ಥ್ಯವೂ ಕುಂಠಿತವಾಗಿಬಿಡುತ್ತೆ. ಬದುಕಿನಲ್ಲಿ ಬೇಕಾಗಿರೋದು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಅಂದರೆ ತಾನು ಇದನ್ನು ನಿಭಾಯಿಸಬಲ್ಲೆ ಎನ್ನುವ ಒಂದು ಪ್ರಜ್ಞೆ. ಹಾಗಂದ ತಕ್ಷಣ ನಾವು ಹಿಂದೆಯೇ ವಿವೇಚನೆ ಮಾಡಿದ ಹಾಗೆ ನಾನು ಏನೆಲ್ಲವನ್ನೂ ಸಾಧಿಸಿಬಿಡ್ತೀನಿ ಅನ್ನುವಂತಹ ಮೊಂಡು ಧೈರ್ಯವೂ ಸರಿಯಲ್ಲ. ಆದರೆ ಪ್ರಪಂಚ ಇರೋದೇ ನನ್ನನ್ನು ಹಿಂಸೆ ಮಾಡೋದಕ್ಕೆ, ನನ್ನನ್ನು ಘಾಸಿ ಪಡಿಸೋದಕ್ಕೆ, ನಾನು ಅದನ್ನು ಎದುರಿಸಲಾರೆ ಅನ್ನುವ ರೀತಿ ಸಪ್ಪೆ ಮೋರೆ ಮಾಡಿಕೊಳ್ಳೋದು ಸರಿಯಲ್ಲ. ಪ್ರಯತ್ನಶೀಲತೆ ಅನ್ನೋದು ಹೇಗಿರಬೇಕು ಅಂದರೆ, ಪ್ರಯತ್ನದಿಂದ ಉಂಟಾಗಬಹುದಾದ ಫಲದ ಬಗೆಗಿನ ಅರಿವು, ಪ್ರಯತ್ನವನ್ನು ಮೀರಿದ ಸೋಲಿನ ಎಚ್ಚರ, ಇವೆರಡೂ ಇದ್ದಾಗ ಮಾತ್ರ ಬದುಕು ನಮಗೆ ಸುಲಭವಾಗುತ್ತೆ ಅಥವಾ ನಿರಾಳವಾಗುತ್ತೆ. ಇಲ್ಲೇ ಇದ್ರೆ ಏನಾಗುತ್ತೆ ಅಂತಂದರೆ ಬದುಕು ಭಾರ ಅಂತ ಅನ್ನಿಸ್ಬಿಟ್ರೆ ಭಾರವಿಲ್ಲದ್ದು ಕೂಡ ಭಾರವಾಗಿ ಕಾಣಿಸುತ್ತೆ. ಯಾಕೆಂದರೆ ಭಾರ ಅನ್ನೋದು, ಹಗುರ ಅನ್ನೋದು ಒಂದು ಮನೋಭಾವವೇ ಮುಖ್ಯವಾಗಿ.

ಹೊರತು ವಸ್ತುವಿನ ಮೇಲೆ ಅದು ಅವಲಂಬಿಸಿಲ್ಲ. ನಾನು ಈ ಕೆಲಸ ಮಾಡಲಾರೆ ಅಂದರೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆಂದರೆ ಮನಸ್ಸಿನಲ್ಲಿ ಮಾಡಲಾರೆ ಅನ್ನೋದು ಬಂದುಬಿಟ್ರೆ ಮಾಡಬಹುದಾದ ಕೆಲಸವೂ ಭಾರವಾಗಿ ಕಾಣುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ನಾನು ಇದನ್ನು ಮಾಡಬಲ್ಲೆ ಅನ್ನೋ ಆತ್ಮವಿಶ್ವಾಸ ಇದ್ದಾಗ, ನಮ್ಮ ಅಳತೆಯನ್ನು ಸ್ವಲ್ಪ ಮೀರಿದ್ರೂ ಕೂಡ ನಾವು ಅದನ್ನು ಮಾಡಿ ನಿಭಾಯಿಸುವಂತಹ ಛಾತಿ ಉಂಟಾಗುತ್ತೆ. ಅದರಿಂದ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಈ ಆತ್ಮವಿಶ್ವಾಸ, ಆತ್ಮಬಲದ ಬಗೆಗಿನ ನಂಬಿಕೆ.

ನಿನಗಿಲ್ಲ ಕರ್ತವ್ಯದ ಅಧಿಕಾರ, ಇಲ್ಲದೆಯು ಮಿಲ್ಲ ನಿನಗಾ ಹೊರೆಯ ಪಾಲು. ಎಲ್ಲ ಕಂ ನಿನಗಿಲ್ಲ ಕರ್ತವ್ಯದ ಅಧಿಕಾರ, ಇಲ್ಲದೆಯು ಮಿಲ್ಲ ನಿನಗಾ ಹೊರೆಯ ಪಾಲು. ಸಲ್ಲಿಸಾದನಿತ ಮಿ ಕುದುಪಾಲಿಗನ ಪಾಡು, ವಲ್ಲನವನ್ ಅರೆನಚ್ಚ ಮಂಕುತಿಮ್ಮ. ಸಲ್ಲಿಸಾದನಿತ ಮಿ ಕುದುಪಾಲಿಗನ ಪಾಡು, ವಲ್ಲನವನ್ ಅರೆನಚ್ಚ ಮಂಕುತಿಮ್ಮ.

ಬದುಕಿನ ಎಲ್ಲ ಕಾರ್ಯಗಳಿಗೂ ಯಾವೊಬ್ಬ ವ್ಯಕ್ತಿಯೂ ಪೂರ್ಣ ಹೊಣೆಗಾರನಲ್ಲ. ಎಲ್ಲರೂ ಎಲ್ಲದರಲ್ಲೂ ಪಾಲುದಾರರು. ಎಲ್ಲದರಲ್ಲೂ ತನ್ನ ಕೈಲಾದ ಮಟ್ಟಿಗೆ ಕರ್ತವ್ಯ ನಿರ್ವಹಿಸಿ ಮಿಕ್ಕುದನ್ನು ದೇವರಿಗೆ ಬಿಡಬೇಕು. ಅರ್ಧ ನಂಬಿಕೆ ಸರಿಯಲ್ಲ. ಈ ಭಕ್ತಿಯ ಬಗೆಗಿನ ವಿವೇಚನೆ ಹಿಂದಿನ ಒಂದು ಪದ್ಯದಲ್ಲಿಯೂ ಬಂದಿದೆ. ಬದುಕು ಅನ್ನೋದು ಒಬ್ಬ ವ್ಯಕ್ತಿಯಿಂದ ನಿರ್ಮಾಣವಾಗತಕ್ಕಂಥದ್ದಲ್ಲ. ಏಕೆಂದರೆ ವ್ಯಕ್ತಿ ರೂಪುಗೊಂಡಿರುವುದೇ ಒಂದು ಕುಟುಂಬದಲ್ಲಿ, ಒಂದು ಸಮಾಜದಲ್ಲಿ. ಎರಡು ದೇಹಗಳ ಮಿಲನದಿಂದ ಒಬ್ಬ ವ್ಯಕ್ತಿಗೆ ಉಂಟಾಗುವುದು. ಅಂದರೆ ವ್ಯಕ್ತಿ ಅನ್ನೋದಕ್ಕೆ ತನ್ನದೇ ಪರಿಮಿತವಾದ, ಸೀಮಿತವಾದ ಅಸ್ತಿತ್ವ ಇಲ್ಲ. ಹುಟ್ಟಿದ ಕ್ಷಣದಿಂದಲೇ ಸಾಯುವ ಕ್ಷಣದವರೆಗೂ ಒಬ್ಬ ವ್ಯಕ್ತಿ ಸುತ್ತಮುತ್ತಲ ಅನೇಕ ವ್ಯಕ್ತಿಗಳ ಮೇಲೆ, ಸಮಾಜದ ಮೇಲೆ, ಹಾಗೇಕೆ ಒಟ್ಟು ಪ್ರಕೃತಿಯ ಮೇಲೆ ಅವನ ಅವಲಂಬಿಸಬೇಕಾಗತ್ತೆ. ಹಾಗಾಗಿ ತನ್ನ ಒಬ್ಬ ವ್ಯಕ್ತಿಯ ಬದುಕು ಅದನ್ನು ನಿಯಂತ್ರಿಸ್ತಕ್ಕಂಥ ಅಥವಾ ಅದರ ಮೇಲೆ ಪ್ರಭಾವ ಬೀರತಕ್ಕಂತಹ ಶಕ್ತಿಗಳು ಅಪಾರವಾಗಿರುವಾಗ ನಾನೇ ಅದನ್ನು ಸಂಪೂರ್ಣವಾಗಿ ನಿರ್ವಹಿಸ್ತೀನಿ ಅನ್ನುವ ಹೊಣೆಗಾರಿಕೆ ಹೊರತೋದೂ ಸರಿಯಲ್ಲ. ಮತ್ತು ಎಷ್ಟೋ ಸಲ ನಮ್ಮ ಕಾರ್ಯಗಳು ಪಾಲುದಾರಿಕೆಯಿಂದ ನಡೆಯಬೇಕಾಗಿರ್ತಕ್ಕಂತಹದ್ದು. ಅಂದರೆ ನಮಗೆ ನಮ್ಮದೇ ಆದಂತಹ ಮಿಕ್ಕನಾದದ್ರಿಂದ, ಮಿಕ್ಕವರಿಂದ ಹೊರತಾದ ಬದುಕು ಅನ್ನೋದು ಇಲ್ಲ. ಹಾಗಾಗಿ ನಾವು ಎಲ್ಲದರಲ್ಲಿಯೂ ಪಾಲುದಾರರು. ಈ ಕೆಲಸ ಅಂದರೆ ಬದುಕಿನ ಕೆಲಸ ಎಲ್ಲರೂ ಸೇರಿ ಮಾಡಿದಾಗ ಎಲ್ಲರಿಗೂ ಈ ಕೆಲಸ ಹಗುರವಾಗ್ತಾ ಹೋಗುತ್ತೆ. ಯಾಕೆಂದರೆ ಒಬ್ಬೊಬ್ಬನೇ ಇದು ನನ್ನ ಕೆಲಸ ನನ್ನ ಕೆಲಸ ಅಂತ ಅಂದ್ಕೊಂಡು ಹೋದರೆ ಆಗ ಎಲ್ಲರಿಗೂ ಭಾರ ಅನ್ನೋದು ಕಾಣಿಸ್ಬಹುದು, ಎಲ್ಲರಿಗೂ ನಿರಾಶೆ ಅನ್ನೋದು ಕಾಣಿಸ್ಬಹುದು. ಅಂದರೆ ಇದೊಂದು ಸಾಮೂಹಿಕ ಪ್ರಯತ್ನ. ಯಾವುದನ್ನು ನಾವು ಆಟದಲ್ಲಿ ಟೀಮ್ ವರ್ಕ್ ಅಂತ ಕರೀತೇವೋ, ಗೆಲುವು ಸೋಲುಗಳು ಉಂಟಾಗಬೇಕಾದ್ರೆ ಒಂದು ಗುಂಪಿನ ಪ್ರಯತ್ನ ಆಗಬೇಕೇ ಹೊರತು ಒಬ್ಬ ವ್ಯಕ್ತಿಯ ಪ್ರಯತ್ನ ಆಗೋದಿಲ್ಲ. ಹಾಗೆ ನೋಡಿದ್ರೆ ಒಬ್ಬ ವ್ಯಕ್ತಿಯ ಪ್ರಯತ್ನಕ್ಕೆ ಬೆಲೆ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಎಷ್ಟೋ ಸಲ ಒಬ್ಬ ವ್ಯಕ್ತಿಯ ವಿಶೇಷ ಪ್ರಯತ್ನದ ಕಾರಣದಿಂದಾಗಿ ಒಟ್ಟು ಗುಂಪಿನ ಸೋಲು ಗೆಲುವುಗಳು ನಿರ್ಧಾರ ಆಗಬಹುದು. ಆ ಕಾರಣದಿಂದ ನಾವು ಸಂಪೂರ್ಣವಾಗಿ ಇದಕ್ಕೆ ನಾನು ಜವಾಬ್ದಾರ ಅಂತಲೂ ಭಾವಿಸಬಾರದು, ಅಥವಾ ಇದು ನನಗೆ ಸಂಬಂಧಪಟ್ಟದ್ದೇ ಇಲ್ಲ ಅಂತಲೂ ಭಾವಿಸಬಾರದು. ತನಗೆ ಎಷ್ಟು ಸಾಧ್ಯವೋ ಅಷ್ಟು ಕರ್ತವ್ಯವನ್ನು ನಿರ್ವಹಿಸಿ, ತನ್ನ ಪಾಲಿನ ಕರ್ತವ್ಯವನ್ನು ನಿರ್ವಹಿಸಿ ಮಿಕ್ಕನಾದದ್ದನ್ನು ಡಿ ವಿ ಜಿಯವರು ದೇವರಿಗೆ ಬಿಡಬೇಕು ಅಂತ ಹೇಳ್ತಾರೆ.

0: ಪಾತ್ರ ರಘುನಂದನ್. ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ. ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್, ಕಗ್ಗದ ಸಿರಿ.
1: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAD 2 of 2026. Registrations open on May 20th, 2026. Visit afcad.edcin.co.in and take the first step toward the blue.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ, ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ May 30th ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ದೇಶಾದ್ಯಂತ ನಾಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉದ್ಯೋಗ ಮೇಳ, 51,000 ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತ ಸೈಪ್ರಸ್ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಒಪ್ಪಂದ. ದೇಶದ ಭೌಗೋಳಿಕ ಮೇರೆಗಳನ್ನು ಬಲಪಡಿಸಲು ದಕ್ಷ ಗಡಿ ಯೋಜನೆ, ಗೃಹ ಸಚಿವ ಅಮಿತ್ ಶಾ. ಕೇಂದ್ರ ಸರ್ಕಾರಕ್ಕೆ 2025-26 ಸಾಲಿಗಾಗಿ 2.86 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ವರ್ಗಾಯಿಸಲು ಆರ್ಬಿಐ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾಳೆ ದೇಶಾದ್ಯಂತ ರೋಜ್ಗಾರ್ ಮೇಳ ನಡೆಯಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ಅವರು ಮೇಳವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ಸರ್ಕಾರಿ ಉದ್ಯೋಗಗಳಿಗೆ ಆಯ್ಕೆಯಾದ 51,000 ಅಧಿಕ ಅಭ್ಯರ್ಥಿಗಳಿಗೆ ವರ್ಚುವಲ್ ಮೂಲಕ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ದೇಶದ ಒಟ್ಟು 47 ಸ್ಥಳಗಳಲ್ಲಿ 19ನೇ ರೋಜ್ಗಾರ್ ಮೇಳ ಆಯೋಜಿಸಲಾಗಿದೆ. ರೈಲ್ವೆ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಹಣಕಾಸು ಸೇವೆ, ಉನ್ನತ ಶಿಕ್ಷಣ ಸೇರಿದಂತೆ ವಿವಿಧ ಸಚಿವಾಲಯ ಹಾಗೂ ಇಲಾಖೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೇಮಕಾತಿ ಪತ್ರ ಪಡೆಯಲಿದ್ದಾರೆ. ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಜೈಪುರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ರೋಜ್ಗಾರ್ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ, ಅತಿಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿಯವರ ಉದ್ಯೋಗ ಸೃಷ್ಟಿ ಭತ್ತತೆ

0: ಅನುಗುಣವಾಗಿ ರೋಜ್ಗಾರ್ ಮೇಳಗಳನ್ನು ನಡೆಸಲಾಗುತ್ತಿದ್ದು ಇದುವರೆಗೆ 12 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಲಾಗಿದೆ. ಭಾರತ ಮತ್ತು ಸೈಪ್ರಸ್ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಇಂದು ಒಪ್ಪಂದ ಮಾಡಿಕೊಂಡಿವೆ. ಭಯೋತ್ಪಾದನೆ ನಿರ್ಮೂಲನೆಗಾಗಿ ಜಂಟಿ ಕಾರ್ಯಕಾರಿ ಗುಂಪು ಸ್ಥಾಪನೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಉನ್ನತ ಶಿಕ್ಷಣ ಹಾಗೂ ಸಂಶೋಧನೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಸಹಕಾರದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ನವದೆಹಲಿಯಲ್ಲಿ ಇಂದು ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ನಿಟ್ಟಿನಲ್ಲಿ ಮಾತುಕತೆ ನಡೆಸಿದರು. ಪ್ರಾದೇಶಿಕ ಮತ್ತು ಜಾಗತಿಕ ಮಹತ್ವದ ವಿಚಾರ ಹಾಗೂ ಬಹುಕ್ಷೇತ್ರಗಳಲ್ಲಿ ಸಹಕಾರ ಕುರಿತಂತೆ ಉಭಯ ನಾಯಕರು ವಿಚಾರ ವಿನಿಮಯ ನಡೆಸಿದರು. ಭಾರತ ಸೈಪ್ರಸ್ ನಡುವಿನ ಸ್ನೇಹ ಗಾಢವಾಗಿದೆ ಮಾತ್ರವಲ್ಲ ಭವಿಷ್ಯದ ಮುನ್ನೋಟ ಹೊಂದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವೇಳೆ ಬಿಡುಗಡೆ ಮಾಡಲಾದ ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಭಾರತದಲ್ಲಿನ ಸೈಪ್ರಸ್ ಬಂಡವಾಳ ಹೂಡಿಕೆ ದಶಕದಿಂದೀಚೆಗೆ ದ್ವಿಗುಣಗೊಂಡಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ.
1: ಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಸೈಪ್ರಸ್ ಕೆ ಇನ್ಫ್ರಾಸ್ಟ್ರಕ್ಚರ್ ಎನರ್ಜಿ ಆರ್ ಅಗ್ರಿಕಲ್ಚರ್ ಸೆಕ್ಟರ್ ಮೇ ಭಾರತೀಯ ಕಂಪನೀಸ್ ಕೆ ಲಿಯೆ ನಯೆ ಅವಸರ ಪ್ರದಾನ್ ಕರೆಗಿ ಆರ್ ಭಾರತ್ ಕೆ ತೇಜಿ ಸೆ ಬಡತೆ ಶಿಪಿಂಗ್ ಆರ್ ಮೆರಿಟೈಮ್ ಕ್ಷೇತ್ರೋ ಮೇ ನಯಾ ನಿವೇಶ ಲೇಕರ್ ಆಯೇಗಿ ಹಮ್ ಸೈಪ್ರಸ್ ಕೆ ಸಾಥ್ ಮಿಲ್ಕರ್ ಗಿಫ್ಟ್ ಸಿಟಿ ಕೋ ಏಕ್ ಗ್ಲೋಬಲ್ ಫೈನಾನ್ಸಿಯಲ್ ಆರ್ ಸರ್ವಿಸಸ್ ಹಬ್ ಬನಾನೆ ಕೆ ವಿಜನ್ ಕೋ ಗತಿ ದೇಂಗೆ ಆರ್ ದೋನೋ ದೇಶೋ ಕೆ ಇನೋವೇಶನ್ ಆರ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಕೆ ಬೀಚ್ ಕನೆಕ್ಟ್ ಬಡಾಯೆಂಗೆ.
0: ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಮತ್ತು ಭಾರತ ಯುರೋಪಿಯನ್ ಒಕ್ಕೂಟಗಳ ನಡುವಿನ ಸಂಬಂಧ ಇತ್ತೀಚಿನ ವರ್ಷಗಳಲ್ಲಿ ಬಹುಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ.
2: ಐ ಫೀಲ್ ಎಕ್ಸೆಪ್ಷನಲ್ಲಿ ಆನರ್ಡ್ ಅಂಡ್ ಪ್ರಿವಿಲೇಜ್ ಟು ಬಿ ಇನ್ ಡೆಲ್ಲಿ ಫಾರ್ ದಿಸ್ ಸ್ಟೇಟ್ ವಿಸಿಟ್ ಅಂಡ್ ವಿ ಸ್ಟ್ಯಾಂಡ್ ಟುಗೆದರ್ ಇನ್ ಮಾರ್ಕಿಂಗ್ ಅನದರ್ ಮೈಲ್ ಸ್ಟೋನ್ in further strengthening the long-standing bonds between our two countries and in deepening and expanding our strategic cooperation.
0: ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮವಿದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಮೂಲಕ 100 ಕೋಟಿಗೂ ಅಧಿಕ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗೆ ಯಶಸ್ವಿಯಾಗಿ ಸಂಪರ್ಕಿಸುವ ಮೂಲಕ ಮಹತ್ವದ ಸಾಧನೆ ಮಾಡಲಾಗಿದೆ. ಕಳೆದ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ 50 ಕೋಟಿ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಖಾತೆಗೆ ಸೇರಿಸಲಾಗಿತ್ತು. ಕಳೆದ 15 ತಿಂಗಳಲ್ಲಿ 100 ಕೋಟಿಗೂ ಅಧಿಕ ದಾಖಲೆಗಳನ್ನು ಸೇರಿಸಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಸಂಪೂರ್ಣ ಗಡಿಯನ್ನು ಇನ್ನಷ್ಟು ಬಲಪಡಿಸಿ ಅಭೇದ್ಯಗೊಳಿಸಲು ದಕ್ಷ ಗಡಿ ಯೋಜನೆ ಆರಂಭಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ನವದೆಹಲಿಯಲ್ಲಿ ಇಂದು ಗಡಿ ಭದ್ರತಾ ಪಡೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡ್ರೋನ್, ರಡಾರ್, ಕ್ಯಾಮೆರಾ ಹಾಗೂ ಇತರ ತಾಂತ್ರಿಕ ಸಂಪನ್ಮೂಲಗಳಿಂದ ಸನ್ನದ್ದುಗೊಂಡ ಉಪಕ್ರಮ ಇದಾಗಿರುತ್ತದೆ ಎಂದರು.
6: आने वाले एक साल के अंदर ही स्मार्ट बॉर्डर कंसेप्ट के साथ सीमा सुरक्षा बल की सुरक्षा में सभी प्रकार की तकनीक को लैस कर एक अभेद बॉर्डर की हम सुरक्षा की ग्रिड बनाने का काम आगे बढ़ रहा है और बहुत कम समय में गृह मंत्रालय, ड्रोन, रडार, आधुनिक कैमराज और बाकी सारी तकनीक के साथ एक स्मार्ट बॉर्डर के प्रोजेक्ट को लेकर देश के सामने आएगा.
0: ಅಂತಾರಾಷ್ಟ್ರೀಯ ಗಡಿ ಭದ್ರತೆಯನ್ನು ವಿಭಿನ್ನವಾದ ಸವಾಲು ಎಂದು ಕಾಣದೆ ಸ್ಥೂಲ ಪ್ರಾದೇಶಿಕ ಜವಾಬ್ದಾರಿಯನ್ನಾಗಿ ಪರಿಗಣಿಸುವ ಅವಶ್ಯಕತೆ ಇದೆ ಎಂದು ಅವರು ಹೇಳಿದರು. ಗಡಿ ಭದ್ರತಾ ಪಡೆ ದೇಶದ ಹೆಮ್ಮೆಯನ್ನು ಎತ್ತಿಹಿಡಿಯುವಲ್ಲಿ ಸತತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಕ್ರಮ ನುಸುಳುವಿಕೆ, ಮಾದಕ ದ್ರವ್ಯ ಮತ್ತು ಶಸ್ತಾಸ್ತ್ರ ಕಳ್ಳಸಾಗಾಟ, ನಕಲಿ ನೋಟು ಚಲಾವಣೆ ತಡೆಗಟ್ಟುವಲ್ಲಿ ಗಡಿ ಭದ್ರತಾ ಪಡೆ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಗೃಹ ಸಚಿವ ಅಮಿತ್ ಶಾ ತಿಳಿಸಿದರು. 1965 ರಲ್ಲಿ 25 ಬೆಟಾಲಿಯನ್

ದೊಂದಿಗೆ ಆರಂಭವಾದ ಗಡಿ ಭದ್ರತಾ ಪಡೆ ಇಂದು 270,000 ಸಿಬ್ಬಂದಿ ಸಾಮರ್ಥ್ಯದೊಂದಿಗೆ ವಿಶ್ವದ ಅತಿದೊಡ್ಡ ಗಡಿ ಕಾವಲು ಪಡೆ ಎನಿಸಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐನ ಕೇಂದ್ರೀಯ ನಿರ್ದೇಶಕ ಮಂಡಳಿಯ 623ನೇ ಸಭೆ ಮುಂಬೈನಲ್ಲಿ ಇಂದು ನಡೆಯಿತು. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ದೇಶದ ಹಾಗೂ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಬಗ್ಗೆ ವಿಚಾರ ವಿಮರ್ಶೆ ನಡೆಸಲಾಯಿತು. ಕಳೆದ ವರ್ಷಕ್ಕೆ ಹೋಲಿಸಿದಲ್ಲಿ ಆರ್ಬಿಐನ ಒಟ್ಟು ಆದಾಯ ಶೇಕಡ 26.42% ಹೆಚ್ಚಿದೆ. ಕೇಂದ್ರೀಯ ನಿರ್ದೇಶಕ ಮಂಡಳಿ 2025-26 ಲೆಕ್ಕದ ವರ್ಷಕ್ಕೆ ಸಂಬಂಧಿಸಿದಂತೆ 2.86 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ವರ್ಗಾಯಿಸಲು ಅನುಮತಿ ನೀಡಿದೆ. ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ ಕಳೆದ 8 ದಿನಗಳಲ್ಲಿ 1 ಲಕ್ಷಕ್ಕೂ ಅಧಿಕ ಕುಟುಂಬಗಳನ್ನು ಸೇರಿಸಲಾಗಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಇದು ಶುದ್ದ ಇಂಧನಕ್ಕಾಗಿ ಜನರಿಂದ ವ್ಯಕ್ತವಾಗುತ್ತಿರುವ ಒಲವಿನ ಪ್ರತಿಫಲನವಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ದೇಶಾದ್ಯಂತ ಮೇಲ್ಛಾವಣಿ ಸೌರ ವಿದ್ಯುತ್ಗಾಗಿ ಜನರು ಮುಂದಾಗುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸೌರ ಕ್ರಾಂತಿ ವೇಗ ಪಡೆಯುತ್ತಿದೆ ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಮಣ್ಣಿನ ಆರೋಗ್ಯ ಸಂರಕ್ಷಣೆ, ಸಮತೋಲಿತ ರಸಗೊಬ್ಬರ ಬಳಕೆ ಮತ್ತು ಸುಸ್ಥಿರ ಕೃಷಿಯ ಮೇಲೆ ಕೇಂದ್ರೀಕರಿಸುವ ಖೇತ್ ಬಚಾವೋ ಅಭಿಯಾನ 2,71,00,000 ನಾಗರಿಕರನ್ನು ತಲುಪಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಖೇತ್ ಬಚಾವೋ ಅಭಿಯಾನ ದೇಶಾದ್ಯಂತ ಅನೇಕ ವೇದಿಕೆಗಳ ಮೂಲಕ ರೈತರು ಮತ್ತು ಪಾಲುದಾರರಿಗೆ ವೈಜ್ಞಾನಿಕ ಪೋಷಕಾಂಶ ನಿರ್ವಹಣೆಯ ಬಗ್ಗೆ ಶಿಕ್ಷಣ ನೀಡಲು ಒಂದು ಬಲವಾದ ಸಂಪರ್ಕವನ್ನು ಸ್ಥಾಪಿಸಿದೆ. ಈ ಅಭಿಯಾನದ ಅಡಿಯಲ್ಲಿ ಈವರೆಗೆ ಒಟ್ಟು 12,929 ಜಾಗೃತಿ ಶಿಬಿರಗಳು ಮತ್ತು ವಿಚಾರ ಸಂಕಿರಣಗಳನ್ನು ನಡೆಸಲಾಗಿದ್ದು 717,000 ಹೆಚ್ಚು ರೈತರನ್ನು ನೇರವಾಗಿ ತೊಡಗಿಸಿಕೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ನಾಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉದ್ಯೋಗ ಮೇಳ. 51,000 ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತ ಸೈಪ್ರಸ್ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಒಪ್ಪಂದ. ದೇಶದ ಭೌಗೋಳಿಕ ಮೇರೆಗಳನ್ನು ಬಲಪಡಿಸಲು ದಕ್ಷ ಗಡಿ ಯೋಜನೆ, ಗೃಹ ಸಚಿವ ಅಮಿತ್ ಶಾ. ಕೇಂದ್ರ ಸರ್ಕಾರಕ್ಕೆ 2025-26 ಸಾಲಿಗಾಗಿ 2.86 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ವರ್ಗಾಯಿಸಲು ಆರ್ಬಿಐ ಅನುಮೋದನೆ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾಳೆ ದೇಶಾದ್ಯಂತ ರೋಜ್ಗಾರ್ ಮೇಳ ನಡೆಯಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಿಯವರು ಮೇಳವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ಸರ್ಕಾರಿ ಉದ್ಯೋಗಗಳಿಗೆ ಆಯ್ಕೆಯಾದ 51,000 ಅಧಿಕ ಅಭ್ಯರ್ಥಿಗಳಿಗೆ ವರ್ಚುವಲ್ ಮೂಲಕ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ ಕಳೆದ 8 ದಿನಗಳಲ್ಲಿ 100,000 ಅಧಿಕ ಕುಟುಂಬಗಳನ್ನು ಸೇರಿಸಲಾಗಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಇದು ಶುದ್ದ ಇಂಧನಕ್ಕಾಗಿ ಜನರಿಂದ ವ್ಯಕ್ತವಾಗುತ್ತಿರುವ ಒಲವಿನ ಪ್ರತಿಫಲನವಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ ವತಿಯಿಂದ ಇದೇ ಭಾನುವಾರ ಬೆಂಗಳೂರಿನ ಒಟ್ಟು 73 ಕೇಂದ್ರಗಳಲ್ಲಿ ನಾಗರಿಕ ಸೇವಾ ಪ್ರಿಲಿಮಿನರಿ ಪರೀಕ್ಷೆಗಳು ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಎಲ್ಲಾ ಪರೀಕ್ಷಾ ಕೇಂದ್ರಗಳ 200 ಮೀಟರ್ ಸುತ್ತಲಿನ ಪ್ರದೇಶವನ್ನು ನಿಷೇಧಿತ ಪ್ರದೇಶವೆಂದು ಘೋಷಿಸಲಾಗಿದೆ. ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಪ್ರಕಟಣೆಯಲ್ಲಿ ಈ ವಿಷಯ ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಜೂನ್ 28 ಜುಲೈ 1 4 ದಿನಗಳ ಕಾಲ ನಡೆಯಲಿರುವ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದ ಅವಧಿಯಲ್ಲಿ ಲಸಿಕಾ ಕೇಂದ್ರಗಳಲ್ಲಿ ಬೆಳಗ್ಗೆ 8 ಸಂಜೆ 5 ಲಸಿಕೆಗಳನ್ನು ನೀಡಲಾಗುವುದು ಎಂದು ಪ್ರಾಧಿಕಾರದ ಮುಖ್ಯ ಆರೋಗ್ಯ ಅಧಿಕಾರಿ ಡಾ ಎಸ್ಎಸ್ ಮದನಿ ತಿಳಿಸಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ಬಳಿಯ ಮಾದಪ್ಪನಹಳ್ಳಿಯಲ್ಲಿ 153 ಎಕರೆ ಪ್ರದೇಶದಲ್ಲಿ 250 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಲಾಗಿರುವ

ವಿಶ್ವಗುರು ಬಸವಣ್ಣ ಬೃಹತ್ ಜೈವಿಕ ಉದ್ಯಾನದ ಮೊದಲ ಹಂತದ ಕಾಮಗಾರಿಗಾಗಿ ಮುಖ್ಯಮಂತ್ರಿಗಳು 50 ಕೋಟಿ ರೂಪಾಯಿ ಹಂಚಿಕೆ ಮಾಡಿದ್ದಾರೆ ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸ್ಥಾಪನೆಯಾಗಲಿರುವ ಪಿಎಂ ಮಿತ್ರ ಜವಳಿ ಪಾರ್ಕ್ ಯೋಜನೆಯ ಕಾಮಗಾರಿಗಳನ್ನು ಚುರುಕುಗೊಳಿಸಲು ಬೆಂಗಳೂರಿನಲ್ಲಿ ಇಂದು ನಡೆದ ಸಚಿವರ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡದ ವಿರುದ್ಧ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಸನ್ರೈಸರ್ಸ್ ಹೈದರಾಬಾದ್ ಇತ್ತೀಚಿನ ವರದಿಯಂತೆ 6 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 63 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
0: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಎಲ್ಲ ಪ್ರೀತಿಯ ಕೇಳುಗರಿಗೆ ಯುವ ಧ್ವನಿ ಕಾರ್ಯಕ್ರಮಕ್ಕೆ. ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಇಂದು ನಿಮ್ಮ ಜೊತೆಯಾಗಿರ್ತೀನಿ, ನಿಮ್ಮ ಆರ್ಜೆ ಸ್ವಾತಿ. ಇವತ್ತಿನ ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಯುವ ಜನತೆಗೆ ಅಥವಾ ಟೀನೇಜ್ ಮಕ್ಕಳಿಗೆ, ಯುವಕ ಯುವತಿಯರಿಗೆ ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಒಂದು ಮಗು ಹುಟ್ಟಿದಾಗಿಂದ ಅಂದರೆ ಒಂದು 4-5 ವರ್ಷದಿಂದ ಎಲ್ ಕೆ ಜಿಯಿಂದ ಒಂದು 20-22 ವರ್ಷ ಟಿಲ್ 25 ವರ್ಷ ತನಕನೂ ಅವರು ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಅಥವಾ ಅದು ಇದು ಅಂತ ಕೋರ್ಸಸ್ ಮಾಡಿ ಎಜುಕೇಷನ್ ಅನ್ನೋದನ್ನು ಅವರು ತಗೊಳ್ತಾರೆ. ಆದರೆ ಜೀವನ ನಡೆಸೋದಕ್ಕೆ ಬರೀ ಪುಸ್ತಕದಲ್ಲಿರುವಂತಹ ವಿಷಯಗಳು ಮಾತ್ರ ಸಾಕ? ಬರೀ ಅಷ್ಟೇ ಎಜುಕೇಷನ್ ಮಾತ್ರ ಪುಸ್ತಕದ ಬದನೆಕಾಯಿ ಅಂತಾರಲ್ಲ, ಸೊ ಪುಸ್ತಕದ ವಿಷಯಗಳು ಮಾತ್ರ ಸಾಕ ಅಥವಾ ಬೇರೆ ಸಾಫ್ಟ್ ಸ್ಕಿಲ್ಸ್ ಅನ್ನೋದು ಬೇಕಾ? ಆ ಸಾಫ್ಟ್ ಸ್ಕಿಲ್ಸ್ ಜೊತೆ ಜೊತೆಗೆ ಆ ಎಜುಕೇಷನ್ ಇಟ್ಕೊಂಡು ಲೈಫಲ್ಲಿ ಹೇಗೆ ಮುಂದಕ್ಕೆ ಹೋಗ್ಬೋದು, ಅವರು ತಮ್ಮ ಕನಸನ್ನು ಹೇಗೆ ಅಚೀವ್ ಮಾಡ್ಕೋಬೋದು, ತಮ್ಮ ಗೋಲ್ನ ಹೇಗೆ ತಲುಪೋದು, ಈ ಸಾಫ್ಟ್ ಸ್ಕಿಲ್ಸ್ ಅಂದರೆ ಏನು, ಆ ಸಾಫ್ಟ್ ಸ್ಕಿಲ್ಸ್ಗಳು ಯಾಕೆ ನಮ್ಮ ಜೀವನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಇರುತ್ತೆ, ಎಸ್ಪೆಷಲಿ ಈಗಿನ ಜನ್ರೇಷನ್ ಮಕ್ಕಳಿಗೆ, ಯುವಕ ಯುವತಿಯರಿಗೆ, ಟೀನೇಜರ್ಸ್ಗೆ, ಯುವಕರಿಗೆ ಯಾಕೆ ಆ ಒಂದು ಸಾಫ್ಟ್ ಸ್ಕಿಲ್ಸ್ ಇಂಪಾರ್ಟೆಂಟ್, ಇದೆಲ್ಲವನ್ನು ಇವತ್ತಿನ ಯುವ ಧ್ವನಿಯಲ್ಲಿ ನಾವು ಮಾತಾಡೋಣ. ಆ ಏಜೆ ಹಾಗೆ ಒಂದು ಮನಸ್ಸು ಎಂಜಾಯ್ ಮಾಡೋಣ, ಮಜಾ ಮಾಡೋಣ ಅಂತ ಹೇಳ್ತಾ ಇದ್ರೆ, ಇನ್ನೊಂದು ಮನಸ್ಸು ಫ್ಯೂಚರ್ ಇನ್ನೂ ಸೆಟ್ಲ್ ಆಗಿಲ್ಲಪ್ಪ ಏನು ಮಾಡೋದು ಅಂತ ಹೇಳ್ತಾ ಇರತ್ತೆ. ಸೊ ಇದೆಲ್ಲದರ ಮಧ್ಯ ಆ ತೊಳಲಾಟ, ಆ ಮಾನಸಿಕ ಒಂದು ಚಂಚಲತೆ ಇದೆಲ್ಲ ಇರತ್ತೆ ಅಲ್ವಾ? ಆ ಒಂದು ಮನಸ್ಸಿಗೆ, ಆ ಮನಸ್ಸಿನ ಮಾತಿಗೆ ಇವತ್ತಿನ ಯುವ ಧ್ವನಿ ಕಾರ್ಯಕ್ರಮ ಜೊತೆಯಾಗತ್ತೆ ಅಂತ ಹೇಳ್ತಾ ಈ ಹಾಡನ್ನು ಕೇಳಿ.

ಹೌದು, ಖಂಡಿತವಾಗಿಯೂ ಜಾಲಿ ಮಾಡುವಂಥ ಹ್ಯಾಪಿಯಾಗಿರುವಂಥ ವಯಸ್ಸು ಈ ಟೀನೇಜ್. ನಮ್ಮಲ್ಲಿ ಒಂದು ಮಾತಿದೆ, ದೃಷ್ಟಿ ಹೇಗಿರುತ್ತೋ ಹಾಗೆ ಸೃಷ್ಟಿ ಅಂತ. ಅಂದರೆ ಒಂದು ಗುಲಾಬಿ ಗಿಡದಲ್ಲಿ ಒಂದು ಚಂದದ ಗುಲಾಬಿ ಅರಳಿರುತ್ತೆ. ಕೆಲವ್ರಿಗೆ ಆ ಚಂದದ ಗುಲಾಬಿ ಕಾಣಿಸ್ಬೋದು, ಆದರೆ ಇನ್ನು ಕೆಲವ್ರಿಗೆ ಅದರಲ್ಲಿ ಮುಳ್ಳಿದೆಯಲ್ಲಪ್ಪ ಅಂತ ಮೂಗು ಮುರಿಬಹುದು. ಜೀವನದಲ್ಲೂ ಹಾಗೆ, ನೀವು ಒಂದು ವಿಷಯವನ್ನು ಅಥವಾ ಒಂದು

ಸಮಸ್ಯೆಯನ್ನು ಯಾವ ಥರ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ, ಅದರಲ್ಲಿರುವಂತಹ ಪಾಸಿಟಿವ್ನೆಸ್ ಮಾತ್ರ ತಗೊಳ್ತೀರಾ, ಅಥವಾ ಅದರಲ್ಲಿ ಬರೀ ನೆಗೆಟಿವ್ ಇದೆ ಅನ್ನೋದನ್ನೇ ಹುಡುಕಿ ತಗೊಳ್ತೀರಾ, ಹೇಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆ ಅಂದರೆ ಈ ಸಾಫ್ಟ್ ಸ್ಕಿಲ್ಸ್ ಅಂತ ಬಂದಾಗ ಮೊದಲನೇ ವಿಷಯ ಅಂತ ಬರೋದು ಕಮ್ಯುನಿಕೇಷನ್. ಎಷ್ಟೋ ಸಲಿ ಕಮ್ಯುನಿಕೇಷನ್ ನಾವು ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ತನ್ನ ಮನಸ್ಸಿನಲ್ಲಿರೋ ವಿಷಯವನ್ನು ಇನ್ನೊಬ್ಬ ವ್ಯಕ್ತಿಗೆ ತಿಳಿಸೋದು, ಸರಿಯಾದ ರೀತಿಯಲ್ಲಿ ತಿಳಿಸೋದು, ಅಷ್ಟೇ ಕಮ್ಯುನಿಕೇಷನ್. ಆದರೆ ಅದಕ್ಕೆ ಲಾಂಗ್ವೇಜ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ ಲಾಂಗ್ವೇಜ್ನಲ್ಲಿರೋ ಗ್ರಾಮರ್ಸ್ ತುಂಬ ಇಂಪಾರ್ಟೆಂಟ್. ಇಲ್ಲಾಂದರೆ ಅದು ಅನರ್ಥ ಆಗಿಬಿಡ್ಬೋದು, ಅಥವಾ ನೀವು ಹೇಳಬೇಕು ಅಂತ ಅಂದ್ಕೊಂಡಿರೋ ವಿಷಯ ಬೇರೆ ಥರ ಎದುರುಗಡೆ ಇರೋ ವ್ಯಕ್ತಿಗೆ ಕನ್ವೆ ಆಗಬಹುದು. ಹಾಗಾಗಿ ಎಷ್ಟೋ ಜನ ಹಳ್ಳಿಯಿಂದ ಬೆಂಗಳೂರಿನಂಥ ಅಥವಾ ದೊಡ್ಡ ದೊಡ್ಡ ನಗರದಲ್ಲಿ ಸಿಟಿಗೆ ಹೋಗೋರು ಕೂಡ ಈ ಕಮ್ಯುನಿಕೇಷನ್, ಈ ಲಾಂಗ್ವೇಜ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ. ಬರೀ ಬೆಂಗಳೂರು ಅಂತ ಅಲ್ಲ, ಬೇರೆ ಬೇರೆ ಈಗ ವಿದೇಶಕ್ಕೆ ಎಜುಕೇಷನ್ಗೆ ಹೋಗೋರು ಕೂಡ ಅಲ್ಲಿಯ ಒಂದು ಲೋಕಲ್ ಲಾಂಗ್ವೇಜ್ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಆದಷ್ಟು ಕಮ್ಯುನಿಕೇಷನ್ನ ನಿಮ್ಮ ಒಂದು ಸ್ಕಿಲ್ಲಾಗಿ ನೀವು ಬಿಲ್ಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ಆ ಕಮ್ಯುನಿಕೇಷನ್ನಲ್ಲಿ ಲಾಂಗ್ವೇಜಸ್ ಆದಷ್ಟು ಹೆಚ್ಚೆಚ್ಚು ಲಾಂಗ್ವೇಜಸ್ ಕಲಿಯೋದ್ರಿಂದ ನೀವು ಎಲ್ಲೇ ಹೋದರೂ ಹೇಗೋ ಒಂದು ಮ್ಯಾನೇಜ್ ಮಾಡ್ಬೋದು, ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿರುತ್ತೆ. ಇನ್ನು ಈ ಕಮ್ಯುನಿಕೇಷನ್ ಲಾಂಗ್ವೇಜ್ ಜೊತೆಗೆ ನಿಮ್ಮ ವಾಯ್ಸ್ ಟೋನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ವಾಯ್ಸ್ ಟೋನು ಅಥವಾ ನೀವು ಮಾತಾಡೋ ವೇರಿಯೇಷನ್ಸು, ಎಲ್ಲಿ ಹೇಗೆ ಮಾತಾಡ್ತೀರಾ, ಎಲ್ಲಿ ಯಾವ ಪದ ಬಳಕೆ ನೀವು ಬಳಸ್ತೀರಾ, ಯಾರ ಜೊತೆ ಹೇಗೆ ಮಾತಾಡ್ತೀರಾ, ನಿಮ್ಗಿಂತ ದೊಡ್ಡವ್ರ ಜೊತೆ ಹೇಗೆ ಮಾತಾಡ್ತೀರಾ, ನಿಮ್ಗಿಂತ ಸಣ್ಣವ್ರ ಜೊತೆ ಹೇಗೆ ಮಾಡ್ತೀರಾ, ನಿಮ್ಮ ಸಮವಯಸ್ಕರ ಜೊತೆ ಹೇಗೆ ಮಾತಾಡ್ತೀರಾ, ಇದೆಲ್ಲದೂ ಕೂಡ ಕಮ್ಯುನಿಕೇಷನ್ ಸ್ಕಿಲ್ನಲ್ಲಿ ಬರುತ್ತೆ. ಮತ್ತಷ್ಟು ಮಾತಾಡೋಣ ಈ ಗೀತೆಯ ನಂತರ.

ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಷ್ಟೋ ಜನಕ್ಕೆ ಏನು ತೊಂದರೆ ಇರುತ್ತೆ, ಏನು ಪ್ರಾಬ್ಲಮ್ ಇರುತ್ತೆ ಅಂದರೆ ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರುತ್ತೆ ಅಥವಾ ಲ್ಯಾಂಗ್ವೇಜಸ್ ಗೊತ್ತಿರುತ್ತೆ, ಪ್ರತಿಯೊಂದು ನಾಲೆಡ್ಜ್ ಕೂಡ ಅವ್ರಿಗಿರುತ್ತೆ. ಆದರೆ ಯಾರ್ದಾದರೂ ಎದುರುಗಡೆ ಮಾತಾಡಬೇಕು ಅಂದಾಗ ಮಾತ್ರ ಅವರು ಸಿಕ್ಕಾಪಟ್ಟೆ ನರ್ವಸ್ ಆಗಿಬಿಡ್ತಾರೆ, ಕಾನ್ಫಿಡೆನ್ಸ್ ಕಳ್ಕೊಳ್ತಾರೆ, ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಡ್ತಾರೆ. ಯಾಕೆ ಯಾಕೆ ಅಂದರೆ ಎಷ್ಟೋ ಜನ ಇವಾಗಿನ ಎಜುಕೇಷನ್ ಅಥವಾ ಇವಾಗಿನ ಯುವಕ ಯುವತಿಯರು ಯಂಗ್ಸ್ಟರ್ಸ್ ಏನು ಮಾಡ್ತಿದ್ದಾರೆ ಅಥವಾ ಅವರ ಪೇರೆಂಟ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಮಾರ್ಕ್ಸ್ ಮೇಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಆ ರ್ಯಾಂಕ್ ಬರಬೇಕು, ಇಷ್ಟು ರ್ಯಾಂಕ್ ಬರಬೇಕು, ಇಷ್ಟು ಮಾರ್ಕ್ಸ್ ತೊಗೋಬೇಕು, ಈ ಕೋರ್ಸಿಗೆ ಹೋಗಬೇಕು. ಅದು ಇಂಪಾರ್ಟೆಂಟ್ ಹೌದು, ಆದರೆ ಅದೇ ಜೀವನ ಅಲ್ಲ. ಯಾಕಂದರೆ ಕ್ಲಾಸ್ನಲ್ಲಿ ಫಸ್ಟ್ ರ್ಯಾಂಕ್ ಬಂದಿರೋ ಹುಡುಗ ಮುಂದೆ ಎಜುಕೇಷನ್ ಮುಗಿಸಿದ ಮೇಲೆ ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಪಾಸ್ ಆಗ್ತಾನೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಇಂಟರ್ವ್ಯೂ ಅಂತ ಬಂದಾಗ ಅಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಜಸ್ಟ್ 10% ಕ್ವಾಲಿಫೈ ಮಾಡ್ತಾರೆ, ಬಿಟ್ಟರೆ ಉಳಿದಿರೋದಷ್ಟು ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ ಹೇಗಿದೆ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಹೇಗಿದೆ, ನೀವು ಎಷ್ಟು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ, ಹೇಗೆ ಅವರ ಎದುರುಗಡೆ ಕಾನ್ಫಿಡೆಂಟಾಗಿ ಕೂತ್ಕೊಂಡಿದ್ದೀರಾ, ನಿಮ್ಮ ವಾಯ್ಸ್ ಟೋನ್ ಹೇಗಿದೆ, ಇದೆಲ್ಲದನ್ನು ಅವರು ಕನ್ಸಿಡರ್ ಮಾಡಿ ಅದ್ರ ಜೊತೆ ನಿಮಗೆ ಸಬ್ಜೆಕ್ಟ್ ನಾಲೆಡ್ಜ್ ಎಷ್ಟಿದೆ, ಆ ಒಂದು ಪೊಸಿಷನ್ಗೆ ಆ ಒಂದು ಕೆಲಸಕ್ಕೆ ನಿಮ್ಮ ನಾಲೆಡ್ಜ್ ಸೂಟ್ ಆಗತ್ತಾ, ನಿಮಗೆ ಬೇರೆ ಬೇರೆ ಸಾಫ್ಟ್ ಸ್ಕಿಲ್ಗಳು ನಿಮ್ಮ ಜೊತೆ ಇದೆಯಾ, ಅದನ್ನು ಅವರು ಚೆಕ್ ಮಾಡ್ತಾರೆ. ಹಾಗಾಗಿ ಈ ಕಮ್ಯುನಿಕೇಷನ್ ಸ್ಕಿಲ್ ಜೊತೆಗೆ ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಬೋದು ಅಥವಾ ನಿಮ್ಮ ಮನಸ್ಸಿನಲ್ಲಿರುವಂತಹ ವಿಷಯವನ್ನು ಬೇರೆ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ಪ್ರೆಸೆಂಟ್ ಮಾಡುವಂತಹ ಸ್ಕಿಲ್ ಕೂಡ ನಿಮಗಿರಬೇಕು. ಅಟ್ಲೀಸ್ಟ್ ನಿಮ್ಮ ಮನಸ್ಸಿನ ವಿಷಯವನ್ನು ಅವರಿಗೆ ಅರ್ಥ ಆಗೋ ಥರ ಕನ್ವಿನ್ಸ್ ಮಾಡುವಂಥ ಸ್ಕಿಲ್ ಕೂಡ ನಿಮಗೆ ಒಲಿದಿರಬೇಕು. ಸೊ ಈ ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ವಿಷಯಗಳಿದೆ. ಖಂಡಿತವಾಗಿಯೂ ಪ್ರತಿಯೊಂದು ವಿಷಯವನ್ನು ಹೇಳ್ತೀನಿ. ನಿಮಗೂ ಏನಾದರೂ ಗೊತ್ತಿದ್ರೆ ಅಥವಾ ನೀವು ಏನಾದರೂ ಈ ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಮಾತಾಡಬೇಕು ಅಂತ ಅನಿಸಿದ್ರೆ ಅದನ್ನು ನೀವು ಬರ್ದು ಕಳಿಸ್ಬೋದು. ನಮ್ಮ ವಾಟ್ಸಪ್ 9483091029 9483091029 ಅಂತ ಹೇಳ್ತಾ ನಮ್ಮ ಕನಸುಗಳಿಗೆ ಅಥವಾ ನಮ್ಮ ಆಸೆಗಳಿಗೆ ಅದು ಆಕಾಶದಷ್ಟು ಎತ್ತರ, ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಅಷ್ಟೇ ಶ್ರಮ ವಹಿಸ್ಬೇಕಲ್ವಾ? ನಮ್ಮ ಶ್ರಮದಿಂದ ಖಂಡಿತವಾಗಿಯೂ ಯಶಸ್ಸು ಸಿಕ್ಕೇ ಸಿಗತ್ತೆ.

ನಮ್ಮ ಜೀವನದ ಅತ್ಯಮೂಲ್ಯವಾದ ಒಂದು ವಿಷಯ ಅಂದರೆ ಅದು ಸಮಯ, ಟೈಮ್. ಈ ಟೈಮ್ ಅನ್ನೋದು ಒಂದು ಸಲ ಕಳೆದು ಹೋಗ್ಬಿಟ್ರೆ ಮತ್ತೆ ಸಿಗಲ್ಲ. ಹಾಗಾಗಿ ಈ ಸಾಫ್ಟ್ ಸ್ಕಿಲ್ಸ್ನಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಂತೂ ತುಂಬಾ ಇಂಪಾರ್ಟೆಂಟ್. ಕಮ್ಯುನಿಕೇಷನ್ ಕಲ್ತ್ರಿ, ಕಮ್ಯುನಿಕೇಷನ್ ತೊಗೊಂಡ್ರಿ, ಲ್ಯಾಂಗ್ವೇಜಸ್ನ ನೀವು ಕಲ್ತ್ಕೊಂಡ್ರಿ, ಅದರಲ್ಲಿರೋ ಗ್ರಾಮರ್ಸ್ನ, ವಾಯ್ಸ್ ಟೋನ್ನ ಇದೆಲ್ಲವನ್ನು ಕಲ್ತ್ಕೊಂಡ್ರಿ, ಆಯ್ತಪ್ಪ ಪ್ರೆಸೆಂಟೇಷನ್ ಸ್ಕಿಲ್ಸ್ ಕೂಡ ಕಲ್ತ್ಕೊಂಡ್ರಿ ಅಂತ ಅಂದ್ಕೊಳ್ಳೋಣ. ಸೊ ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಸೆಲೆಕ್ಟ್ ಕೂಡ ಆದ್ರಿ, ಯಾವುದೋ ಒಂದು ದೊಡ್ಡ ಕಂಪ್ನಿಯಲ್ಲಿ ನಿಮಗೆ ಕೆಲಸ ಕೂಡ ಸಿಕ್ತು, ಆಮೇಲೇನು ನೆಕ್ಸ್ಟ್ ಡೇ ಬರೋದು ಟೈಮ್ ಮ್ಯಾನೇಜ್ಮೆಂಟ್. ಎಷ್ಟೋ ಸಲ ಕೆಲವೊಂದು ಅಂತಲ್ಲ ಪ್ರತಿಯೊಂದು ಕೆಲಸಕ್ಕೂ ಇಂತಿಷ್ಟು ಟೈಮ್ ಅಂತ ಒಂದು ಲಿಮಿಟ್ ಇರುತ್ತೆ, ಡ್ಯೂ ಡೇಟ್ಸ್ ಇರುತ್ತೆ. ಸೊ ವಿತಿನ್ ಟೈಮ್ ನೀವು ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ರೆ ಮಾತ್ರ ನಿಮಗೆ ನಿಮ್ಮ ಕಾರ್ಯದಲ್ಲಿ ಒಂದು ಯಶಸ್ಸು ಸಿಗುತ್ತೆ. ಅಥವಾ ನೀವು ನಿಮ್ಮ ಕೆಲಸದ ಜಾಗಕ್ಕೆ ಹೋಗೋ ಟೈಮ್ ಆಗಿರ್ಬೋದು, ಆ ಕೆಲಸವನ್ನು ವಿತಿನ್ ಅ ಟೈಮ್ ಮುಗಿಸೋದಾಗಿರ್ಬೋದು, ರಿಪೋರ್ಟ್ ಕಳಿಸೋದಾಗಿರ್ಬೋದು, ಯಾವುದೇ ಒಂದು ಕೆಲಸ, ಮನೆ ಕೆಲಸನೇ ಆಗಿರ್ಬೋದು, ನೀವು ಇಂಥ ಟೈಮಲ್ಲಿ ಇಂಥಷ್ಟು ಕೆಲಸ ಮಾಡಿ ಮುಗಿಸಿದ್ರೆ ಮಾತ್ರ ನೆಕ್ಸ್ಟ್ ಕೆಲಸಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಜೀವನದಲ್ಲಿ ಇದು ಬರೀ ಸಾಫ್ಟ್ ಸ್ಕಿಲ್ಸ್ ಮಾತ್ರ ಅಲ್ಲ, ಜೀವನದ ಸ್ಕಿಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಯಾರು ಟೈಮ್ನ ಪಕ್ಕ ಮ್ಯಾನೇಜ್ ಮಾಡ್ತಾರೋ, ಇಂತಿಂಥ ಕೆಲಸಕ್ಕೆ ಇಷ್ಟಿಷ್ಟು ಟೈಮ್ ಅಂತ ಕೊಟ್ಕೊಂಡು ಅದೇ ಥರ ಫಾಲೋ ಮಾಡಿ ದಿನದ ಅಂತ್ಯದಲ್ಲಿ ಹಬ್ಬ ಈ ಟೈಮ್ಗೆ ಇಷ್ಟು ಕೆಲಸ ಮುಗಿಸಿದ್ದೀನಿ ಇವತ್ತು ಅನ್ನೋ ಒಂದು ಸಮಾಧಾನದಿಂದ ಮಲ್ಕೋತಾರಲ್ಲ, ಅವರಿಗೆ ಖಂಡಿತವಾಗಿಯೂ ಯಾವುದೋ ಒಂದು ದಿವಸ ಲೈಫ್ನಲ್ಲಿ ಅವ್ರು ಅಂದ್ಕೊಂಡಿರೋಂಥ ಯಶಸ್ಸು ಸಿಕ್ಕೇ ಸಿಗತ್ತೆ. ಮುಂದಿನ ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಮಾತಾಡ್ತೀನಿ ಈ ಒಂದು ಗೀತೆಯ ನಂತರ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣಬಾಲ.

ಮೇಲೆ ಸಿಕ್ಕಾಕೊಂಡಿದ್ದೀರಾ, ಅದನ್ನ ಹೇಗೆ ಸಾಲ್ವ್ ಮಾಡ್ಬೋದು, ಹೇಗೆ ಆ ಒಂದು ಪ್ರಾಬ್ಲಮ್ನಿಂದ ನಿಮಗೆ ತೊಂದರೆ ಆಗದ ರೀತಿ ಅಥವಾ ನಿಮ್ಮ ಜೊತೆಲಿರೋರಿಗೆ ತೊಂದರೆ ಆಗದ ರೀತಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಹೊರಗಡೆ ಬರ್ಬೋದು ಅನ್ನೋದೇ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ಈಗ ಒಂದು ಹೊಸ ಕೆಲಸಕ್ಕೆ ಸೇರಿರ್ತೀರ, ಅಲ್ಲಿ ನಿಮ್ಮ ಅಕ್ಕ ಪಕ್ಕ ಬೇರೆ ಬೇರೆ ವಿಧ ವಿಧವಾದಂತಹ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಇರ್ತಾರೆ, ನಿಮ್ಮದೇ ಅಂತ ಒಂದು ಟೀಮ್ ಇರುತ್ತೆ, ಆ ಟೀಮ್ನಲ್ಲಿ ನೀವು ಕೆಲಸ ಮಾಡಬೇಕಾಗ್ತಿರತ್ತೆ, ನಿಮಗೆ ಬಾಸ್ ಇರ್ತಾರೆ ಅಥವಾ ಟೀಮ್ ಲೀಡ್ ಇರ್ತಾರೆ ಅಥವಾ ನಿಮ್ಮ ಕೈ ಕೆಳಗೆ ಒಂದಿಷ್ಟು ಜನ ಕೆಲಸ ಮಾಡ್ತಿರ್ಬೋದು, ಹಾಗೆ ಬೇರೆ ಬೇರೆ ವಿಭಿನ್ನ ವ್ಯಕ್ತಿತ್ವದ ಜನ ಅಲ್ಲಿರ್ತಾರೆ. ಅವರೆಲ್ಲರ ಜೊತೆ ನೀವು ತುಂಬ ಪ್ರೀತಿಯಿಂದ ಅಥವಾ ತುಂಬ ಗೌರವದಿಂದ ಅವರ ಜೊತೆಗೂಡಿ ಕೆಲಸ ಮಾಡಬೇಕಾಗತ್ತೆ, ಆಗ ಬರೋದೇ ಟೀಮ್ ವರ್ಕ್. ಸೊ ಒಬ್ಬರು ತಂಡದಲ್ಲಿ ತುಂಬ ಫಾಸ್ಟಾಗಿ ಕೆಲಸ ಮಾಡೋರು ಇರ್ತಾರೆ, ಇನ್ನು ಕೆಲವರು ಸ್ಲೋ ಕೆಲಸ ಮಾಡೋರು ಇರ್ತಾರೆ, ಇನ್ನು ಕೆಲವ್ರಿಗೆ ತಕ್ಷಣ ಹೇಳಿದ ಅರ್ಥ ಆಗಲ್ಲ, ಇನ್ನು ಕೆಲವರು ತುಂಬ ಬೇಗ ಅದನ್ನು ಗ್ರ್ಯಾಬ್ ಮಾಡ್ಕೊಳ್ತಾರೆ. ಹೀಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಪೀಪಲ್ ನಿಮ್ಮ ಜೊತೆಯಲ್ಲಿದ್ದಾಗ ಟೀಮ್ ವರ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಈ ಟೀಮ್ ವರ್ಕ್ ಜೊತೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಕೂಡ ನಿಮ್ಮ ಜೊತೆಯಲ್ಲಿದ್ದರೆ ನೀವು ಇನ್ನಷ್ಟು ನಿಮ್ಮ ಕರಿಯರಲ್ಲಿ ಮುಂದಕ್ಕೆ ಹೋಗ್ಬೋದು. ಹಾಗೆಯೇ ಅವರೆಲ್ಲರಿಂದ ಏನನ್ನಾದರೂ ಒಂದು ವಿಷಯವನ್ನು ಕಲಿಯುವಂತಹ ಸಾಧ್ಯತೆ ಕೂಡ ಇರುತ್ತೆ. ದಿನ ಹೋದಂಗೆ ಹೋದಂಗೆ ಅವರ ಜೊತೆ ನೀವು ಚೆನ್ನಾಗಿದ್ದರೆ, ನಿಮ್ಮ ಒಂದು ಬಾಂಡಿಂಗ್ ಚೆನ್ನಾಗಿದ್ದರೆ, ಅವರಲ್ಲಿರುವಂತಹ ಒಂದಿಷ್ಟು ವಿದ್ಯೆಗಳನ್ನು ಅಥವಾ ಒಂದಷ್ಟು ಟೆಕ್ನಿಕ್ಸ್ಗಳನ್ನು ಕರಿಯರ್ ಗೈಡ್ಗಳನ್ನು ನೀವು ಕಲ್ತ್ಕೊಂಡು ಹೋಗ್ಬೋದು. ಆಮೇಲೆ ಕೊನೆಯಲ್ಲಿ ಅವರೆಲ್ಲರಿಗೂ ಒಂದು ಪುಟಾಣಿ ಥ್ಯಾಂಕ್ಸ್ ಕೂಡ ಹೇಳೋದನ್ನು ಮರಿಬಾರ್ದಲ್ವಾ.

ಸಮ್ಟೈಮ್ಸ್ ಕೆಲವೊಂದು ಸಲ ಜೀವನದಲ್ಲಿ ಏನಾಗುತ್ತೆ ಅಂದರೆ ನೀವು ಎಲ್ಲ ಸಾಫ್ಟ್ ಸ್ಕಿಲ್ಸ್ನ ಕಲ್ತ್ಕೊಂಡಿರ್ತೀರಾ ಅಥವಾ ಪ್ರತಿಯೊಂದು ಎಜುಕೇಷನ್ನ ಕಂಪ್ಲೀಟ್ ಮಾಡಿ ಒಳ್ಳೆ ರ್ಯಾಂಕ್ ತೊಗೊಂಡಿರ್ತೀರಾ, ಮಾರ್ಕ್ಸ್ ಇರುತ್ತೆ, ಇಂಟರ್ವ್ಯೂನು ತುಂಬ ಚೆನ್ನಾಗಿ ಮಾಡಿರ್ತೀರಾ, ಎಲ್ಲ ಆದರೂ ಕೂಡ ಎಲ್ಲೋ ಒಂದು ಕಡೆ ಸೋತ್ಬಿಡ್ತೀರ ಅಥವಾ ಫೇಲ್ವರ್ನ ಫೇಸ್ ಮಾಡಬೇಕಾದಂತಹ ಸಿಚುವೇಶನ್ ಬರುತ್ತೆ. ಹಾಗಂತ ಕುಗ್ಬಿಡಬೇಡಿ, ಫಸ್ಟು ಸೋಲೋದಕ್ಕೆ ಕಲ್ತ್ಕೊಳ್ಳಿ. ನಿಮ್ಮ ಹತ್ರ ಏನೂ ಇಲ್ಲ ಅಂದಾಗಲೂ ಕೂಡ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಜೊತೆಯಾಗಿರಬೇಕು. ಯಾಕಂದರೆ ಪ್ರತಿ ಸಲ ಗೆಲ್ತಾನೆ ಹೋದರೆ ಆ ಸೋಲಿನ ಒಂದು ಅನುಭವ ನಿಮಗೆ ಸಿಗೋದೇ ಇಲ್ಲ. ಸೋತಾಗ ನಿಮ್ಮ ಅನುಭವ ಕೂಡ ತುಂಬಾ ಇಂಪಾರ್ಟೆಂಟ್. ಆ ಅನುಭವದಿಂದನೇ ಮತ್ತೆ ಗೆಲ್ಲಬೇಕು ಅನ್ನೋಂಥ ಹಠ ಛಲ ನಿಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಇನ್ನೂ ಹೆಚ್ಚೆಚ್ಚು ನಿಮ್ಮ ಗುರಿಯತ್ತ ನೀವು ಕಷ್ಟಪಡ್ತೀರಾ, ಒಂದಷ್ಟು ಸ್ಕಿಲ್ಸ್ಗಳನ್ನು ಕಲ್ತ್ಕೊಳ್ತೀರಾ, ಇನ್ನೊಂದಿಷ್ಟು ಕೋರ್ಸ್ಗಳನ್ನು ಮಾಡ್ಕೊಳ್ತೀರಾ, ಸುತ್ತಮುತ್ತಲಿ ಎಲ್ಲೆಲ್ಲಿ ಏನೇನು ಕಲಿಯೋದಕ್ಕಾಗುತ್ತೋ ಎಲ್ಲದನ್ನೂ ಕಲಿತೀರಾ, ಪ್ರತಿಯೊಬ್ಬರ ಹತ್ರನೂ ಏನು ಕಲಿಯೋದಕ್ಕಿದೆ ಅಂತ ಹುಡುಕ್ತಾ ಹೋಗ್ತೀರಾ. ಹಾಗಾಗಿ ಜೀವನದಲ್ಲಿ ಒಂದೆರಡು ಸಲ ಸೋಲೋದು ಕೂಡ ತುಂಬಾ ಮುಖ್ಯ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಸೋತೋನೆ ಮತ್ತೆ ಗೆಲ್ಲೋದಕ್ಕೆ ಸಾಧ್ಯ. ಸೋತ್ಬಿಟ್ಟೆ ನನ್ನ ಕೈಲಿ ಆಗಲ್ಲ ಅಂತ ನೀವು ಕುಗ್ಗಿ ಕೂತ್ಬಿಟ್ರೆ ಗೆಲ್ಲೋದಕ್ಕೆ ಯಾರು ನಿಮಗೆ ಒಂದು ಛಲ ಅಥವಾ ಹಠ ಕೊಡೋದು? ಹಾಗಾಗಿ ಸೋತು ಗೆಲ್ಲಬೇಕು. ಈ ಸಾಫ್ಟ್ ಸ್ಕಿಲ್ಸ್ನಲ್ಲಿ ಇದು ಕೂಡ ಒಂದು ಸೋಲು ಅಥವಾ ಅವಮಾನ ಅಥವಾ ಎಷ್ಟೊಂದು ನಮ್ಮಲ್ಲಿ ವೀಕ್ನೆಸ್ ಇರುತ್ತೆ ಅಲ್ವಾ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗಿರ್ಬೋದು ಅಥವಾ ಒಂದು ಮುಜುಗರ, ನಾಚಿಕೆ, ಯಾರೇನು ಅಂದ್ಕೊಳ್ತಾರೋ ಏನು, ಈ ಥರದ್ದೆಲ್ಲ ತುಂಬ ಅಂದ್ಕೊಳ್ತಾ ಇರ್ತೀವಿ. ಎಸ್ಪೆಷಲಿ ಯಂಗರ್ ಜನ್ರೇಷನ್, ಯುವಕ ಯುವತಿಯರು, ಟೀನೇಜರ್ಸ್ಗೆಲ್ಲ ಇನ್ನೂ ಪ್ರಪಂಚ ಜ್ಞಾನ ತುಂಬ ಕಮ್ಮಿ ಇರುತ್ತೆ. ಹೊರಗಡೆ ಅವರು ಇನ್ನೂ ಹೋಗಿರಲ್ಲ, ಕಾಲೇಜು ಸ್ಕೂಲು ಆ ಒಂದು ಏಜ್ನಲ್ಲೇ ಇರ್ತಾರೆ. ಮನೆಯಿಂದ ಹೊರಗಡೆ ಪ್ರಪಂಚಕ್ಕೆ ಹೋದಾಗ ಇದೆಲ್ಲ ಇನ್ಫಿರಿಟಿ ಕಾಂಪ್ಲೆಕ್ಸ್ ಎಲ್ಲ ಇದ್ದಾಗ ಕೆಲವೊಂದ್ಸಲಿ ಸೋತಾಗ ಖಂಡಿತವಾಗಿಯೂ ಕುಗ್ಬೇಡಿ. ಸೊ ಸೋಲೋದು ಕೂಡ, ಸೋಲನ್ನು ಎದುರಿಸೋದು ಕೂಡ ಒಂದು ಸಾಫ್ಟ್ ಸ್ಕಿಲ್. ಆ ಒಂದು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ನಿಮ್ಮ ಜೊತೆಯಲ್ಲಿದ್ದಾಗ ನೀವು ಯಾವುದೇ ಒಂದು ಕಷ್ಟದ ಸಿಚುವೇಶನ್ನಿಂದ ಹೊರಗೆ ಬರ್ಬೋದು ಅಲ್ವಾ? ನಿಮಗೂ ಹಾಗೆ ಅನಿಸುತ್ತಾ? ಅನಿಸಿದ್ರೆ ಬರ್ತ್ ಕಳಿಸಿ.

ಯುವಧ್ವನಿ ಕಾರ್ಯಕ್ರಮದಲ್ಲಿ ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಕಮ್ಯುನಿಕೇಷನ್ ಸ್ಕಿಲ್ ಆಯಿತು, ಪ್ರಾಬ್ಲಮ್ ಸಾಲ್ವಿಂಗ್ ಆಯಿತು, ಟೈಮ್ ಮ್ಯಾನೇಜ್ಮೆಂಟ್ ಆಯಿತು, ಟೀಮ್ ವರ್ಕ್ ಆಯಿತು. ಹಾಗೆಯೇ ಸೋದಾಗ ಮತ್ತೆ ಎದ್ದು ಗೆಲ್ಲಬೇಕು, ಆ ಕಾನ್ಫಿಡೆನ್ಸ್ ಅಥವಾ ಆತ್ಮವಿಶ್ವಾಸ ನಿಮ್ಮಲ್ಲಿರಬೇಕು, ಅದು ಒಂದು ಸ್ಕಿಲ್ ಅಂತ ಹೇಳಿದ್ದೆ. ಇದಾದಮೇಲೆ ಬರೋದೇ ಲೀಡರ್ಶಿಪ್ ಕ್ವಾಲಿಟಿ, ನಾಯಕತ್ವದ ಗುಣ. ಈ ನಾಯಕತ್ವದ ಗುಣ ಸುಮ್ಮನೆ ಬರೋದಿಲ್ಲ, ಇದಕ್ಕೆ ನೀವು ಸ್ವಲ್ಪ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇರಬೇಕು. ಯಾವುದೇ ಒಂದು ಕಷ್ಟದ ಸಿಚುಯೇಷನ್ ಆಗಿರ್ಬೋದು, ಯಾವುದೋ ಪ್ರಾಬ್ಲಮ್ಸ್ ಬಂತು ಅಂದರೆ ನಿಮ್ಮ ಜೊತೇಲಿರೋರನ್ನ ಫಸ್ಟ್ ಮುಂದಕ್ಕೆ ಬಿಟ್ಬಿಡಬಾರ್ದಲ್ಲ, ಬಿಟ್ಬಿಡೋದಲ್ಲ. ನೀವು ಅದನ್ನು ಫಸ್ಟ್ ಫೇಸ್ ಮಾಡೋಂಥ ಕಾನ್ಫಿಡೆನ್ಸ್ ಆಗಲಿ, ಆ ಧೈರ್ಯ ನಿಮ್ಮಲ್ಲಿರಬೇಕು, ಆ ನಾಲೆಡ್ಜ್ ನಿಮಗಿರಬೇಕು. ಏನೇ ಆದರೂ ನಾನು ಫೇಸ್ ಮಾಡ್ತೀನಿ, ನನ್ನ ಜೊತೇಲಿರೋರನ್ನ ಕಷ್ಟಕ್ಕೆ ತಳ್ಳೋದಿಲ್ಲ ಅನ್ನುವಂಥ ಗುಣ ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಜೊತೆಗಿರೋರೇ, ಏಯ್ ಇವ್ರು ನಮ್ಮ ಟೀಮ್ಗೆ ಲೀಡರ್ ಆಗ್ಬೋದು, ಇವರು ನಮಗೆ ಲೀಡರಾಗಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಆ ಒಂದು ಗುಣ ಕೂಡ ನಿಮ್ಮ ಕರಿಯರಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲಾಗಿ ಮಾರ್ಪಾಡಾಗತ್ತೆ. ಇನ್ನು ಅಡಾಪ್ಟಬಿಲಿಟಿ, ಹೊಂದಿಕೊಳ್ಳುವಿಕೆ. ಈಗ ನೀವು ಕೆಲಸದಿಂದ ಕೆಲಸಕ್ಕೆ ಚೇಂಜ್ ಮಾಡ್ತಾ ಇರ್ತೀರಾ, ಕೆಲಸದ ವಾತಾವರಣ ಚೇಂಜ್ ಆಗುತ್ತೆ, ಅಥವಾ ನೀವು ಕೆಲಸ ಮಾಡ್ತಿರೋ ಬಾಸ್ ಚೇಂಜ್ ಆಗ್ಬೋದು, ನಿಮ್ಮ ಟೀಮ್ ಲೀಡ್ ಚೇಂಜ್ ಆಗ್ಬೋದು, ನಿಮ್ಮ ಕೊಲೀಗ್ಸ್ ಚೇಂಜ್ ಆಗ್ತಾ ಇರ್ತಾರೆ. ಹಾಗಾಗಿ ಅವರೆಲ್ಲರ ಜೊತೆ ಹೊಂದಿಕೊಳ್ಳುವಂತಹ ಗುಣ ನಿಮ್ಮಲ್ಲಿರಬೇಕು ಅಲ್ವಾ? ಹಾಗೆಯೇ ಇನ್ನೂ ಒಂದೆರಡು ಸಾಫ್ಟ್ ಸ್ಕಿಲ್ಸ್ ಇದೆ, ಹೇಳ್ತೀನಿ ಈ ಗೀತೆಯ ನಂತರ.

ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಯುವ ಧ್ವನಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಅಥಣಿ ಚಂದ್ರಕಾಂತ್ ಅವರು ಹೇಳ್ತಿದ್ದಾರೆ, ಇವತ್ತಿನ ವಿಷಯ ತುಂಬ ಚೆನ್ನಾಗಿದೆ. ನಿಜಕ್ಕೂ ಶಿಕ್ಷಣ ಪದ್ಧತಿಯಲ್ಲಿ ಬಹಳಷ್ಟು ತತ್ವಗಳು ಇದೆ, ಇದನ್ನು ಎದುರಿಸೋ ಶಕ್ತಿ ಜನರಲ್ಲಿಲ್ಲ. ಕೂಲಿ ಮಾಡುವವರು 1,000 ರೂಪಾಯಿ ಪಗಾರ ತಗೊಳ್ತಾರೆ ದಿನಕ್ಕೆ, ಆದರೆ ಕಲಿತವರು ಕೆಲಸ ಇಲ್ಲದೆ ನೌಕರಿಗಾಗಿ ಪ್ರತಿದಿನ ಅಲ್ದಾಡುವಂಥ ಸ್ಥಿತಿ ಬಂದಿದೆ. ಯಾಕಂದರೆ ಅವ್ರಿಗೆ ಯಾವ ಅನುಭವನೂ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ನಮಸ್ತೆ ಮೇಡಮ್, ಸಾಫ್ಟ್ ಸ್ಕಿಲ್ ಮೊದಲು ಸಂವಹನ ಕೌಶಲ್ಯ ಬಹಳ ಮುಖ್ಯ. ಇಂದಿನ ಯುವಕರಲ್ಲಿ ಇದೇ ದೊಡ್ಡ ಸಮಸ್ಯೆಯಾಗಿದೆ. ಯಾವುದೇ ಮಲ್ಟಿನ್ಯಾಷನಲ್ ಕಂಪನಿಗೆ ಉದ್ಯೋಗ ಅರಸಿ ಹೊರಟರೂ ಕೂಡ ಅದಕ್ಕೆ ಮೇನ್ ಬೇಕಾಗಿರೋದೇ ಕಮ್ಯುನಿಕೇಷನ್ ಸ್ಕಿಲ್. ಸೊ ಇದರಿಂದಲೇ ಮೌಖಿಕ ಪರೀಕ್ಷೆಯಲ್ಲಿ ಜಯ ಗಳಿಸೋದು ನಮ್ಮ ಯುವಕರಿಗೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಇವತ್ತಿನ ಯುವಧ್ವನಿ ಅವರಿಗೆ ಒಂದು ಕಿವಿಮಾತು ಹೇಳಿದಂತಿದೆ ಅಂತಿರೋದು ವೆಂಕಟೇಶ್ ಅವರು ತೂಬಿನಕೆರೆ ಮಾಡ್ಯದಿಂದ. ಸಮಯ 8:54 ಆಗೋಯಿತು. ಸೊ ಯುವಧ್ವನಿ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಬರ್ತಾಯಿತು. ಯಾವುದೇ ಸಾಫ್ಟ್ ಸ್ಕಿಲ್ಸ್ ಇರಲಿ, ಏನೇ ಇರಲಿ, ನಿಮ್ಮಲ್ಲಿ ಒಂದು ಅಚಲವಾದ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಅಥವಾ ಒಂದು ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಇದ್ದರೆ, ನಾನು ಏನಾದರೂ ಮಾಡ್ತೀನಿ, ಏನನ್ನಾದರೂ ಸಾಧಿಸ್ತೀನಿ, ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡು ಒಂದಷ್ಟು ದುಡ್ದು ನನ್ನ ತಂದೆ ತಾಯಿಯರನ್ನ ಅಥವಾ ನನ್ನನ್ನು ನಂಬಿದವ್ರನ್ನ ನನ್ನ ಕುಟುಂಬವನ್ನು ನಾನು ಸಾಕ್ತೀನಿ, ನಾನು ಜೀವನದಲ್ಲಿ ಒಬ್ಬ ಒಳ್ಳೆ ಪ್ರಜೆಯಾಗಿ ಬಾಳ್ತೀನಿ ಅನ್ನುವಂಥ ಒಂದು ನಂಬಿಕೆ ನಿಮ್ಮಲ್ಲಿರಬೇಕು. ಆ ನಂಬಿಕೆ ನಿಮ್ಮಲ್ಲಿ ಗಟ್ಟಿಯಾಗಿದ್ದರೆ ಆ ಸಾಫ್ಟ್ ಸ್ಕಿಲ್ಸ್ಗಳು, ನಾಲೆಡ್ಜು ಅಥವಾ ಬೇರೆ ಬೇರೆ ಕೋರ್ಸ್ಗಳು ಖಂಡಿತವಾಗಿಯೂ ನಿಮಗೆ ವಲಿಯತ್ತೆ. ನೀವು ಅದನ್ನು ಕಲಿತು ಸಾಧಿಸ್ಬೋದು ಅಂತ ಹೇಳ್ತಾ ಪ್ರತಿಯೊಬ್ಬ ಯುವಕ ಯುವತಿಯರಿಗೆ, ಯುವ ಜನತೆಗೆ, ಯುವ ಧ್ವನಿ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ಪ್ರೀತಿಯ ಕೇಳುಗರಿಗೆ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡ ಕೆಲಸಗಳು ಸುಗಮವಾಗಿ ಸಾಗಲಿ, ಯಶಸ್ಸು ನಿಮ್ಮದಾಗಲಿ ಅಂತ ಹೇಳ್ತಾ, ಜೀವನದಲ್ಲಿ ಏನೇ ಆಗಲಿ ನಗ್ತಾ ಇರಿ, ಯಾವುದೇ ಕಾರಣಕ್ಕೂ ನಿಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಂಡು ಕುಗ್ಗಬೇಡಿ, ಜೀವನವನ್ನು ಕಳ್ಕೋಬೇಡಿ. ಜೀವನ ತುಂಬಾ ಅತ್ಯಮೂಲ್ಯವಾದದ್ದು ಅಂತ ಹೇಳ್ತಾ ಇವತ್ತಿನ ಯುವಧ್ವನಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಮಾತಿಗೆ, ಹಾಡಿಗೆ, ಮಾಹಿತಿಗೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ ಜೆ ಸ್ವಾತಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 9:15. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲ ಗೀತೆ ಮೂಡಿ ಬರ್ತಿದೆ ಹಾತ್ ಕಿ ಸಫಾಯತ್ ಚಿತ್ರದಿಂದ. ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಅದಾದ ಮೇಲೆ ಹಮ್ ಆಪ್ಕೆ ಹೈ ಕೌನ್ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿರೋ ಗೀತೆ ಮೂಡಿ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳನ್ನು ಕೇಳಿ ಎಂಜಾಯ್ ಮಾಡಿ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಮುಂದಿನ ಗೀತೆ ಸ್ಲಮ್ ಡಾಗ್ ಮಿಲಿಯನೇರ್ ಚಿತ್ರದಿಂದ. ಗುಲ್ಸರ್ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ ಸಂಯೋಜನೆ ಇದೆ. ಸುಖವಿಂದರ್ ಸಿಂಗ್, ತನ್ವೀಶ, ಮಹಾಲಕ್ಷ್ಮಿ ಅಯ್ಯರ್, ಸಾಕಷ್ಟು ಜನ ಸಂಗಡಿಗರು ಈ ಗೀತೆಯನ್ನು ಹಾಡಿದ್ದಾರೆ. ಅದಾದ ನಂತರ ತಾಳ್ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆ ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ.

ಮುಂದಿನ ಗೀತೆ ಮೂಡಿ ಬರ್ತದೆ ದ ಫ್ಯಾಮಿಲಿ ಸ್ಟಾರ್ ಚಿತ್ರದಿಂದ. ಹರ್ಜಟ್ಕಾರ್ ಅವರು ಈ ಗೀತೆಯನ್ನು ಹಾಡಿದ್ರೆ ರಶ್ಮಿ ವಿರಾಗ್ ಅವರ ಸಾಹಿತ್ಯ, ಗೋಪಿ ಸುಂದರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಮುಂದಿನ ಗೀತೆ ದಿಲ್ ಸೇ ಚಿತ್ರದಿಂದ ಲತಾ ಮಂಗೇಶ್ಕರ್ ಹಾಗೂ ಎಂಸಿ ಶ್ರೀಕುಮಾರ್ ಹಾಡಿದರೆ. ಗುಲ್ಜಾರ್ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಿರ್ಮಲಾ ಅವರು ಹಾಡುಗಳೆಲ್ಲ ಸೂಪರ್ ಸ್ವಾತಿ ಮೇಡಮ್ ಅಂತ ಸಂದೇಶ ಕಳಿಸಿದ್ರೆ, ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಚಂದದ ಹಾಡುಗಳನ್ನು ಕೇಳಿ ಖುಷಿಯಾಯಿತು ಅಂತಿರೋದು ಮಮತಾ ಮೇಘ ಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ. ಅಥಣಿಯಿಂದ ಚಂದ್ರಕಾಂತ್ ಅವರು ಕೂಡ ಹಾಡುಗಳನ್ನು ಕೇಳಿ ತುಂಬ ಖುಷಿಯಾಯಿತು, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಕೊನೆಯ ಗೀತೆ ಮೂಡಿ ಬರ್ತಿದೆ, ಛತ್ರಪತಿ ಚಿತ್ರದಿಂದ ಆಶಾಕಿಂಗ್ ಹಾಗೂ ಪಾಲಕ್ ಮುಚ್ಚಲ್ ಅವರು ಹಾಡಿದ್ದಾರೆ. ಮಯೂರ್ ಪುರಿ ಅವರ ಸಾಹಿತ್ಯ, ತನಿಷ್ ಬಾಗ್ಚಿ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಪ್ರೇಮಲತಾ ವಜ್ರದ್ಯುತಿ ಬಿದ್ರಹಳ್ಳಿಯಿಂದ ತುಂಬಾ ಒಳ್ಳೆಯ ನಿರೂಪಣೆಯೊಂದಿಗೆ ಸುಂದರ ಹಾಡುಗಳನ್ನು ಪ್ರಸಾರ ಮಾಡ್ತೀರಾ. ನಮಗೆ ಬೆಳಗಿನ ಕೆಲಸದ ಆಯಾಸವೆಲ್ಲ ಮಾಯವಾಯಿತು ಅಂತ ಸಂದೇಶ ಕಳಿಸಿದ್ರೆ, ಕೌಸಲ್ಯ ಬನಶಂಕರಿಂದ ದಿಲ್ಸೆ ಚಿತ್ರದ ಹಾಡು ಸೂಪರ್ ಆಗಿತ್ತು, ಖುಷಿಯಾಯಿತು ಅಂತಿದ್ದಾರೆ. ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಸೂಪರ್ ಸಾಂಗ್ಸ್ ಮೇಡಮ್ ಅಂತ ಸಂದೇಶ ಕಳಿಸಿದ್ದಾರೆ. ಸಮಯ ಇನ್ನೇನು 10 ಗಂಟೆ ಆಗ್ತಾ ಇದೆ. ಆಕಾಶವಾಣಿಯ ಸುದ್ದಿ ಮುಖ್ಯಾಂಶ ಕೇಳಿದ್ಮೇಲೆ ಪ್ರೇಮ ನಿನಾದದಲ್ಲಿ ಒಂದು ಒಳ್ಳೆಯ ವಿಷಯ ಜೊತೆಯಾಗ್ತೀನಿ. ಕಾಯ್ತಾ ಇರಿ, ಟ್ಯೂನ್ ಮಾಡಿಕೊಂಡು ಕೇಳ್ತಾ ಇರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
2: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐನ ಕೇಂದ್ರೀಯ ನಿರ್ದೇಶಕ ಮಂಡಳಿಯ 623ನೇ ಸಭೆ ಮುಂಬೈನಲ್ಲಿ ಇಂದು ನಡೆಯಿತು. 2025-26 ಲೆಕ್ಕದ ವರ್ಷಕ್ಕೆ ಸಂಬಂಧಿಸಿದಂತೆ 2.86 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ವರ್ಗಾಯಿಸಲು ಸಭೆ ಅನುಮತಿ ನೀಡಿದೆ. ಪ್ರಧಾನಮಂತ್ರಿ ವಿದ್ಯುಕ್ತ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಯೋಜನೆಯ ಸಾಲ ಸಂಪರ್ಕಿತ ಸಹಾಯಧನ ಘಟಕದ ಅಡಿ 196,000 ಅಧಿಕ ಕಿರು ಉದ್ದಿಮೆದಾರರಿಗೆ ನೆರವು ನೀಡಲಾಗಿದೆ ಎಂದು ಆಹಾರ ಸಂಸ್ಕರಣಾ ಕೈಗಾರಿಕೆಯ ಜಂಟಿ ಕಾರ್ಯದರ್ಶಿ ದೇವೇಶ್ ದೇವಲ್ ತಿಳಿಸಿದ್ದಾರೆ. ಮಣ್ಣಿನ ಆರೋಗ್ಯ, ಸಮತೋಲಿತ ರಸಗೊಬ್ಬರ ಬಳಕೆ ಮತ್ತು ಸುಸ್ಥಿರ ಕೃಷಿಯ ಮೇಲೆ ಕೇಂದ್ರೀಕರಿಸುವ ಖೇತ್ ಬಚಾವೋ ಅಭಿಯಾನವು 2.71 ಕೋಟಿ ನಾಗರಿಕರನ್ನು ತಲುಪಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಮೂಲಕ 100 ಕೋಟಿಗೂ ಅಧಿಕ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗೆ ಯಶಸ್ವಿಯಾಗಿ ಸಂಪರ್ಕಿಸುವ ಮೂಲಕ ಮಹತ್ವದ ಸಾಧನೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಬೆಂಗಳೂರು ದಕ್ಷಿಣ ನಗರಪಾಲಿಕೆ ವ್ಯಾಪ್ತಿಯ ಜಯನಗರ ವಾಣಿಜ್ಯ ಸಂಕೀರ್ಣದ ಸಮಗ್ರ ನವೀಕರಣ, ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಆಡಳಿತಾತ್ಮಕ ಸುಧಾರಣೆಗಳ ವಿಸ್ತರಣೆಗೆ ಸಂಬಂಧಿಸಿದಂತೆ ಪಾಲಿಕೆ ಆಯುಕ್ತ ಕೆಎನ್ ರಮೇಶ್ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ 28ರಿಂದ ಜುಲೈ 1ರವರೆಗೆ 4 ದಿನಗಳ ಕಾಲ ನಡೆಯಲಿರುವ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದ ಅವಧಿಯಲ್ಲಿ 5 ವರ್ಷದೊಳಗಿನ 11,34,988 ಮಕ್ಕಳಿಗೆ ಪಲ್ಸ್ ಪೋಲಿಯೋ ನೀಡುವ ಗುರಿ ಹೊಂದಲಾಗಿದೆ ಎಂದು ಪ್ರಾಧಿಕಾರದ ಮುಖ್ಯ ಆರೋಗ್ಯ ಅಧಿಕಾರಿ ಡಾ ಎಸ್ಎಸ್ ಮದನಿ ತಿಳಿಸಿದ್ದಾರೆ. ಪೂರ್ವ ಮಧ್ಯಪ್ರದೇಶ, ಪೂರ್ವ ಉತ್ತರ ಪ್ರದೇಶ ಹಾಗೂ ವಿದರ್ಭಗಳಲ್ಲಿ ನಾಳೆ ತೀವ್ರ ಬಿಸಿಗಾಳಿ ವಾತಾವರಣ ಇರುವ ನಿರೀಕ್ಷೆ ಇದ್ದು ಈ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ನೀಡಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ನೀಡಿದ 256 ರನ್ಗಳ ಗುರಿ ಬೆನ್ನತ್ತಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇತ್ತೀಚಿನ ವರದಿಯಂತೆ 4.1 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ 59 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಪ್ರೀತಿಯ ಆತ್ಮೀಯವಾದ ಸ್ವಾಗತ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ. ಇವತ್ತಿನ ಪ್ರೇಮ ನಿನಾದದ ವಿಷಯ ಏನು ಗೊತ್ತಾ? ಮನುಷ್ಯನಿಗೆ ನಾನು ನಂದು ಅನ್ನೋದು ಸ್ವಲ್ಪ ಜಾಸ್ತಿ ಅಲ್ವಾ? ಎಷ್ಟೇ ದೊಡ್ಡವರಾದರೂ ಕೂಡ ನಂದು ಅನ್ನೋದೊಂದು ಪುಟಾಣಿ ಸ್ವಾರ್ಥ ಮನುಷ್ಯನಿಗೆ ಹೆಚ್ಚೇ ಇರುತ್ತೆ. ಇನ್ನು ಈ ಮದುವೆ ಅನ್ನೋದು ತುಂಬ ಅತ್ಯಮೂಲ್ಯವಾದ ಬಂಧನ. ಸೊ ಅದು ಬಂಧನ ಅಲ್ಲ, ಅದು ಬಂಧ. ಈ ಮದುವೆ ಆದಮೇಲೆ ಈ ಹೆಣ್ಮಕ್ಳಿಗೆ ಎಷ್ಟೇ ಗಂಡನ ಮನೆ ಅಂತ ಅಂದ್ರೂ ತವ್ರ ಮನೆ ಅಂದರೆ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ. ಸೊ ತವ್ರ ಮನೆ ಕಡೆಯವರು ಅಂತ ಅಂದರೆ ನಮ್ಮ ಕಡೆಯವರು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನು ಗಂಡಸರಿಗೆ ಗಂಡು ಮಕ್ಕಳಿಗೆ ಸೊ ಅವ್ರಿಗೆ ಅವ್ರ ಕಡೆಯವರು ಅಂತ ಒಂದು ಇರುತ್ತೆ. ಎಷ್ಟೋ ಸಲ ಗಂಡ ಹೆಂಡತಿಯರಲ್ಲಿ ಅವ್ರ ನಿಮ್ಮ ಕಡೆಯವ್ರು ಬಂದಿದ್ದಾರೆ ನೋಡು ಅಂತ ಹೇಳ್ತಾರೆ, ಅಥವಾ ನಿಮ್ಮ ಕಡೆ ಫಂಕ್ಷನ್ ನಡೀತಾ ಇದೆ ನೀವು ಹೋಗಲ್ವಾ ಅಂತ ಹೀಗೆ ಮಾತಾಡ್ತಾ ಇರ್ತಾರೆ. ಸೊ ಚೆನ್ನಾಗಿದ್ದಾಗ ಎಲ್ಲ ಸರಿ ಇರುತ್ತೆ, ಆದರೆ ಏನಾದರೂ ಜಗಳ ಆದಾಗ, ಏನಾದರೂ ಗಲಾಟೆ ಆದಾಗ ನಿಮ್ಮ ಕಡೆಯವರು ಹೀಗೆ, ನಿಮ್ಮ ಕಡೆಯವರು ಹೀಗೆ ಅಂತ ಅವರವರ ಕಡೆ ಅಂದರೆ ಹೆಣ್ಮಕ್ಳು ಅವರ ತವ್ರ ಮನೆ ಕಡೆ ಗಂಡಸರು ಹೆಣ್ಮಕ್ಳಿಗೆ ರೇಗಿಸ್ತಾ ಇದ್ರೆ, ಅಥವಾ ಗಂಡಂದ್ರಿಗೆ ಗಂಡನ ಮನೆ ಕಡೆ ಹೆಂಡತಿ ಈ ಥರ ಏನೋ ಒಂದು ತಪ್ಪನ್ನ ಎತ್ತಿ ತೋರಿಸೋದು ಆ ಥರದ್ದೆಲ್ಲ ನಡೀತಾ ಇರತ್ತೆ. ಸೊ ನಿಮ್ಮ ಮನೆಯಲ್ಲಿ ಹೇಗೆ ಹೆಂಡತಿ ಮನೆಯವ್ರು ತವ್ರ ಮನೆಯವ್ರ ಕಡೆ ಬಂದಾಗ, ಹೆಂಡತಿ ಮನೆಯವ್ರ ಕಡೆ ಬಂದಾಗ ಗಂಡಂದರು ಚೆನ್ನಾಗಿ ನೋಡ್ಕೊಳ್ತೀರಾ, ಅಥವಾ ಚೆನ್ನಾಗಿ ಮಾತಾಡ್ತೀರಾ, ಅಥವಾ ಯಾವ ಥರ ಟ್ರೀಟ್ ಮಾಡ್ತಾರೆ, ಅಥವಾ ಗಂಡನ ಮನೆ ಕಡೆಯವ್ರು ಬಂದಾಗ ಹೆಂಡತಿ ಎಂದರು ಹೇಗೆ ಟ್ರೀಟ್ ಮಾಡ್ತಾರೆ, ಯಾವ ಥರ ಈ ವಿಷಯಕ್ಕೆ ಯಾವತ್ತಾದರೂ ಕೋಳಿ ಜಗಳ ಆಗಿದೆಯಾ ಅಥವಾ ಏನಾದರೂ ಮನಸ್ತಾಪ ಬಂದಿದೆಯಾ, ಇವತ್ತಿನ ವಿಷಯ ಇದು. ಸೊ ನಿಮ್ಮ ಮನೆಯಲ್ಲಿ ಅವ್ರ ಕಡೆ ಫಂಕ್ಷನು, ಇವ್ರ ಕಡೆ ಫಂಕ್ಷನು, ಅವ್ರ ಮನೆ ಕಡೆ ನೆಂಟರು ಈ ಥರದ್ದೆಲ್ಲ ಬಂದಾಗ ಯಾವ ಥರ ಹ್ಯಾಂಡಲ್ ಮಾಡ್ತೀರಾ, ಹೇಗಿರುತ್ತೆ ಆ ಸಿಚುವೇಶನ್ನು, ಅದಕ್ಕೋಸ್ಕರ ಏನಾದರೂ ಪಟಾಪಟಿ ಜಗಳ ನಡೀತಾ ಇರುತ್ತಾ, ಇದೆಲ್ಲದನ್ನು ಬರ್ದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029 9489 ಅಂತ ಹೇಳ್ತಾ ನಿಮ್ಮ ಹಾಸ್ಯ ಮಿಶ್ರಿತ ಜಗಳದ ಕಥೆಯನ್ನು ಅಥವಾ ಮನಸ್ತಾಪ ಅಥವಾ ಏನೋ ಒಂದು ಕಥೆಯನ್ನು ಕೇಳೋದಕ್ಕೆ ನಾನಂತೂ ನಿಮ್ಮ ಜೊತೆಯಾಗಿರ್ತೀನಿ, ನಿಮ್ಮ ಆರ್ಜೆ ಸ್ವಾತಿ. ಸದ್ಯಕ್ಕೆ ಮೊದಲ ಗೀತೆ ಮೂಡಿ ಬರ್ತಿದೆ. ಮೈಸೂರು ಮಲ್ಲಿಗೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ. ಕೆ ಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯ, ಸಿ ಅಶ್ವಥ್ರವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ದೀರಾ. ಖಂಡಿತವಾಗಿಯೂ ಇದರಿಂದ ಗೊತ್ತಾಗ್ತದೆ ನಿಮ್ಮ ಮನೆಯಲ್ಲೂ ಕೂಡ ಈ ಥರ ಒಂದು ಹಾಸ್ಯದ ಸಿಚುವೇಶನ್ನು ಅಥವಾ ಈ ಥರ ಯಾವುದೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀವು ಸಿಕ್ಕಾಕೊಂಡಿರ್ತೀರಾ ಅಂತ. ನಮ್ಮ ಮನೆಯಲ್ಲಿ ಈ ಸಮಸ್ಯೆ ಇಲ್ಲ, ಯಾಕಂದರೆ ನನ್ನಕ್ಕೆ ನಮ್ಮ ತಂದೆಯ ತಂಗಿಯ ಮಗಳು, ಸೊ ನನ್ನ ಕಡೆಯವರೆಲ್ಲ ಅವಳ ಕಡೆಯವರೇ. ಮದುವೆಯಾದ ಹೊಸದರಲ್ಲಿ ಒಂದೇ ಬೀದಿಯಲ್ಲಿ ನಮ್ಮ ತಂದೆ ಮನೆ ಮಾವನ ಮನೆ ಎರಡೂ ಇತ್ತು. ತವರಿಗೆ ಕಳಿಸೋ ಚಿಂತೆ ಖರ್ಚು ಏನೂ ಇರಲಿಲ್ಲ ಅಂತಿರೋದು ಪದ್ಮನಾಭಡಿ ಹನುಮಂತನಗರ ಬೆಂಗಳೂರಿನಿಂದ. ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ ಇಂದಿನ ವಿಷಯ ತುಂಬ ಚೆನ್ನಾಗಿದೆ ಮೇಡಮ್. ರಾತ್ರಿ ಪ್ರೇಮ ಪಾಠದಲ್ಲಿ ಇದು ಕೂಡ ಒಂದು ಅಧ್ಯಾಯ. ನಮ್ಮ ತಂದೆ ತಾಯಿ ಕಡೆಯಿಂದ ಸಂಬಂಧಿಕರು ಬಂದಾಗ ಹೊಸ ಹೊಸ ಮಾದರಿಯ ಸಿಹಿ ಪದಾರ್ಥ ತಂದಿರ್ತೀನಿ. ನನ್ನ ಹೆಂಡತಿ ಕಡೆಯಿಂದ ಸಂಬಂಧಿಕರು ಬಂದಾಗ ಕೂಡ ಇದೇ ರೀತಿ ಆರೈಕೆ ಮಾಡಿರ್ತೀನಿ. ಆದರೂ ಕೂಡ ನನ್ನ ಶ್ರೀಮತಿ ನಮ್ಮ ಕಡೆಯವರು ಬಂದಾಗ ನೀವೇನು ತರೋದಿಲ್ಲ ಅಂತ ಕೋಳಿ ಜಗಳ ಮಾಡ್ತಾರೆ. ಹೆಚ್ಚು ಪಾಲಿದು ಹೆಂಗಸರ ಸ್ವಭಾವ ಇರಬಹುದು ಮೇಡಮ್ ಅಂತ ಹೇಳ್ತಿದ್ದಾರೆ. ಭೀಮರಾವ್ ನ್ಯೂ ಜೆರ್ಸಿ ಅಮೇರಿಕಾದಿಂದ. ನಮ್ಮ ಮನೆಯಲ್ಲಿ ಯಾವುದೇ ಥರದ ಭೇದ ಭಾವ ಇಲ್ಲದೆ ಇಬ್ಬರ ಮನೆಯವರನ್ನು ಸಮಾನವಾಗಿ ಕಾಣ್ತೀವಿ. ಅವರೇನಾದರೂ ಜಂಬ ಅಥವಾ ಈಗೋ ತೋರಿಸಿದ್ರೆ ನಾವು ಹಾಗೆ ಮಾಡಬೇಕಲ್ವಾ ಮೇಡಮ್ ಅಂತ ಅವ್ರು ಹೇಳ್ತಿದ್ದಾರೆ. ನಮಸ್ತೆ ಕುಮಾರಸ್ವಾಮಿ ಮೈಸೂರಿನಿಂದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಕೊಟ್ಟಿರುವಂಥ ವಿಷಯ ತುಂಬ ಚೆನ್ನಾಗಿದೆ. ನಾನು ಮದುವೆಯಾಗಿ ನನ್ನ ಸಂಸಾರ ಜೀವನದಲ್ಲಿ ನಮ್ಮ ಮನೆಯವರು ಗಂಡನ ಮನೆಗೆ ಹೆಚ್ಚು ಆದ್ಯತೆ ಕೊಡ್ತಿದ್ರು. ಈಗಿನವರು ಇತ್ತೀಚಿನವರಲ್ಲಿ ನಮ್ಮ ಹೆಂಡತಿ ಮನೆ ಕಡೆ ಬಂದರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಖುಷಿ ಖುಷಿಯಾಗಿರೋದು ಮಾಡ್ತಾರೆ. ನಮ್ಮ ಮನೆಯಲ್ಲಿ ಅಣ್ಣನ ಮನೆ, ಅಣ್ಣ, ತಮ್ಮ, ತಂಗಿ ಯಾರೇ ಬರಲಿ ಅವರೆಲ್ಲರನ್ನು ಪ್ರೀತಿಯಿಂದನೇ ಖುಷಿ ಖುಷಿಯಾಗಿ ಚೆನ್ನಾಗಿ ನೋಡಿಕೊಂಡು ಕಳಿಸ್ತಾರೆ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಜನ ಸಂದೇಶ ಕಳಿಸ್ತಾ ಇದ್ದೀರಾ. ಖಂಡಿತವಾಗಿಯೂ ಎಲ್ಲರ ಸಂದೇಶ ಓದ್ತೀನಿ ಈ ಗೀತೆಯ ನಂತರ.

ಶಾಂತಾಚಾರ ಬಡಗೆರೆ ಹೊಕ್ಕನೂರು ಹರಿಹರದಿಂದ ಹೇಳ್ತಿದ್ದಾರೆ. ಪ್ರೇಮನಿನದ ಕಾರ್ಯಕ್ರಮದ ಹೆಸರೇ ಅಷ್ಟು ಚಂದ, ಇಂಪಾದ ಪ್ರೇಮ ಗೀತೆ ಕೇಳ್ತಾ ಕೂತ್ರೆ ಹಗಲಿಡೀ ದುಡಿದ ಆಯಾಸ ಎಲ್ಲ ಮರೆತು ಸಮಯ ಸರಿಯೋದೇ ಗೊತ್ತಾಗಲ್ಲ. ಹಳೆಯ ಮಧುರ ಗೀತೆಗಳು ಮನಸ್ಸನ್ನು ತಿಳಿಗೊಳಿಸೋದೇ ಒಂದು ಅದ್ಭುತ ಶಕ್ತಿ ಇದೆ. ಇನ್ನು ಈ ದಾಂಪತ್ಯದ ವಿಷಯದಲ್ಲಿ ಈ ಮಧುರವಾದ ಜಗಳ ಇದ್ದೇ ಇರುತ್ತೆ. ನಿನಗಿಂತ ನನಗೆ ನಿನ್ನ ಮೇಲೆ ಪ್ರೀತಿ ಹೆಚ್ಚು ಅಥವಾ ನನ್ನ ಸಂಬಂಧವೇ ದೊಡ್ಡದು ಅನ್ನೋದು ಇಬ್ಬರೂ ವಾದಿಸ್ತಾ ಇರ್ತಾರೆ. ಈ ಥರದ ಸಣ್ಣ ಪುಟ್ಟ ಮುನಿಸು ಜಗಳ ಸಂಸಾರದ ಸೊಗಸನ್ನು ಹೆಚ್ಚಿಸುತ್ತೆ ಹೊರತು ಕಡಿಮೆ ಮಾಡಲ್ಲ. ಉಪ್ಪಿಗಿಂತ ರುಚಿ ಇಲ್ಲ, ಮುನಿಸಿಗಿಂತ ಸುಖವಿಲ್ಲ ಎಂಬಂತೆ ಗಂಡ ಹೆಂಡತಿ ನಡುವೆ ಇಂತಹ ಪ್ರೀತಿಯ ತಕರಾರು ಇರಲೇಬೇಕು. ಅದು ಅವರ ನಡುವೆ ಇರುವ ಗಾಢವಾದ ನಂಬಿಕೆ ಹಕ್ಕನ್ನು ತೋರ್ಪಡಿಸುತ್ತೆ. ಪರಸ್ಪರ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದ ಜೀವಗಳ ನಡುವೆ ಮಾತ್ರ ಇಂತಹ ಚಂದದ ಜಗಳಗಳು ಸಾಧ್ಯ. ಪ್ರೇಮ ಗೀತೆಗಳ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಸುಂದರ ಯೋಚನೆಯೊಂದಿಗೆ ಕಳೆಯುವ ರಾತ್ರಿ ನಿಜಕ್ಕೂ ಧನ್ಯ ಮೇಡಮ್ ಅಂತ ಹೇಳ್ತಿದ್ದಾರೆ. ಸೊ ತೀರ್ಥೇಶ್ವರು ಚನ್ನಪಟ್ಟಣ

ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಸ್ವಾತಿ ಮೇಡಮ್, ಸೂಪರ್ ಆಗಿ ಬುಡಿ ಬರ್ತಿದೆ ಅಂತಿದ್ರೆ, ಹಾಯ್ ಮೇಡಮ್, ದೀಪಾ ಬೆಂಗಳೂರು ಅತ್ತಿಬೆಲೆಯಿಂದ. ನಮ್ಮ ಮನೆಯವರು ನಮ್ಮ ತಂದೆಯನ್ನು ಜಂಪಿಂಗ್ ಸ್ಟಾರ್ ಅಂತ ರೇಗಿಸ್ತಾರೆ ಇರ್ತಾರೆ. ಯಾಕಂದರೆ ನಮ್ಮ ತಂದೆ ಮೇಲೆ ರೂಮ್ ಇದೆ, ಅದರ ಕೆಳಗೆ ಮೇಲೆ ಹೋಗಲಿಕ್ಕೆ ಮೆಟ್ಟಲು ಮಾಡಿಸಿಲ್ಲ ಹಾಗಾಗಿ ಅಂತ ಹೇಳ್ತಾ ಇದ್ದಾರೆ. ಮಹೇಶ್ ಹೊಸೂರು ಶಿಕಾರಿಪುರ ಅವರು, ನಮ್ಮ ಮನೆಯಲ್ಲಿ ಅವರ ಕಡೆಯವರು ನಮ್ಮ ಕಡೆಯವರು ಅನ್ನೋ ಭೇದ ಭಾವ ಇಲ್ಲ. ಯಾರೇ ನೆಂಟರು ಬಂದರೂ ಅವರನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದು ನಮ್ಮ ಮನೆಯ ಪಾಲಿಸಿ. ಯಾರೇ ಬಂದರೂ ಅವರನ್ನು ಕೀಳಾಗಿ ಕಾಣೋದು ಧರ್ಮ ಅಲ್ಲ ಅಲ್ವಾ? ಯಾರು ಬಂದರೂ ಅವರನ್ನು ಸಂತೋಷ ಪಡಿಸ್ಬೇಕು, ಮಾತಿನಲ್ಲಿ ನಯಾವಿನ್ಯ ಇರಬೇಕು, ಒಟ್ಟಿನಲ್ಲಿ ಒಳ್ಳೆ ಮನಸ್ಸಿರಬೇಕು ಅಂತ ಹೇಳ್ತಿದ್ದಾರೆ. ಕಲಬುರಗಿ ಜಿಲ್ಲೆಯಿಂದ ಕಡಗಂಚಿಯಿಂದ ಧರ್ಮಣ್ಣದಾನಿಯವರು, ನಮ್ಮ ಕಡೆಗೆ ಹೆಂಡತಿ ಕಡೆಯವರು ಮನೆಗೆ ಬಂದರೆ ಈಗ ಎಲ್ಲಿಲ್ಲದ ಪ್ರೀತಿ ಜಾಸ್ತಿ ಇರುತ್ತೆ, ಆದರೆ ಗಂಡನ ಕಡೆಯವರು ಬಂದಾಗ ಯಾಕೋ ತುಸು ನಿರಾಸೆ ಭಾವನೆ ಕಾಣುತ್ತೇವೆ, ನಾನು ಮಾತ್ರ ಸಮತೋಲನ ಕಾಪಾಡ್ಕೊಂಡು ಬರ್ತಿದ್ದೀನಿ ರೀ ಮೇಡಮ್ ಅಂತ ಅವ್ರು ಹೇಳ್ತಿದ್ದಾರೆ. ಸೇಡಂ ತಾಲೂಕು ಕೊಡಲದಿಂದ ಶಿವಲಿಂಗಯ್ಯ ಸ್ವಾಮಿ, ವಿಷಯ ತುಂಬ ಚೆನ್ನಾಗಿದೆ, ಹಾಡುಗಳು ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೌದತ್ತಿಯಿಂದ ಪ್ರಸನ್ನ, ಆಶಾ, ಪ್ರಜಕ್ತ, ಪ್ರತೀಕ್ಷಾ, ಟುಡೇ ಪ್ಲೀಟ್ ಸಾಂಗ್ಸ್ ವಾಸ್ ವೆರಿ ನೈಸ್ ಅಂತ ಸಂದೇಶ ಕಳಿಸಿದರೆ, ಗೋಕಾಕ್ ತಾಲೂಕಿನ ಬೈರನಹಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ನಿವೃತ್ತ ಸೈನಿಕರು, ಇವರು ಕೂಡ ಸಂದೇಶ ಕಳಿಸಿ ಪ್ರೇಮನಿನಾಥದ ಗೀತೆಗಳು ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮತ್ತಷ್ಟು ಮಗದಷ್ಟು ಸಂದೇಶ ಬರ್ತಾ ಇದೆ, ಎಲ್ಲರ ಸಂದೇಶ ಓದ್ತೀನಿ. ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ ಈ ಗೀತೆಯ ನಂತರ.

ಈ ಮದುವೆ ಅನ್ನೋದು ಜನ್ಮ ಜನ್ಮಗಳ ಅನುಬಂಧ, ಅದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಎಲ್ಲ ಹೇಳ್ತಾರೆ. ಮದುವೆ ಅನ್ನೋದು ಬರೀ ಒಂದು ಹುಡುಗ ಅಥವಾ ಹುಡುಗಿಗಾಗೋದಲ್ಲ, ಅದು ಎರಡು ಕುಟುಂಬಗಳ ಮಿಲನ. ಹುಡುಗನಿಗೆ ಹುಡುಗಿ ಮಾತ್ರ ಅವಳ ಜವಾಬ್ದಾರಿ ಆಗಲ್ಲ, ಹುಡುಗಿ ಮನೆಯವರು ಕೂಡ ಅವನ ಜವಾಬ್ದಾರಿ ಆಗತ್ತೆ. ಹಾಗೆಯೇ ಹುಡುಗಿಗೂ ಕೂಡ ಗಂಡನ ಮನೆ ಕೂಡ ತನ್ನ ಮನೆ ಅಂತ ಅನ್ಸ್ಕೊಳತ್ತೆ. ಅದಕ್ಕೇ ಆ ಮದುವೆಗೆ ಅಷ್ಟೊಂದು ಗೌರವ, ಯಾಕಂದರೆ ಅಲ್ಲಿ ಎರಡು ಜೀವ ಮಾತ್ರ ಒಂದಾಗಲ್ಲ, ಎರಡು ಕುಟುಂಬಗಳು ಒಂದಾಗತ್ತೆ ಅಂತ ಹೇಳ್ತಾರೆ. ಸೊ ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಯಾರ್ಯಾರು ಏನೇನು ಕಳಿಸಿದ್ದಾರೆ ಅಂತ ಹೇಳೋದಾದರೆ, ಅಂಜನ್ ಕುಮಾರ್ ಗೋವಿಂದ ರಾಜನಗರದಿಂದ ಹೇಳ್ತಿದ್ದಾರೆ, ಇಂತಹ ಜಗಳ ಸರ್ವೆ ಸಾಮಾನ್ಯ, ಮದುವೆ ಆದ ಹೊಸದರಲ್ಲಿ ಆಮೇಲೂ ಕೂಡ ಇದ್ದೇ ಇರುತ್ತೆ. ಅದಕ್ಕೆ ಕಾರಣ ಮನೆಯವರು ಕೂಡ ಹೌದು ಇದು ಕಷ್ಟ ಅನ್ಸಿದ್ರು ಸಾರ್ವಕಾಲಿಕ ಸತ್ಯ ಅಲ್ವಾ ಅಂತ ಹೇಳ್ತಿದ್ದಾರೆ. ಸ್ವಾತಿ ಮೇಡಮ್, ತಗೊಂಡಿರೋ ವಿಷಯ ತುಂಬ ಚೆನ್ನಾಗಿದೆ. ನಮ್ಮನೇಲಿ ಗಂಡಿನ ಮನೆಯವರು ಅಂತ ಭೇದ ಭಾವ ಏನು ಮಾಡೋದಿಲ್ಲ, ಇಬ್ಬರು ಚೆನ್ನಾಗಿ ನೋಡ್ಕೊಳ್ತೀವಿ, ನಮ್ಮದು ಕೋಳಿ ಜಗಳ ಅಂತೆಲ್ಲ ಏನಿಲ್ಲ, ಸುಂದರವಾಗಿದೆ ಅಂತಿರೋದು ಮಮತಾ ಮೇಘಧ್ರುವ, ಬಟ್ ಕೇಶವಪುರ ಹುಬ್ಬಳ್ಳಿಯಿಂದ. ನಮಸ್ಕಾರ ಪ್ರೀತಿಯ ನಿರೂಪಕರಿಗೆ, ಇವತ್ತಿನ ಟಾಪಿಕ್ ತುಂಬ ಇಷ್ಟ ಆಯಿತು. ಇವತ್ತಿನ ಟಾಪಿಕ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಆದರೂ ನನ್ನ ಸಂಸಾರದಲ್ಲೇ ಆಗಲಿ ಅಥವಾ ನನ್ನ ಹೆಂಡತಿ ಕುಟುಂಬದವರಿಂದಲೇ ಆಗಲಿ ಏನಾದರೂ ಸಮಸ್ಯೆ ಬಂತು ಅಂದರೆ ಜಗಳ ಗಲಾಟೆ ಮಾಡೋಷ್ಟು ಮಟ್ಟಿಗೆ ಹೋಗಲ್ಲ. ಅಕಸ್ಮಾತ್ ಜಗಳ ಮಾಡಿಕೊಂಡ್ರೆ ಬೆಳಿಗ್ಗೆ ಅದು ಒಬ್ರಿಗೊಬ್ರು ಮುಖ ನೋಡಲೇಬೇಕಲ್ವಾ, ಹಾಗಾಗಿ ನಾನೇ ಸೈಲೆಂಟಾಗಿ ಇದ್ಬಿಡ್ತೀನಿ ಮೇಡಮ್ ಅಂತ ಹೇಳ್ತಿದ್ದಾರೆ ರಾಜು ಚಿಕ್ಕ ಅಂಕನಹಳ್ಳಿಯಿಂದ. ಮೇಡಮ್, ಯಾರ ಮನೇಲಿ ಹೇಗೋ ಏನೋ ಗೊತ್ತಿಲ್ಲ, ನಮ್ಮ ಮನೇಲಂತೂ ನಮ್ಮ ಶ್ರೀಮತಿಯವರು ಆ ಥರ ಮಾಡೋದಿಲ್ಲ, ಅವರು ನಮ್ಮವರು, ಇವರು ನಮ್ಮವರು ಅಂತ ಹೇಳಿ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಂತಿರೋದು ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಕಾರ್ಯಕ್ರಮದ ಜೊತೆಗೆ ಹಾಡುಗಳು ಸೊಗಸಾಗಿದೆ ಮೇಡಮ್ ಅಂತಿರೋದು ನಿರ್ಮಲಾ ಅವರು. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ ವಿಷಯ ತುಂಬ ಚೆನ್ನಾಗಿದೆ, ಮದುವೆಯಾಗಿ 35 ವರ್ಷ ಆದರೂ ಇದುವರೆಗೂ ಒಂದು ಜಗಳ ಮುನಿಸಾಗಿ ಇಬ್ಬರು ಮಾಡಲಿಲ್ಲ, ತವರು ಮನೆಯವ್ರನ್ನಾಗಲಿ ಅತ್ತೆ ಮನೆಯವ್ರನ್ನಾಗಲಿ ತುಂಬ ಪ್ರೀತಿ ವಿಶ್ವಾಸ ಸ್ನೇಹದಿಂದ ನೋಡ್ಕೊಳ್ತೀವಿ. ಮದುವೆ ಅಂದರೆ ಎರಡು ಜೀವಗಳ ಮಿಲನವಲ್ಲ, ಎರಡು ಕುಟುಂಬಗಳ ಮಿಲನ ಅಂತಿರೋದು ಪಿ ಬಿಂದುಮತಿ ಯಲಹಂಕದಿಂದ. ಆನಂದ ಕುಲಕರ್ಣಿ ಸೊಲೆಪೇಟೆಯಿಂದ ಹೇಳ್ತಿದ್ದಾರೆ, ವಿಷಯದ ಕುರಿತು ಹೇಳೋದಾದರೆ ಸ್ವಾತಿ ಮೇಡಮ್, ನನ್ನ ಒಳಗೆ ತವರು ಮನೆಯವರು ಬಂದರೆ ಎಲ್ಲದ ಸಂತೋಷ ಉಲ್ಲಾಸ ಉತ್ಸಾಹ, ಆದರೆ ಯಜಮಾನರ ಸಂಬಂಧಿಕರು ಬಂದರೆ ಅಷ್ಟು ಉತ್ಸಾಹ ಇರೋದಿಲ್ಲ, ಕೇವಲ ಜನ ನಿಮಿತ್ತಕ್ಕೆ ಉಪಚಾರ ಆಡಂಬರ ಬರೀ ತೋರಿಕೆ, ಮರ್ಯಾದೆ ಪ್ರೀತಿ ಮಾತ್ರ ಗೊತ್ತಾ ಅಂತ ಹೇಳ್ತಿದ್ದಾರೆ. ಪ್ರಸಾರವಾಗ್ತಿರೋ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಕೂಡ ಸಂದೇಶ ಕಳಿಸಿದ್ದಾರೆ. ಸೊ ನಿಮ್ಮ ಮನೆಯಲ್ಲಿ ಹೇಗೆ ಏನು ಎಲ್ಲ ಸಂದೇಶ ಕಳಿಸಿ ಅಂತ ಹೇಳ್ತಾ ಈ ಸುಂದರವಾದ ಗೀತೆ ನಿಮ್ಮೆಲ್ಲರಿಗೋಸ್ಕರ.

ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಯಾರ್ಯಾರು ಏನೇನು ಕಳಿಸಿದ್ದೀರಾ ನೋಡೋದಾದರೆ, ವಾಣಿಶ್ರೀ ಅವರು ಧಾರವಾಡದಿಂದ, ಹಾಯ್ ರೀ ಸ್ವಾತಿ ಮೇಡಮ್ ಹೇಗಿದ್ದೀರಾ, ಪ್ರೇಮ ನಿನಾದಲ್ಲಿ ಮೂಡಿ ಬರ್ತಿರೋ ಹಾಡು ಬರೀ ಮೆಚ್ಚುಗೆ ಮಾತ್ರ ಅಲ್ಲ, ಮೆಚ್ಚಲೇಬೇಕಾದಂಥ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಾ, ಥ್ಯಾಂಕ್ಸ್ ಫಾರ್ ಡೆಡಿಕೇಟಿಂಗ್ ಸಚ್ ಅ ಬ್ಯೂಟಿಫುಲ್ ಸಾಂಗ್ಸ್ ಅಂತ ಹಾಕಿದ್ದಾರೆ. ಅನುಷಾ ಅವರು ಮದುವೆ, ಹೆಣ್ಣಿಗೆ ಸಂಗಾತಿ, ಗಂಡಿಗೆ ಸುಂದರ, ಕುಟುಂಬಕ್ಕಾಗಿ ಜಗಳವಾಡ್ತಿದ್ರೆ ಸಂಸಾರ ಆನಂದ ಸಾಗರ ಅಂತ ಹೇಳ್ತಿದ್ದಾರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡ ವಿಷಯ ಬಹಳ ಚೆನ್ನಾಗಿದೆ, ಸತಿಪತಿಗಳೊಂದಾದ ಭಕ್ತಿಯ ಶಿವಂಗೆ ಒಪ್ಪುವಂತೆ, ಮತ್ತೆ ನಾವು ಗಂಡ ಹೆಂಡತಿ ಇಬ್ರು ತುಂಬ ಅನ್ಯೋನ್ಯತಂದ ಇದ್ದೀವಿ ಅಂತ ಹೇಳ್ತಿರೋದು ಅಶೋಕ್ ಗೋಕಾವಿಯಿಂದ. ಶ್ರೀ ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಪ್ರೀತಿಯಲ್ಲಿ ಮುನಿಸು ಬೆಸುಗೆಯ ತಂತಿ, ಬಾಳಿನಲ್ಲಿ ಮುನಿಸು ವಿರಹದ ಕ್ರಾಂತಿ ಅಂತ ಹೇಳ್ತಿರೋದು ಹರಿಹರನ್ ವಿಜ್ಞಾನ ನಗರದಿಂದ. ಕೌಸಲ್ಯ ಅವರು ಬನಶಂಕರಿಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಮನೆ ದೇವರು ಬಾನಲ್ಲಿ ಮಧುಚಂದ್ರಕ್ಕೆ ಚಿತ್ರದ ಹಾಡು ತುಂಬ ಇಷ್ಟ ಆಯಿತು ಅಂತಿದ್ದಾರೆ. ಬಿಸಿಲ ನಗರಿ ಕಲಬುರಗಿಯಿಂದ ಇವತ್ತಿನ ತಾಪಮಾನ ಬಹಳಷ್ಟು ಇದೆ, ಆದರೆ ಹಾಕಿರೋ ಬಟ್ಟೆ ಶೆಕೆಯಿಂದ ಹಸಿ ಆಗ್ತಿದೆ, ಮಳೆ ಬೇಗ ಸುರಿಸ್ಲಿ ಅಂತ ಯಾರಿದು ರಾಧಾಕೃಷ್ಣ ಅವರು ಸಂದೇಶ ಕಳಿಸಿದ್ದಾರೆ. ಇನ್ನು ಈ ಹೆಣ್ಮಕ್ಳಿಗೆ ಏನು ಗೊತ್ತಾ, ಯಾವಾಗಲೂ ಚಂದ ಕಾಣಬೇಕು ಅನ್ನೋದೊಂದು ಆಸೆ ಇರುತ್ತೆ, ಆದರೆ ತವರು ಮನೆ ಕಡೆ ಫಂಕ್ಷನ್ ಇದ್ದರೆ ಅವರು ತುಂಬ ಚಂದ ಮಾಡಿ ರೆಡಿಯಾಗಿ ಹೋಗ್ತಾರೆ, ಸ್ವಲ್ಪ ಚೆನ್ನಾಗಿ ಕಾಣಬೇಕು, ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ ಅಂತ. ಗಂಡ ಮನೆ ಫಂಕ್ಷನ್ ಆದರೆ ಪರವಾಗಿಲ್ಲ, ಒಂದು ಸ್ವಲ್ಪ ಒಂಚೂರು ಓಕೆ ಹಾಕಿ ಹಾಗೆ ಹೀಗೆ ಆದರೂ ಪರವಾಗಿಲ್ಲ ಅನ್ನೋಂಥ ಕೆಲವರಿಗೆ ಆ ಥರ ಇರುತ್ತೆ. ಇನ್ನು ಗಂಡು ಮಕ್ಕಳಲ್ಲೂ ಆ ಥರ ಇರುತ್ತೆ, ಅವ್ರ ಮನೆ ಕಡೆ ಫಂಕ್ಷನ್ ಆದರೆ ತುಂಬ ನೀಟಾಗಿ ಚಂದ ಮಾಡಿ ರೆಡಿ ಮಾಡಬೇಕು, ಹೆಂಡತಿ ಮನೆ ಕಡೆದಾದರೆ ಪರವಾಗಿಲ್ಲ. ಈ ಥರ ಈ ಸಣ್ಣ ಪುಟ್ಟ ವಿಷಯಗಳು ಹೇಳೋದಕ್ಕೆ ಇದೇನಿದು ಸಣ್ಣ ವಿಷಯ ಅಂತ ಅಂದ್ಕೊಳ್ತೀವಿ, ಆದರೆ ಸಂಸಾರದಲ್ಲಿ ಈ ಥರ ಸಣ್ಣ ಪುಟ್ಟ ವಿಷಯಗಳು ಪ್ರತಿನಿತ್ಯ ನಡೀತಾ ಇರುತ್ತೆ ಅಲ್ವಾ. ಕೆಲವೊಂದು ಕೋಳಿ ಜಗಳ, ಮನಸ್ತಾಪ ಅದೆಲ್ಲ ಇರುತ್ತೆ, ಹಾಗೆಯೇ ಅದು ಇದ್ರೇ ಚಂದ ಕೂಡ ಅಲ್ವಾ. ಪ್ರೀತಿಯಲ್ಲಿ ಜಗಳ, ಕೋಪ, ಮನಸ್ತಾಪ, ಮತ್ತೆ ಪ್ರೀತಿ, ಕಾಳಜಿ ಎಲ್ಲ ಇದ್ರೇ ಪ್ರೀತಿಗೆ ಪ್ರೇಮಕ್ಕೆ ಒಂದು ಅರ್ಥ, ಸಂಬಂಧಗಳಿಗೆ ಭಾವನೆಗಳಿಗೆ ಒಂದು ಬೆಲೆ ಅಲ್ವಾ. ಖಂಡಿತವಾಗಿಯೂ ಸಮಯ 10:52 ಆಯಿತು, ಪ್ರೇಮನಿನಾದ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಹತ್ತಿರ ಬಂದಾಯಿತು. ಕೊನೆಯಲ್ಲಿ ಒಂದು ಗೀತೆ ಮೂಡಿ ಬರ್ತದೆ, ಅದಾದ ನಂತರ ಲಾಲಿ ಹಾಡು ಪ್ಲೇ ಆಗುತ್ತೆ. ಟ್ಯೂನ್ ಮಾಡಿ ಕೇಳ್ತಾರೆ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಚಿದಾನಂದ್ ಅವರು ಡಿಬಿ ಸರ್ಕಲ್ ಇಂದ ಹಾಡುಗಳು ಮಸ್ತ್ ಸೂಪರ್ ಮೇಡಮ್, ನಿರೂಪಣೆ ಕೂಡ ಸೂಪರ್ ಅಂತ ಸಂದೇಶ ಕಳಿಸಿದ್ರೆ, ನಮಸ್ಕಾರ ವಿವಿಧ ಭಾರತಿ ಹಾಡುಗಳು ಅದ್ಭುತವಾಗಿತ್ತು ಅಂತಿರೋದು ಸರ್ವೇಶ್ ಮಠ ಕೊಲ್ಲಪುರ್ಗಿ ಜಿಲ್ಲೆಯಿಂದ. ಚೆನ್ನಾಗಿ ನಡ್ಸ್ಕೊಟ್ರಿ ಮೇಡಮ್ ಅಂತಿರೋದು ಹರೀಶ್ ಅವರು ಮಲ್ಲೇಶ್ವರದಿಂದ. ವಿಶ್ವನಾಥ್ ಹಿರೇಮಠ್ ಗುರುಕುಂದದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೇನೆ ಸೂಪರ್ ಪ್ರೋಗ್ರಾಮ್ ಸೂಪರ್ ಹಾಡುಗಳು ಅಂತಿರೋದು ಸುರೇಶ್ ಗುರುವಾಯನಕೆರೆಯಿಂದ. ಓಲ್ಡ್ ಇಸ್ ಗೋಲ್ಡ್ ರಾತ್ರಿ ಸಮಯದಲ್ಲಿ ಇಂಪಾದ ಹಾಡುಗಳು ಮುತ್ತು ರತ್ನ ಹವಳ ಎಲ್ಲ ಹಾಡುಗಳು ಸೂಪರ್ ಅಂಡ್ ಮೆಲೋಡಿ ಅಂತಿರೋದು ರಾಜೇಶ್ವರ್ ಕೊಟ್ರೇಶ್ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ. ಸಮಯ 10:58 ಆಯಿತು, ರಾತ್ರಿ ಆಯಿತು, ಬೆಚ್ಚಗೆ ಹೊತ್ಕೊಂಡು ಮಲ್ಕೊಳ್ಳಿ. ಸಿಹಿ ಕನಸು ಸವಿ ನಿದ್ದೆ ನಿಮ್ದಾಗ್ಲಿ, ನಗ್ತಾರಿ ಬೇರೆಯವ್ರನ್ನ ನಗಿಸ್ತಾರಿ, ಇದು ವಿವಿಧ ಭಾರತೀಯ ಆಕಾಶವಾಣಿಯನ್ನು ಕೇಳ್ತಾರಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಹೇಳೋ ಸಮಯ ಬಂದಾಯಿತು. ನಿಮ್ಮೆಲ್ಲರಿಗೋಸ್ಕರ ಒಂದು ಲಾಲಿ ಹಾಡು ಪ್ಲೇ ಆಗುತ್ತೆ, ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ ಜೆ ಸ್ವಾತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 11 ಗಂಟೆ ಆಗ್ತಾ ಇದೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾಳೆ ದೇಶಾದ್ಯಂತ ರೋಜ್ಗಾರ್ ಮೇಳ ನಡೆಯಲಿದೆ. ಪ್ರಧಾನಿಯವರು ದೇಶಾದ್ಯಂತ ಸರ್ಕಾರಿ ಉದ್ಯೋಗಿಗಳಿಗೆ ಆಯ್ಕೆಯಾದ 51,000 ಅಧಿಕ ಅಭ್ಯರ್ಥಿಗಳಿಗೆ ವರ್ಚುವಲ್ ಮೂಲಕ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ಗಡಿಯಾಚುಕಿನ ಭಯೋತ್ಪಾದಕತೆ ಸೇರಿದಂತೆ ಯಾವುದೇ ಸ್ವರೂಪದ ಉಗ್ರವಾದವನ್ನು ದಮನಗೊಳಿಸುವ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಟ್ಸ್ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ಒಡಿಶಾದ ಚಾಂದಿಪುರ ಸಮಗ್ರ ಪರೀಕ್ಷಾ ವ್ಯಾಪ್ತಿಯಲ್ಲಿ ಇಂದು ಅಲ್ಪಗಾಮಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ 1 ಪರೀಕ್ಷಾ ಉಡಾವಣೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದೇಶೀಯ ತಯಾರಿಕಾ ಕ್ಷೇತ್ರಕ್ಕೆ ಒತ್ತಾಸೆ ನೀಡುವ ಉದ್ದೇಶದಿಂದ ಕೇಂದ್ರ ವಾಣಿಜ್ಯ ಮತ್ತು ಉದ್ಯಮ ಖಾತೆ ಸಚಿವ ಪಿಯೂಷ್ ಗೋಯಲ್ ದೆಹಲಿಯಲ್ಲಿ ಇಂದು ವಿವಿಧ ಸಚಿವಾಲಯಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಹೃದಯಾಘಾತದ ಬಳಿಕ ನಿರ್ಣಾಯಕ ಅವಧಿಯಲ್ಲಿ ತ್ವರಿತ ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ ಜಾರಿಗೆ ತಂದಿರುವ ಪುನೀತ್ ಹೃದಯ ಜ್ಯೋತಿ ಯೋಜನೆಯನ್ನು ಶೀಘ್ರವೇ ರಾಜ್ಯದ ಎಲ್ಲಾ ತಾಲ್ಲೂಕುಗಳಿಗೂ ವಿಸ್ತರಣೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಎಬೋಲಾ ವೈರಸ್ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ತುರ್ತು ಪತ್ರ ಬರೆದಿದ್ದು ನಿಗಾ ವಹಿಸುವಂತೆ ಸೂಚಿಸಿದೆ. ಅಮೆರಿಕ ಇರಾನ್ ನಡುವಿನ ಯುದ್ಧ ಸಮಾಪ್ತಿಗೊಳಿಸುವ ನಿಟ್ಟಿನಲ್ಲಿ ರಾಜತಾಂತ್ರಿಕ ಒತ್ತಾಸೆ ನೀಡಲು ಕತಾರಿನ ಉನ್ನತ ಮಟ್ಟದ ನಿಯೋಗ ಟೆಹರಾನ್ಗೆ ಇಂದು ಆಗಮಿಸಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ನೀಡಿದ 256 ರನ್ಗಳ ಗುರಿ ಬೆನ್ನತ್ತಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇತ್ತೀಚಿನ ವರದಿಯಂತೆ 13 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 127 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಆರಂಭವಾಗುತ್ತೆ. ಶುಭರಾತ್ರಿ, ಜೈ ಹಿಂದ್.